0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ, ಇಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದಿ ಅನ್ನೋನ್ ಅಂತ. ನನಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗೋದು ಶಿಕ್ಷಣ. ಈ ಮಕ್ಕಳಿಗೆ ಎಲ್ ಕೆ ಜಿ ಕ್ಲಾಸ್ ಮಕ್ಕಳಿಗೆ ಬರೀರಿ ಆಪಲ್ ಬರೀರಿ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಮೊದಲು ಎ ಅಂದ್ರೆ ಏನು ಕಲಿಸ್ಬೇಕು. ಹೀಗೆ ಸೊಟ್ಟ ಗೆರೆ ಹಾಕು, ಈ ಕಡೆ ಒಂದು ಸೊಟ್ಟ ಗೆರೆ ಹಾಕು, ಒಂದು ಅಡ್ಡ ಗೆರೆ ಹಾಕು, ಅದು ಎ ಅಂತಾಯ್ತು. ಒಂದು 10 ಸಲ ಬರೆಸಿದಾಗ ಮಗುಗೆ ಅದು ಎ ಅಂತ ಗೊತ್ತಾಯ್ತು. ಹೀಗೆ ಎಲ್ಲ ಅಕ್ಷರಗಳನ್ನು ಕಲಿಸಿದಾಗ ಅಕ್ಷರಗಳ ಗುಂಪುಗಳನ್ನು ಮಾಡಿ ಪದಗಳನ್ನು ಕಲಿಸ್ತೀವಿ. ಪದಗಳಾದ್ಮೇಲೆ ವಾಕ್ಯಗಳನ್ನು ಕಲಿಸ್ತೀವಿ, ಆಮೇಲೆ ಪ್ಯಾರಾಗ್ರಾಫ್ ಕಲಿಸ್ತೀವಿ. ಅಂದರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗಬೇಕು. ಬುದ್ಧ ಕೂಡ ಅದೇ ಮಾಡಿದ. ತನಗೆ ಗೊತ್ತಿದ್ದಂಥ ಪರಂಪರೆ ಏನಿತ್ತು ಅವಾಗ? ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಯಾರ ಮೂಲಕ ಮಾಡಬೇಕು? ಗುರುಗಳ ಮೂಲಕ ಮಾಡಬೇಕು. ಪರಿವರಾಜಕ್ಕಾಗಿ ಹೋದ ಮೇಲೆ ಮೊಟ್ಟ ಮೊದಲ ಕೆಲಸ ಆಗಿನ ಪರಂಪರೆ ಅಂತೇನೆ, ಪರಂಪರೆ ಬಿಟ್ಟು ಹೋಗಿಲ್ಲ ಆತ. ದೊಡ್ಡ ಮನುಷ್ಯ ಹೋಗಿ ಏನು ಮಾಡಿದ? ಗುರುಗಳನ್ನು ಹುಡುಕಿದ. ಯಾರನ್ನು ಹುಡುಕಿದ? ಇಬ್ಬರು ಗುರುಗಳನ್ನು. ಮೊದಲು ಆರಾಡ ಕಾಲಾಮ ಅಂತ, ಆರಾಡ ಕಾಲಾಮ ಅಂತ ಹೇಳಿ ಶುದ್ಧೋಧನಗೂ ಗುರು ಆದಂಥವ್ರು. ಅವ್ರ ಕಡೆ ಹೋದ, ಅವ್ರ ಕಡೆಯಿಂದ ಸಾಂಖ್ಯ ಕಲಿತ. ಅಲ್ಲಿಂದ ಮುಂದೆ ಬಿಟ್ಟು ಇನ್ನೊಬ್ಬನ ಕಡೆ ಹೋದ, ರುದ್ರಕ ರಾಮಪುತ್ರ ಅಂತ ಒಬ್ಬ ಗುರು, ಆತನ ಕಡೆ ಹೋದ. ಅವನ ಕಡೆಯಿಂದ ಯೋಗ ವಿದ್ಯೆಯನ್ನು ಕಲಿತ. ಇದು ಬಹಳ ಚಂದ ಸ್ವಾಮಿ. ನಾವು ಕಲಿಬೇಕಾದ್ರೆ ಒಂದು ಹಂತಕ್ಕೆ ಹೋಗ್ತೀವಿ. ಎ ಬಿ ಸಿ ಡಿ ಕಲಿಸಿದ ಗುರುಗಳನ್ನು ನೆನೆಸ್ಕೋತೀವಿ ನಾವು. ಅಕ್ಷರ ಕಲಿಸಿದ ಗುರುಗಳಿದ್ದಾರೆ, ಆದರೆ ಅಕ್ಷರ ಕಲಿತ ಮೇಲೆ ಅಲ್ಲೇ ಉಳಿಯಲ್ಲ. ಪಾಪ ಗುರುಗಳು ಇಲ್ಲೇ ಇದ್ದ, ನಾನು ಇಲ್ಲೇ ಉಳ್ಕೋಬೇಕು ಅಂತ ಅನ್ನಲ್ಲ. ಅದನ್ನು ಮೀರಿ ಮೇಲೆ ಹಂತಕ್ಕೆ ಹೋಗ್ತೀನಿ. ಅದು ಹೋದ್ಮೇಲೆ ಮುಂದಿನ ಕಾಲೇಜ್ಗೆ ಹೋಗ್ತೀನಿ, ಯೂನಿವರ್ಸಿಟಿಗೆ ಹೋಗ್ತೀನಿ, ಆಮೇಲೆ ಸಂಶೋಧನೆ ಮಾಡಬೇಕು. ನಾನಷ್ಟು ನಾನೇ ಮಾಡಬೇಕು. ಅಂದರೆ ಮೊದಲು ಕೈ ಹಿಡ್ಕೊಂಡು ನಡೆಸ್ಬೇಕು. ಯಾರೋ ಒಬ್ಬರು ಕೈ ಹಿಡಿದು ನಡೆಯೋ ಶಕ್ತಿ ಬಂದಮೇಲೆ ಕೈ ಬಿಡಿ. ನಿಮ್ಮ ಮನೆಯಲ್ಲಿ ಮಕ್ಕಳದೇ ನೋಡಿದ್ದೀರಿ, ಪುಟ್ಟ ಮಕ್ಕಳು ಕೈ ಹಿಡ್ಕೋ ಅಂತವೆ. ಒಂದು ಸ್ವಲ್ಪ ದೊಡ್ಡವರಾದ ಕೈ ಹಿಡ್ಕೊಟ್ರೆ ಕೈ ಬಿಡೋ ಅಂತವೆ. ಎಷ್ಟು ಸಿಂಪಲ್ ನೋಡಿ, ಅದೆಷ್ಟು ಚೆನ್ನಾಗಿದೆ. ಜೀವನ ಇರೋದೇ ಹಾಗೆ, ಮೊದಲು ಒಬ್ಬರು ಕೈ ಹಿಡ್ಕೊಳ್ಬೇಕು. ಕೈ ಹಿಡಿಲಾರದೆ ನಡೀತೀನಿ ಅನ್ನೋ ಧೈರ್ಯ ಬಂದಮೇಲೆ ಕೈ ಬಿಟ್ಟು ನಡಿಬೇಕು. ಅದಕ್ಕೆ ಅವನೇನು ಮಾಡಿದ, ಎರಡು ಗುರುಗಳ ಕಡೆ ಹೋದ. ಇನ್ನು ಸಾಕು ಅಂದ, ಅವ್ರು ಕೊಟ್ಟದ್ದು ಸಾಲದು ಅನ್ನಿಸ್ತು, ಇನ್ನು ನಾನೇ ಕಂಡುಕೋಬೇಕು ಅಂತ ಹೊರಟುಬಿಟ್ಟು ಉರುವೇಲ ಅನ್ನುವಂಥ ಕಾಡಿನ ಪ್ರದೇಶಕ್ಕೆ ಹೋದ. 6 ವರ್ಷ ತನಗೆ ತಿಳಿದದ್ದೇ ಹಾದಿ, ಯಾವ ರೀತಿ ಮಾಡಬೇಕು ಹೇಳ್ದ. ದೇಹ ದಂಡನೆ ಮಾಡಬೇಕು, ಇದು ದಯವಿಟ್ಟು ಗಮನಿಸಬೇಕಾದ ಉಪನಿಷತ್ ಪರಂಪರೆಯಲ್ಲಿ ಬರುವಂತಹದ್ದು. ದೇಹ ದಂಡನೆ ಇರಬೇಕು ಅಂತ ಹೇಳ್ತಾ ಇದ್ರು. ಅವನು ಅತಿ ತಗೊಂಡ್ಬಿಟ್ಟ, ಅದನ್ನ ತೀರ ಮಾಡಿಕೊಂಡು 6 ವರ್ಷ ಕಷ್ಟಪಟ್ಟದ್ದು ಒದ್ದಾಡಿದ್ದು ಅಂದ್ರೆ ದೇಹ ಅನ್ನೋದು ಎಲುಬಿನ ಗೂಡಾಗ್ಬಿಡ್ತು, ಇನ್ನೇನು ಬದುಕೋಲ್ಲ ಅನ್ಸ್ಬಿಡ್ತು ಅವನಿಗೆ. ಆಗ ಒಂದು ಅರ್ಥ ಆಯ್ತು, ಚೇ ತೀರ ದೇಹ ದಂಡನೆ ಒಳ್ಳೇದಲ್ಲ, ಇದು ತೀರ ಎಕ್ಸ್ಟ್ರೀಮ್ ಉಪಯೋಗ ಅಲ್ಲ. ಮೊದಲು 29 ವರ್ಷ ಸುಖ ಲೋಲುಪತೆಯಲ್ಲಿ ಇದ್ದಂಥ ಬುದ್ಧ, ಈಗ ಒದ್ದಾಡದಂತ ಬುದ್ಧ. ಅವನು ಗೊತ್ತಾಯ್ತು, ಆ ಸುಖದಲ್ಲೂ ನನಗೆ ಸತ್ಯ ಸಿಗಲಿಲ್ಲ, ಈ ಒದ್ದಾಟದಲ್ಲೂ ಸಿಗಲಿಲ್ಲ, ಆದ್ದರಿಂದ ಮಧ್ಯಮ ಮಾರ್ಗ ಒಳ್ಳೆಯದು ಅಂತ ಮಧ್ಯಮ ಮಾರ್ಗ ಅಂತ ಹಿಡಿದಾತ. ಮಧ್ಯಮ ಮಾರ್ಗವನ್ನು ಹಿಡಿದು ಹೇಳ್ದ, ಇವತ್ತು ನಾನು ಧ್ಯಾನಕ್ಕೆ ಕೂಡ್ತೇನೆ. ದೇಹದಿಂದ ಆಗೋದಿಲ್ಲ, ಸುಖದಿಂದ ಆಗೋದಿಲ್ಲ, ಒಳಗಿನ ಇಂಟ್ರಾಸ್ಪೆಕ್ಷನ್ ಅಂತ ಇದೆಯಲ್ಲ, ಅಂತರೀಕ್ಷಣೆಯಿಂದ ಆಗಬೇಕು ಅಂತ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ.

0: Radio Sarang 107.8 FM.
1: ಅವತ್ತಿನ ದಿವಸ ವೈಶಾಖ ಹುಣ್ಣಿಮೆ ದಿವಸ ಅವನು ಪ್ರತಿಜ್ಞೆ ಮಾಡ್ತಾನೆ, ಇವತ್ತು ನಾನು ಆಲದ ಮರ ಅರಳಿ ಮರದ ಕೆಳಗೆ ಕೂತ್ಕೋತೀನಿ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೋತೀನಿ, ಕೂತ್ಕೊಂಡು ಸಂಬೋಧಿಯನ್ನು ಪಡೆಯದೆ ಈ ಜಾಗದಿಂದ ಏಳುವುದಿಲ್ಲ, ನನ್ನ ಮಾಂಸವೆಲ್ಲ ಕರಗಿ ಮೂಳೆಗಳು ಕೆಲಗುರುಳಿ ನರಗಳು ಸೊರಗಿ ಚರ್ಮ ಒಣಸಿಪ್ಪೆಯಂತೆ ಮುದುಡಿಕೊಂಡಿರೂ ಚಿಂತೆ ಇಲ್ಲ, ನನ್ನ ಪ್ರಯತ್ನವನ್ನು ಬಿಡುವುದಿಲ್ಲ ಅಂತ ದೃಢ ಸಂಕಲ್ಪ ಮಾಡದೆ ಹೇಳೋದಿಲ್ಲ ಅಂತ ಮಾಡಿದ. ದೈವ ಸಂಕಲ್ಪ ಆಗ್ತದೆ. ಅವತ್ತು ವೈಶಾಖ ಹುಣ್ಣಿಮೆ ದಿವಸ ಇದು ಎಷ್ಟು ಚಂದ, ನಮ್ಮ ಎಸ್ ಕೆ ರಾಮಚಂದ್ರಾಯರು ಬರೆದಿದ್ದಾರೆ ಸೆಂಟೆನ್ಸು, ತುಂಬ ಖುಷಿಯಾಗುತ್ತೆ ಓದ್ದಾಗ. ಸಂಕಲ್ಪದ ದಾರ್ಢ್ಯ ಮತ್ತು ಜ್ಞಾನದ ಸಾಮರ್ಥ್ಯ ಎರಡೂ ಕೂಡಿಕೊಂಡು ಅಂತಃಕರಣದ ಗೋಜುಗಳೆಲ್ಲ ಹರಿದು ಒಡಲಿನ ಬೇಗೆ ಆರಿ ಮನಸ್ಸಿನ ಗೊಂದಲವೆಲ್ಲ ಮರೆಯಾಗಿ ಕಾಣ್ಕೆ ತಿಳಿಯಾಗಿ ಸಂಬೋಧಿ ಎಂಬುದು ಒದಗಿತು. ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ, ಲೋಕದ ನೆಲೆಯಲ್ಲೇ ಇದ್ದವನು ಲೋಕೋತ್ತರನಾದ, ಇದ್ದರೂ ಇಲ್ಲದವನಾದ. ಆಗ ಅವನಿಗೆ 35 ವರ್ಷ ಪ್ರಾಯ, 35 ವರ್ಷಕ್ಕೆ ಬುದ್ಧ ಆದ. ಇದನ್ನ ಅವನೇನು ಹೇಳ್ತಾ, ನನಗೇನು ಸಮಾಧಿ ಆಯಿತು, ಒಂದು ಸಂಬೋಧಿ ಆಯಿತು ಅಥವಾ ನನಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾನೆ, ಅದನ್ನು ವೇದಾಂತ ನಿರ್ವಿಕಲ್ಪ ಸಮಾಧಿ ಅಂತ ಕರೀತಾರೆ. ನಮ್ಮ ಶ್ರೀರಾಮಕೃಷ್ಣ ಪರಮಹಂಸರು ಮಾಡ್ತಿದ್ರು, ವಿವೇಕಾನಂದರಿಗೂ ಅದು ನಿರ್ವಿಕಲ್ಪ ಸಮಾಧಿ ದರ್ಶನ ಆಗಿತ್ತು. ಅಲ್ಲಿ ಮಾಡ್ತಾರೆ, ಎಲ್ಲಿ ಹೋಗಬೇಕು ಅಂದ್ರೆ ಸಮಾಧಿ ಆಗಬೇಕಾದ್ರೆ ಮನಸ್ಸು ರೂಪ ಆಕಾರಗಳ ದ್ವಂದ್ವಗಳನ್ನು ಮೀರಿ ಪ್ರಜ್ಞೆಯನ್ನು ದಾಟಿ ಅತ್ಯಂತ ಉನ್ನತ ಮಟ್ಟಕ್ಕೆ ನೆಗೆದಾಗ ಮಾತ್ರ ಅಲ್ಲೇನಾಗ್ತದೆ, ಅಲ್ಲಿ ವ್ಯಕ್ತಿತ್ವ ಇಲ್ಲ, ಕೇವಲ ಅನಿರ್ಬಂಧಿತವಾದಂತಹ ಶುದ್ಧ ಅಸ್ತಿತ್ವ ಮಾತ್ರ ಇರ್ತದೆ. ಅವನ ದೇಹ ಕೂಡ ಗೊತ್ತಾಗಲ್ಲ. ವಿವೇಕಾನಂದ ಪ್ರಸಂಗ ತಾವು ಕೇಳಿದ್ದೀರಿ, ರಾಮಕೃಷ್ಣರು ಮೇಲೆ ಇದ್ದಾರೆ, ವಿವೇಕಾನಂದರು ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಮಾಡ್ತಾ ಒಂದ್ಸಲ ತಾವು ದೇಹದಿಂದ ಹೊರಗೆ ಹೋಗಿದ್ದೀನಿ ಅನ್ಸ್ಬಿಡ್ತು. ಎಷ್ಟೋ ಹೊತ್ತು ಕೂತಿದ್ರು ಗೊತ್ತಿಲ್ಲ, ವಾಪಸ್ ದೇಹದಲ್ಲಿ ಬರಬೇಕು ಅಂತ ಅನ್ಕೊಂಡಾಗ ನನ್ನ ದೇಹ ಎಲ್ಲಿ ದೇಹ ಎಲ್ಲಿ ಅಂತ ಕೂಗ್ತಾ ಇದ್ದಾರೆ. ಶಿಷ್ಯರಿಗೆಲ್ಲ ಗಾಬರಿ ಆಗ್ಬಿಡ್ತು. ಗುರುಗಳು ಹೇಳಿದ್ರಂತೆ, ನರೇಂದ್ರ ಏನು ಮಾಡ್ತಿದ್ದಾನೆ, ದೇಹ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ ಅಂತ. ಅವ್ರು ನಕ್ರು ಅಷ್ಟೇ, ನಾನು ಬಹಳ ಕಾಡಿದ್ದಾನ, ಅವನು ಸ್ವಲ್ಪ ಒದ್ದಾಡ್ಲಿ, ಬಹಳ ಕಾಡಿದ್ದಾನೆ ಇದಕ್ಕೋಸ್ಕರ. ಎಷ್ಟು ಚಂದ ನೋಡಿ, ಇದನ್ನು ಕಮ್ಯೂನಿಯನ್ ಅಂತಾರೆ, ಕಮ್ಯುನಿಕೇಷನ್ ಅಲ್ಲ ಅದು, ಕಮ್ಯುನಿಕೇಷನ್ ಅಂದ್ರೆ ಮಾತಾಡೋದು, ಮಾತಿಲ್ಲದ ಭಾಷೆ ಇದೆಯಲ್ಲ ಅದು ಕಮ್ಯೂನಿಯನ್ ಅಂತ. ಅದಾದ ತಕ್ಷಣ ಖುಷಿ ಆಯ್ತು, ದೇಹದಲ್ಲಿ ಬಂದು ಸೇರ್ಕೊಂಡ್ರು, ಅಯ್ಯೋ ನನಗಾಯ್ತು ಅನುಭವ ಗುರುಗಳ ಕೃಪೆಯಿಂದ ಅಂತ ಹೇಳಿ ಮೇಲೆ ಓಡಿ ಹೋದ್ರು. ವಿವೇಕಾನಂದರು ಓಡಿ ಹೋಗಿ ಗುರುವಿನ ಮುಂದೆ ಕೂತರು, ಮಾತಿಲ್ಲ, ನನಗಾಯ್ತು ಅಂತೂ ಹೇಳಲಿಲ್ಲ ಅವರು. ವಿವೇಕಾನಂದರು ಕೂತಿದ್ದಾರೆ, ಗುರುಗಳ ಕಣ್ಣಲ್ಲಿ ನೀರು, ಶಿಷ್ಯನ ಕಣ್ಣಲ್ಲೂ ನೀರು. ಗುರುಗಳು ಏನ್ ಮಾಡಿದ್ರು, ಆತನ ಮುಂದೆ ಎಳ್ಕೊಂಡು ಅವನ ಹಣೆಯನ್ನು ಚುಂಬಿಸಿಬಿಟ್ಟು, ನೆತ್ತಿಯನ್ನು ಚುಂಬಿಸಿ, ಆಯ್ತಪ್ಪ ನಿನಗೆಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಇವತ್ತು ಅಂತ. ಇದು ದೊಡ್ಡ ಕೆಲಸ, ನಾನು ಫಕೀರ್ ಆಗಿಬಿಟ್ಟೆ, ನನ್ನ ಕಡೆ ಏನು ಉಳಿಲಿಲ್ಲ, ಎಲ್ಲ ಕೊಟ್ಬಿಟ್ಟೆ ನಿನಗೆ ಅಂತ. ನನಗೇನು ಸಿಕ್ತು ಅಂತ ಇವ್ರು ಹೇಳಲಿಲ್ಲ, ಅವ್ರು ಏನು ಕೊಟ್ವಿ ಅಂತ ಹೇಳಲಿಲ್ಲ, ಇಬ್ಬರಿಗೂ ದರ್ಶನ ಆಗಿದೆ. ಇದು ಮಾತನ್ನ ಮೀರದಂತ, ದ್ವಂದ್ವಗಳನ್ನ ಮೀರದಂತ ಒಂದು ಸ್ಥಿತಿ, ಅಸ್ತಿತ್ವ ಇಲ್ಲ ಅಲ್ಲಿ, ಇದನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ, ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರ್ಣಯೋಗ್ಯವನು ಮಿಗುವುದೇಂ ರೂಪಾಖ್ಯ ಒಂದು ನಿಲ್ಲದ ವಸ್ತು ಹೊಗಿಸಾ ಕಡೆಗೆ ಮತಿಯ ಮಂಕುತಿಮ್ಮ.

ಮಾಯಾ ವಿಚಿತ್ರವನು, ಜಗತ್ತಿಲ್ಲುವಂತಹ ಮಾಯೆಯನ್ನು ಪಾರಾಗಿ ಹೋಗಬೇಕು. ಒಗೆದಾಚೆ ಬಿಸುಡೆಲ್ಲ ಕರ್ಣ ವೇದ್ಯವನು, ನಮ್ಮ ಕರ್ಣಗಳಿಗೆ ಇಂದ್ರಿಯಗಳಿಗೆ ಸಿಕ್ಕುವಂತಹದ್ದೇನಿದೆಯಲ್ಲ ಇವನ್ನೆಲ್ಲ ಬಿಸಾಕ್ಬಿಡು. ಅವಾಗೇನು ಸಿಗ್ತದೆ, ಮಿಗುವುದೇಂ ಏನು ಸಿಗ್ತದೆ ಅಂದರೆ ರೂಪಾಖ್ಯ ಒಂದು ಇಲ್ಲದ ವಸ್ತು. ರೂಪ ಇಲ್ಲ, ಹೆಸರಿಲ್ಲ, ಆಕಾರ ಏನೂ ಇಲ್ಲದಂಥ ಒಂದು ವಸ್ತು ಕಣ್ಮುಂದೆ ಕಾಣಿಸುತ್ತೆ, ಆಕಾರ ಇಲ್ಲ, ಹೆಸರಿಲ್ಲ. ಅದಕ್ಕೆ ಆ ದರ್ಶನ ಆದಾಗ ಹೊಗಿಸು ಆ ಕಡೆಗೆ ಮತಿಯ ಮಂಕುತಿಮ್ಮ. ಅದನ್ನು ಮಾಡಿದಂಥದ್ದು ನಮ್ಮ ಬುದ್ಧ ಮಾಡಿದ್ದು. ಆಗ ಬುದ್ಧೋಗಿ ಜ್ಞಾನೋದಯ ಆಯಿತು ಅಂತೀವಿ. ಇದನ್ನು ಬಹಳ ದೊಡ್ಡ ಚರ್ಚೆ ಆದಂಥ ವಿಷಯ. ಬುದ್ಧ ಬಂದು ಹೇಳ್ತಾನೆ, ನನಗೆ ಇವತ್ತು ಸಂಬುದ್ಧಿ ಆಯಿತು, ನಾನು ಸಿದ್ಧಾರ್ಥನಾಗಿದ್ದವನು ಬುದ್ಧನಾದೆ, ತಥಾಗತನಾದೆ. ತಥಾಗತ ಅಂತ ಕರೆಯೋಕೆ ಶುರು ಮಾಡಿದೆ ಎಲ್ಲರೂ ಕರೆದ್ರು. ಆದರೆ ಆ ಜ್ಞಾನೋದಯ ಲಕ್ಷಣ ಏನು ಅನ್ನೋದನ್ನು ಬುದ್ಧ ವಿವರಣೆ ಮಾಡಲಿಲ್ಲ. ಜ್ಞಾನೋದಯ ಆಯಿತು ಅಂತ ನಾನು ಹೇಳಿದರೆ ಹೆಂಗೆ, ಏನಾಯ್ತು ನಿಮಗೆ ಅಂತ ಕೇಳಿದ, ವರ್ಣನೆ ಮಾಡಬೇಕಲ್ಲ, ಲಕ್ಷಣ ಕೊಡಬೇಕಲ್ಲ. ಲಕ್ಷಣಗಳನ್ನು ಅವನು ಹೇಳಲಿಲ್ಲ. ಅಷ್ಟೇ ಅಲ್ಲ, ಅವನ ನಿಕಟವರ್ತಿಗಳಾದಂಥ ಶಿಷ್ಯರು ಕೂಡ ಹೇಳಲಿಲ್ಲ. ಕೆಲವರು ಅದನ್ನು ಋಣಾತ್ಮಕವಾದ ಕೆಲವು ಗುಣಗಳಿಂದ ವಿವರಿಸೋಕೆ ಹೋಗಿದ್ದಾರೆ. ಎಂದರೆ ಅಪೇಕ್ಷೆಗಳಿಂದ ಮುಕ್ತಿ ಆಯಿತು ಅವನಿಗೆ, ಅಹಂಕಾರದಿಂದ ಬಿಡುಗಡೆ ಆಯಿತು, ಮತ್ತು ಇನ್ನೊಂದು ಅಜ್ಞಾನದಿಂದ ನಿವೃತ್ತಿ ಆಯಿತು, ಭ್ರಮೆಯ ಬಂಧನದಿಂದ ಪಾರಾದ ಬುದ್ಧ ಅಂತ. ಇವೆಲ್ಲ ಫಲಗಳು, ರಿಸಲ್ಟ್ಸ್ ಇವು. ಅದನ್ನು ಮನಸ್ಸಿನಲ್ಲಿ ಏನಾಗಿರಬೇಕು ಅಂತ ಅರ್ಥ ಆಯ್ತಲ್ಲ. ನಾನು ಹೇಳೋದು ಮನಸ್ಸಿನಲ್ಲಿ ಅವನಿಗೆ ಏನಾಯಿತು ಗೊತ್ತಿಲ್ಲ, ಆದರೆ ಅದರಿಂದ ಆದಂಥ ಫಲಗಳನ್ನು ಕಾಣಿಸುತ್ತೆ ನಮಗೆ. ಭ್ರಮೆಯಿಂದ ಮುಕ್ತಿಯಾದ ಅಂತ ಅನ್ನೋದಾಗಲಿ, ಕರುಣೆ ಹೆಚ್ಚಾಯಿತು ಅಂತಾಗಲಿ, ಅಪೇಕ್ಷೆಗಳಿಂದ ಮುಕ್ತಿ ಆಯಿತು ಅಂತ ಕಾಣಿಸುತ್ತೆ ನಮಗೆ, ಅವನ ನಡವಳಿಕೆಯಿಂದ ಕಾಣಿಸುತ್ತೆ. ಆದರೆ ಆ್ಯಕ್ಚುಲಿ ಮನಸ್ಸಿಗೆ ಏನು ಸಂತೋಷ ಆಗಿರಬೇಕು ಅನ್ನೋದನ್ನು ವರ್ಣನೆ ಮಾಡಲಿಲ್ಲ. ಅವನು ಸಾರನಾಥಕ್ಕೆ ಹೋದ, ತನ್ನ ಶಿಷ್ಯರಿಗೆ ಹೇಳಬೇಕು ಅಂತ ಹೋದಾಗ ತನ್ನ ಪ್ರಥಮ ಉಪದೇಶದೊಳಗೆ ತನ್ನ ಜ್ಞಾನೋದಯ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದು ಒಂದೇ ಸಲ ಹೇಳೋದು ಅವನು ಜ್ಞಾನೋದಯದ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದನ್ನು ಮಧ್ಯಮನಿಕಾಯ ಸುತ್ತ ಅಂತ ಪಾಲಿ ಭಾಷೆಯಲ್ಲಿ ಹೇಳ್ತಾನೆ. ಮಧ್ಯಮನಿಕಾಯ ಸುತ್ತ 26 ಅಂತ ಅವನು ಹೇಳ್ತಾನೆ. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಆಸವ ಅನ್ನುವಂಥ ಪದ ಅದು. ಆಸವ ಅಂದರೆ ಕಳೆ, ಮನಸ್ಸಿನ ಕಲಂಕಗಳಿದ್ದುದು. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಕಾಮದ ಕಳೆ, ಕಾಮ ಆಸನ ಹೋಯಿತು, ಆಸವ ಹೋಯಿತು. ಸ್ವಂತಿಕೆಯ ಕಳೆ, ಭವ ಆಸವ ಹೋಯಿತು. ಅಜ್ಞಾನದ ಕಳೆ, ಅವಿದ್ಯಾ ಆಸವ ಹೋಯಿತು. ಆ ಕ್ಷಣದಲ್ಲಿ ನನ್ನ ಮುಕ್ತಿಯ ಜ್ಞಾನ ಮೊಳೆತಿತು. ನನಗೀಗ ವಿಶೇಷ ಅಸ್ತಿತ್ವವಿಲ್ಲ, ನನಗೆ ಜಾತಿ ಇಲ್ಲ, ಇದನ್ನು ದಾಟಿದ್ದು ಮತ್ತಾವುದೂ ಇಲ್ಲ, ಇದನ್ನು ಮೀರಿ ಇನ್ನೇನು ಮಾಡಬೇಕು ಅಂತ ಅನಿಸ್ತಿಲ್ಲ. ಇದು ಅತ್ಯಂತ ಹೆಚ್ಚಿನ ಮಟ್ಟ ಮುಟ್ಬಿಟ್ಟಿದ್ದೀನಿ, ಇದಕ್ಕಿಂತ ಹೆಚ್ಚಿನ ಮಟ್ಟ ಇದೆ ಅಂತ ಅನಿಸೋಲ್ಲ. ಅದಕ್ಕೆ ನಾ ಪರಮ ಇತ್ತ ಹತ್ತಾಯ ಅಂತ, ಇದಕ್ಕಿಂತ ದಾಟಿ ಹೋಗುವಂತಹ ಸ್ಥಿತಿ ಇಲ್ಲ ನಂದು ಅಂತ.

0: You are listening to Radio Sarang, 107.8 FM.
1: ಅಂದ್ರೆ ಬುದ್ಧ ಉಪನಿಷತ್ ಪರಂಪರೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಂಡಿದ್ದ ಅನ್ನೋದು ನನಗೆ ಮುಖ್ಯ ಆಗಿದೆ. ಅವನು ಹೇಳ್ತಾನೆ, ಮುಂಡಕೋಪನಿಷತ್ ಹೇಳೋದು ಇದನ್ನೇ ಮಾತನ್ನ ಎರಡು ಸಾಲಲ್ಲಿ ಅದ್ಭುತವಾಗಿ ಹೇಳ್ತದೆ. ಪರಮ ಶ್ರೇಷ್ಠವಾದ ಅನನ್ಯತೆಯನ್ನು ಹೊಂದಿದಾಗ, ಅದು ಸಂಬುದ್ಧಿ ಅಂತ ಅನ್ನಲ್ಲ, ಅನನ್ಯತೆಯನ್ನು ಹೊಂದಿದಾಗ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು. ಅವನು ಸಾಧಕ ಹೇಳ್ತಾನೆ, ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು, ಎಲ್ಲ ಶಂಕೆಗಳು ಕರಗಿ ಹೋದವು ಮತ್ತು ಎಲ್ಲ ಕ್ರಿಯೆಗಳು ಒಣಗಿ ಹೋದವು ಅಂತ. ಗಮನಿಸಬೇಕು ಎಷ್ಟು ಎಷ್ಟು ಅದ್ಭುತ ಮಾತು, ಅತ್ಯಂತ ಕಡಿಮೆ ಮಾತುಗಳಲ್ಲಿ ಅತ್ಯಂತ ಹೆಚ್ಚು ದರ್ಶನ ಕೊಡುವಂತಹ ಪದಗಳು. ಹೃದಯದ ಗ್ರಂಥಿ ಅಂದ್ರೆ ನನ್ನ ಭಾವಗಳೆಲ್ಲ ಮರೆಯಾಗಿ ಹೋದವು, ಶಂಕೆಗಳು ಅಂದ್ರೆ ನನ್ನ ಬುದ್ಧಿಯ ಚಿಂತೆಗಳು ಹೋದವು. ಶಂಕೆ ಬರೋದು ಬುದ್ಧಿಗೆ, ಹೃದಯಕ್ಕೆ ಭಾವ ಬರುವಂತಹದ್ದು. ಅಂದ್ರೆ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು ಅಂದ್ರೆ ನನ್ನ ಭಾವಗಳು ಕರಗಿ ಹೋದವು, ನನ್ನ ಶಂಕೆಗಳು ಕರಗಿ ಹೋದವು ಅಂದ್ರೆ ನನ್ನ ಬುದ್ಧಿ ದಾಟಿ ಹೋಯ್ತು, ಬುದ್ಧಿ ಮಿತಿಗಳನ್ನು ದಾಟಿ ಹೋಯ್ತು ಮತ್ತು ಎಲ್ಲ ಕ್ರಿಯೆಗಳು ದಣಿದು ಹೋದವು, ಒಣಗಿ ಹೋದವು. ಅಂದ್ರೆ ನನ್ನ ಕ್ರಿಯೆ ಅಂದ್ರೆ ಕರ್ಮ, ನನ್ನ ದೇಹ ಬುದ್ಧಿ ಮನಸ್ಸು ಇವು ಏನೇನನ್ನ ಯೋಚನೆ ಮಾಡ್ತಾವೋ ಆ ಮೂರನ್ನು ದಾಟಿ ಮೇಲಿನ ಹಂತಕ್ಕೆ ಹೋಗಿದ್ದೆ ಅಂತ ನಮ್ಮ ಮುಂಡಕೋಪನಿಷತ್ ಹೇಳುತ್ತೆ. ಜ್ಞಾನೋದಯದ ನಂತರ ಅವನಿಗೆ ಏನ್ ಅನಿಸ್ತು ಅಂದ್ರೆ, ತಾನು ತಿಳ್ಕೊಂಡಂತಹ ಜ್ಞಾನವನ್ನ ಮತ್ತೊಬ್ಬರಿಗೆ ಹಂಚಬೇಕು ಅಂತ ಶುರು ಮಾಡಿದೆ. ಇದು ಬಹಳ ಮುಖ್ಯ. ಇದು ಅತ್ಯಂತ ಉನ್ನತವಾದಂತಹ ಜ್ಞಾನ ಸಿಕ್ಕಾಗ ಅದನ್ನು ಯಾರಿಗಾದ್ರೂ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಅದನ್ನ ಎಷ್ಟು ಚಂದ ಉಪನಿಷತ್ತಲ್ಲಿ ಹೇಳ್ತಾರೆ ಅಂದ್ರೆ, ತುಂಬಾ ನೀರನ್ನು ತುಂಬಿಕೊಂಡಂತ ಒಂದು ಮೋಡ ಇದ್ರೆ ಸುರಿಸು ತೊರತು ಸಮಾಧಾನ ಇರಲ್ಲ ಅದಕ್ಕೆ. ಕೆಚ್ಚಲು ತುಂಬಿದ ಆಕಳಿಗೆ ಹಾಲನ್ನು ಕೊಡೋವರೆಗೂ ಹೇಗೆ ಒದ್ದಾಡತ್ತೋ ಹಾಗೆ ಜ್ಞಾನ ತುಂಬಿಕೊಂಡಂತ ಜ್ಞಾನಿ ಕೂಡ ಹಂಚು ತೊರತು ಒದ್ದಾಡ ಹೋಗ್ತಾನೆ ಅಂತ, ಹಂಚಬೇಕದನ್ನ ಅಂತ. ಇದು ಬಹಳ ಚಂದದ ಮಾತು. ಹಂಚದೆ ಹೋದ್ರೆ ಅವನು ಸಮಾಧಾನ ಇರಲ್ಲ ಅಂತ ಹೇಳಿದೆ. ತಾನು ಕಂಡಂತ ಪರಮ ಸತ್ಯತೆಯನ್ನು ಯಾರಿಗೆ ಹೇಳಬೇಕಾತ, ಕೇಳುವಂಥವ್ರು ಬೇಕಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ, ದೊಡ್ಡ ದೊಡ್ಡ ಸತ್ಯ ಬೇಡ, ಸಣ್ಣ ಸಣ್ಣ ದೃಷ್ಟಿಗಳನ್ನು ನಾವು ಹಂಚ್ಕೋಬೇಕು ಅಂತೀವಿ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾನು ಸಾಮಾನ್ಯವಾಗಿ ಉದಾಹರಣೆ ಕೊಡೋದಿದು. ನೀವು ರೈಲಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ಕೇರಳಕ್ಕೆ ಹೋಗ್ತಿದ್ದೀನಿ ಅಂತ ಇಟ್ಕೊಳ್ಳೋಣ, ತುಂಬ ಚಂದ ಕೇರಳ. ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ, ಸಾಯಂಕಾಲ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ. ಅಲ್ಲಿ ಏನು ಎಕರೆ ಗಟ್ಟಲೆ ಭತ್ತದ ಹೊಲ, ಭತ್ತದ ಗದ್ದೆಗಳು, ಭತ್ತ ತೊನಿತಾ ಇದೆ, ಗಾಳಿ ಬಿಟ್ಟಾಗ ಇಡೀ ಭತ್ತ ಹಿಂಗೆ ಕುಣಿತಾ ಇದೆ ಚೆನ್ನಾಗಿ. ಹಿನ್ನೀರು, ಬ್ಯಾಕ್ ವಾಟರ್ಸ್ ಎಲ್ಲ ಕಾಣುತ್ತಲ್ಲ, ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ಅಲ್ಲಿ ಸನ್ಸೆಟ್ಟು, ಅದೇ ಪಿಕ್ಚರ್ ಸೆಟ್ಟಿಂಗ್. ಅದು ಕಿಟಕಿಯಲ್ಲಿ ಕುತ್ಕೊಂಡು ಹಿಂಗೆ ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇರ್ತೀರಿ. ನಾನು ಯಾವಾಗಲೂ ಟ್ರೈನಲ್ಲಿ ಮೊದಲನೇ ಕೂತ ಎಲ್ಲಿ ಕುಡ್ತೀವಿ ಹೇಳಿ, ವಿಂಡೋ ಸೀಟ್, ಕಿಟಕಿ ಸೀಟೇ ಬೇಕು. ಆದರೆ ಕೆಲವರು ಬಹಳ ಭಕ್ತಿಯಿಂದ ಕುತ್ಕೋತಾರೆ, ಟ್ರೈನ್ ಹೀಗೆ ಹೋಗ್ತಿದ್ರೆ ಈ ಕಡೆ ಕುತ್ಕೋಬೇಕು, ಟ್ರೈನ್ ಹಿಂಗೆ ಹೋಗ್ತಿದ್ರೆ ಇಲ್ಲಿ ಕುತ್ಕೊಂಡ್ರಾಗಲ್ಲ, ಹಿಂಗೆ ಬಗ್ಗೆ ನೋಡ್ಬೇಕು ಹೊರಗಡೆ. ಅದೆಲ್ಲ ಕುತ್ಕೊಂಡಿದ್ದೀರಿ, ಆ ದೃಶ್ಯ ನೋಡ್ತಾ ಇದ್ದೀರಿ, ಆಗೊಂದು ಅದ್ಭುತ ಆಗ್ಬಿಡ್ತು. ಆ ಭತ್ತದ ಒಳಗಿಂದ ಒಂದು ದೊಡ್ಡ ಪಕ್ಷಿ ಹಾರ್ತು, ಅಂತ ಪಕ್ಷಿ ನೋಡೇ ಇರಲಿಲ್ಲ ನೀವು. ನೀಲಿ ಪಕ್ಷಿ, ದಟ್ಟ ನೀಲಿ ಪಕ್ಷಿ, ಹಂಸ ಇದ್ದಂಗಿದೆ, ಉದ್ದ ಕುತ್ತಿಗೆ ಬಿಳಿ ಕುತ್ತಿಗೆ, ರೆಕ್ಕೆಗಳೆಲ್ಲ ಕೆಂಪು ನೋಡಿ ಹೆಂಗಿದೆ. ನೀಲಿ ಪಕ್ಷಿ, ರೆಕ್ಕೆಗಳೆಲ್ಲ ಕೆಂಪು, ಕತ್ತೆಲ್ಲ ಬಿಳಿ, ತಲೆ ಮಾತ್ರ ಕೆಂಪು. ಆ ಕಣ್ಣು ಮಿರಮಿರ ಮಿಂಚ್ತಾ ಇದೆ. ಅದೇನು ಜಂಬೋ 747 ಹೋದಂಗೆ ಭತ್ತದ ಗದ್ದೆಯಿಂದ ಮೇಲೆ ಹಾರ್ತು. ಅದನ್ನ ನೋಡ್ತಾ ಇದ್ದೀರಿ, ನೀವೇನು ಮಾಡ್ತೀರಿ? ಕಿಟಕಿ ಹತ್ರ ಕೂತ್ಕೊಂಡವರು ನೋಡ್ಕೊಂಡು ತುಂಬ ಚೆನ್ನಾಗಿದೆ ಅಂತೀರಾ? ಏನ್ ಮಾಡ್ತೀರಿ ಗೊತ್ತಾ? ಪಕ್ಕದಲ್ಲಿದ್ದವ್ರು ಗುರುತಿದ್ದಾರೋ ಇಲ್ವೋ, ನೋಡಿ ನೋಡಿ ನೋಡಿ ಪಕ್ಷಿ ನೋಡಿ ಪಕ್ಷಿ ನೋಡಿ ಅಂತೀರಿ. ಯಾಕೆ ಹೇಳಿದ್ರು ಅವ್ರು ನಿಮಗೆ, ಕಿಟಕಿ ಪಕ್ಕ ಕೂತ್ಕೊಳ್ಳಿ ಏನ್ರ ಕಂಡ್ರೆ ತೋರಿಸಿ ಅಂತ ಹೇಳಿದ್ರ? ಇಲ್ಲ, ನಾವ್ ಯಾಕೆ ತೋರಿಸ್ತೀವಿ ಗೊತ್ತಾ? ಛೇ, ನಾ ಕಂಡದ್ದು ಅವರು ನೋಡ್ಲಿ ಅಂತ. ಅವ್ರಷ್ಟೇ ನೋಡೋದಲ್ಲ, ಅವ್ರೇನ್ ಮಾಡ್ತಾರೆ, ಇನ್ನಾಕ್ ಜನಕ್ಕೆ ಹೇಳ್ತಾರೆ ಕಂಪಾರ್ಟ್ಮೆಂಟ್ ಅಲ್ಲಿ, ಎಲ್ಲರೂ ಬಂದು ಕಿಟಕಿಯಲ್ಲಿ ನಿಂತ್ಕೊಂಡು ಆ ಎಷ್ಟು ಚೆನ್ನಾಗಿದೆಯಲ್ಲ ಪಕ್ಷಿ ಅಂತ ಅವ್ರು ಹೊಗಳದಷ್ಟು ನಿಮ್ ಸಂತೋಷ ಹೆಚ್ಚಿಗೆ ಆಗತ್ತೆ. ಯಾಕಂದ್ರೆ ಕಂಡದ್ ನೀವು ತಾನೆ, ಅವ್ರು ಗೊತ್ತಿರ್ಲಿಲ್ಲ, ಪಾಪ ನೀವೇ ಕಂಡಿದ್ದದು. ಇದು ಸಣ್ಣ ಸಣ್ಣಗಳನ್ನ ನಾವು ನೋಡಿದಾಗ ಹೇಳಬೇಕು ಅನಿಸುತ್ತೆ. ಹಾಗೆ ಜೀವನದ ಅತ್ಯಂತ ಶ್ರೇಷ್ಠ ಘಟನೆಗಳನ್ನು ಕಂಡಾಗ, ಜಗ ಅನುಭವ ಆದಾಗ ಅದನ್ನು ಹಂಚಿಕೊಳ್ಬೇಕು ಅಂತ ಇರೋದು ಸ್ಪಷ್ಟ. ಅದು ಆದ್ರೆ ಅದನ್ನು ಯಾರಿಗೆ ಹೇಳಬೇಕು ಅನ್ನೋ ಪ್ರಜ್ಞೆನೂ ಇರಬೇಕು. ತುಂಬ ಉನ್ನತೋನ್ನತ ಸತ್ಯವನ್ನ ಏನೂ ತಿಳುವಳಿಕೆ ಇಲ್ಲದವ್ರು ಹೇಳೋಕ್ಕಾಗಲ್ಲ, ಅದು ಕೆಟ್ಟ ಬೋರಾಗಿ ಹೋಗ್ತದೆ. ಏನು ಹೇಳ್ತಾನೆ ಅವನು ಅರ್ಥನೇ ಆಗಲ್ಲ ಅಂತಾರವ್ರು. ಹೇಳಬೇಕಾದ್ರೆ ಆ ಹಂತ ಶಿಷ್ಯರು ಸಿಗಬೇಕಾಗ್ತದೆ.

0: रेडियो सारंग 107.8 एफएम।
1: रामकृष्णर जीवनदल्ले नोडबेकु और हंचिकोळ्ळक्के बेकागित्तु नरेंद्र हेगे ओद्दाड्ता इद्नो गुरुगळन्नु काणबेकु अंत ಅದಕ್ಕಿಂತ ಹೆಚ್ಚಿನ ತೀವ್ರತೆಯಿಂದ ಗುರುಗಳು ಕಾಯ್ತಾ ಇದ್ರು ನರೇಂದ್ರ ಬರ್ತಾನೆ ಒಂದ್ ದಿವಸ ಅಂತ. ಎಲ್ಲಿ ಹೋಗಿದ್ಯೋ ಮಹಾರಾಯ, ಎಷ್ಟು ದಿವಸ ನೀನು ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಯಾಕೆ ಆ ಸಮರ್ಥ ಗುರುವಿನ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೆ ಕೂಡ ಆ ಪಾತ್ರ ಕೂಡ ಗಟ್ಟಿಯಾಗಿರ್ಬೇಕು. ಒಂದು ಸೋಸೋ ಪಾತ್ರೆಯಲ್ಲಿ ನೀವು ಹಾಕಿದ್ರೆ ಕೆಳಗೆ ಹೋಗ್ಬಿಡ್ತದೆ, ಹಿಡ್ಕೊಳ್ಳೋ ಶಕ್ತಿನೂ ಬೇಕಲ್ಲ. ಹೇಗೆ ನರೇಂದ್ರನಿಗೋಸ್ಕರ ಕಾದ್ರು ಇವ್ರು ಕೂಡ ವಿಚಾರ ಮಾಡಿದ್ರು, ಯಾರಿಗೆ ಹೇಳ್ಬೇಕು ನಾನು? ರಸ್ತೆಯಲ್ಲಿ ಹೋಗೋರಿಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಆ ಸಮೃದ್ಧಿಯ ಬಗ್ಗೆ ತನಗಾದಂತಹ ಜ್ಞಾನೋದಯ ಮಾತುಗಳನ್ನು ಹೇಳಿದ್ರೆ ಯಾರಿಗೆ ತಿಳಿತದೆ? ಹಾಗಾದ್ರೆ ಯಾರಿಗೆ ಹೇಳಬೇಕು? ತಕ್ಷಣ ನೆನಪಾಯ್ತು, ನಾನಿಬ್ಬರು ಗುರುಗಳಿದ್ದರಲ್ಲ, ಆರಾಡ ಕಾಲಾಮ ಮತ್ತು ರುದ್ರಕ ರಾಮಪುತ್ರ, ಇವರು ನನ್ನ ಗುರುಗಳಿದ್ದಾರೆ, ಅವರ ಜ್ಞಾನಿಗಳು, ಅವ್ರಿಗೆ ಹೇಳಬೇಕು ಅನ್ಕೊಂಡ. ಅನ್ಕೊಂಡು ಕಣ್ಣು ಮುಚ್ಚಿ ನೆನೆಸ್ಕೊಂಡ ಅವ್ರನ್ನ. ಆ ಸಾಧನೆ ಯಾವ ಮಟ್ಟದ್ದಾಗಿತ್ತು ಅಂದ್ರೆ ಟೆಲಿಪತಿ ಅಂತ ಅನ್ಕೊಳ್ಳಿ, ಏನಾದರೂ ಅನ್ಕೊಳ್ಳಿ. ಆತ ಕಣ್ಣು ಮುಚ್ಚಿಕೊಂಡಾಗ ಅನಿಸ್ತಂತೆ, ಛೇ ಛೇ ಛೇ, ಆರಾಡ ತೀರ್ಕೊಂಡು ಒಂದು ವಾರ ಆಯ್ತಲ್ಲ, ಆರಾಡ ತೀರ್ಕೊಂಡು ಒಂದು ವಾರ ಆಯ್ತಲ್ಲ, ಆಯ್ತು ಹಾಗ ರುದ್ರಕ ಇದನ್ನ ನೋಡ್ಬಿಡೋಣ ರಾಮಪುತ್ರ ಅಂತ ಕಣ್ಣು ಮುಚ್ಚಿಕೊಂಡಾಗ, ಛೇ ನಿನ್ನೆ ಸಾಯಂಕಾಲ ತೀರ್ಕೊಂಡ ಅವನು ಅಂತ ಮನಸ್ಸಿಗೆ ಬಂತು. ಅಂದ್ರೆ ಯಾರು ಇಬ್ಬರು ತತ್ಪಾತ್ರರು ಅಂತ ಅನ್ಕೊಂಡಿದ್ರೋ, ನನಗೆ ಆದಂತ ಅನುಭವವನ್ನು ಅವ್ರ ಜೊತೆಗೆ ಸಮರ್ಥವಾಗಿ ಹಂಚಿಕೊಳ್ಬೇಕು ಅಂತ ಅನ್ಕೊಂಡಿದ್ರು, ಆ ಇಬ್ಬರು ಗುರುಗಳು ಬದುಕಿಲ್ಲ. ಏನ್ ಮಾಡ್ಬೇಕು? ಒದ್ದಾಡಿರ್ಬೇಕು. ಬುದ್ಧ ಹುಡ್ಕೊಂಡು ಹೋದ, ಹಿಂದೆ 5 ಜನ ಶಿಷ್ಯರು ಸಿಕ್ಕಿದ್ರು ಅವನಿಗೆ, ಆತನ ಬಿಟ್ಟು ಹೋಗಿದ್ರು. ಮುಂದೆ ಕತೆ ಬಂದಾಗ ಹೇಳ್ತೀನಿ ಅದನ್ನೆಲ್ಲ. 5 ಜನ ಬಿಟ್ಟು ಹೋಗಿದ್ರು ಇವನ್ನ, ಏ ಇವನು ಊಟಾಟಿಕೆ ಮನುಷ್ಯ ಅಂತ ಹೇಳಿ. ಆದ್ರೆ ಬುದ್ಧಿವಂತರು ಅವರು, ಹುಡ್ಕೊಂಡು ಹೋಗ್ತಾನೆ ಬುದ್ಧ, ಹುಡ್ಕೊಂಡು ಹೋಗಿ ಸಾರನಾಥ್ ಹತ್ರ ಸಿಗ್ತಾರೆ ಅವರು. ಸಿಕ್ಕೊಂಡಾಗ ಅವರು ಬತ್ ಬಂದಪ್ಪ ಇವನು ಅಂದಿರ್ತಾರೆ ಮೊದಲು. ಆದ್ರೆ ಇವನು ಹತ್ರ ಬಂದಾಗ ಇವನ ಮುಖದಲ್ಲಿದ್ದಂತ ತೇಜ ನೋಡಿ, ಇವನು ಬದಲಿ ಆಗಿದ್ದಾನೆ, ತುಂಬಾ ಬೇರೆ ಆಗಿದ್ದಾನೆ ಇವನು ಅಂತ ಹೇಳಿ ಆತರಿಗೆ ತನ್ನ ಮೊದಲನೇ ಉಪದೇಶ ಮಾಡ್ತಾನೆ ಸಾರನಾಥದಲ್ಲಿ. ಪ್ರಥಮ ಉಪದೇಶ ಅಲ್ಲಿ ಆಗುವಂತಹದ್ದು. ಅಂದ್ರೆ ಗುರುವಿ ಕೂಡ, ಜ್ಞಾನೋದಯ ಆದಂತಹ ಗುರುವಿ ಕೂಡ ಸಮರ್ಥ ಶಿಷ್ಯಕನ ಹುಡ್ಕೊಂಡು ಹೋಗಬೇಕಾಗ್ತದೆ ಅಂತ. ಹುಡ್ಕೊಂಡು ಹೋಗಿ ಅದು ಕೊಟ್ಟು ಬಂದ. ಅಲ್ಲಿ ಹೇಳಿದಂತ ಮಾತಿದೆ ಅಲ್ಲ, ವಿನಯ ಪಿಟಕ ಮಹಾವಾಗ್ಗ ಅಂತ ಪಾಲಿ ಭಾಷೆಯಲ್ಲಿ ವಿನಯ ಪಿಟಕ ಅಂತ ಕರೀತಾರೆ. ಯಾವ ಮಾತುಗಳಲ್ಲಿ ಬುದ್ಧ ತನ್ನ ಶಿಷ್ಯರಿಗೆ ತನ್ನ ಹೇಳ್ಕೊಂಡ ತಾನು ಕಂಡಂತ ಸತ್ಯವನ್ನ ಅನ್ನೋದನ್ನ, ಆ ಮಾತುಗಳನ್ನು ಕೇಳ್ತಾ ಇದ್ರೆ ನಮ್ಮ ಯಾವ ಉಪನಿಷತ್ತಿಗೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಅದೇ ಭಾವ, ಅದೇ ಸಂದೇಶ ಅದರೊಳಗೆ ಇರುವಂತಹದ್ದು, ಆ ಸಂತೋಷ ಇರುವಂತಹದ್ದು. ಅವನು ಮಧ್ಯ ಪ್ರತಿಪಾದನೆ ಮಾಡಿದ ಅಂತ ಹೇಳಿದೆ, ಮಧ್ಯಮ ಮಾರ್ಗ ಅಂತ. ಅವನಿಗೆ ಆಗ ಅರ್ಥ ಆಗಿದೆ, ತೀರಾ ದೇಹ ದಂಡಿಸಿ ಪ್ರಯೋಜನ ಇಲ್ಲ, ತೀರಾ ಸುಖಲೋಲುಪತೆಯಲ್ಲಿದ್ದ ಪ್ರಯೋಜನ ಇಲ್ಲ, ಇನ್ನು ಮುಂದಿನ ಜೀವನ ಹಾಗೆ ಇರಬೇಕು ಅಂತ ಶಿಷ್ಯರಿಗೂ ಹೇಳಿದ, ಬಹಳ ದಂಡಿಸಬೇಡಿ ಅಂತ ಹೇಳಿ. ಹೀಗೆ ನಡೆದಿದ್ದರಿಂದನೇ ಆಧ್ಯಾತ್ಮಿಕತೆಯಲ್ಲಿ ಆಗ ತುಂಬಿಕೊಂಡಿದ್ದಂಥ ತಂತ್ರಗಳ ಬಗ್ಗೆ, ಅರ್ಥವಿಲ್ಲದ ಪೂಜಾ ವಿಧಾನಗಳ ಬಗ್ಗೆ ಒಂದು ಸಮದೃಷ್ಟಿ ಇಟ್ಟುಕೊಂಡು ನೋಡಿ ಇವನ್ನೆಲ್ಲ ತೆಗೆದುಹಾಕಬೇಕು ಅಂತ ತೀರ್ಮಾನ ಮಾಡಿದ.

0: रेडियो सारंग 107.8 FM।
1: इज अ ब्यूटिफुल सर्जिकल ऑपरेशन बुद्ध ಮಾಡಿದ್ದು ನಮ್ಮ ಧರ್ಮದಲ್ಲಿ ಕೂಡ ಎಷ್ಟು ಒಳ್ಳೆಯದಿತ್ತೋ ಅಷ್ಟು ಕೆಟ್ಟದು ಸೇರ್ಕೊಂಡಿತ್ತು ಪುರೋಹಿತ ಶಾಹಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು ಬರೀ ಮಂತ್ರಗಳನ್ನು ಹೇಳ್ತಾ ಜನರನ್ನು ಬೂಟಾಟಿಕೆ ಮಾಡಿ ಮೋಸ ಮಾಡುವಂತಹ ವೃತ್ತಿ ಶುರು ಆಗಿಬಿಟ್ಟಿತ್ತು ಅರ್ಥವಾಗದ ಜನಕ್ಕೆ ಇನ್ನಷ್ಟು ಅರ್ಥವಾಗದ ಮಂತ್ರಗಳನ್ನು ಜೋರ್ ಜೋರಾಗಿ ಹೇಳಿ ದುಡ್ಡು ಸಂಪಾದನೆ ಮಾಡುವಂತ ಒಂದು ವೃತ್ತಿ ಆಗ್ಬಿಡ್ತು ಅದನ್ನೆಲ್ಲ ಕಂಡಂತ ಬುದ್ಧ ಆ ಅರ್ಥವಿಲ್ಲದ ಪೂಜಾ ವಿಧಾನಗಳನ್ನು ಕಿತ್ತಾಕಬೇಕು ಅಂತ ಪ್ರಯತ್ನ ಮಾಡೋಕೆ ಶುರು ಮಾಡಿದ ತನ್ನ ಧರ್ಮವನ್ನ ನೈತಿಕತೆಯ ನೆಲೆ ಮೇಲೆ ಸ್ಥಾಪನಾ ಮಾಡೋಕೆ ಪ್ರಯತ್ನ ಮಾಡಿದ ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು ಅವನು ಒತ್ತಿ ಹೇಳಬೇಕು ನೈತಿಕತೆ ನೆಲೆ ಮೇಲೆ ಹೋದ ಹೊರತಾಗಿ ಆಧ್ಯಾತ್ಮಿಕ ನೆಲೆಗೆ ಹೋಗಲಿಲ್ಲ ನೈತಿಕ ನೆಲೆ ಮಾಡೋಕೆ ಹೋದ ಈ ಮಧ್ಯಮ ಮಾರ್ಗವನ್ನೇ ಭಗವದ್ಗೀತೆ ಅವತ್ತು ಇದ್ದದ್ದಲ್ಲ ಇವನ ಹಿನ್ನೆಲೆ ಆಗಿದ್ದಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಯಾವುದರಲ್ಲೂ ಅತಿ ಬೇಡಪ್ಪ ಎಲ್ಲಿ ಮಧ್ಯಮ ರೀತಿಯಲ್ಲಿ ಬದುಕೋತೀಯೋ ನೀನು ಅದಕ್ಕೆ ಎಷ್ಟು ಚೆನ್ನಾಗಿ ಯುಕ್ತ ಆಹಾರ ನಿನಗೆ ಎಷ್ಟು ಆಹಾರ ವಿಹಾರಗಳಲ್ಲಿ ಮಿತಿ ಇರೋವನಿಗೆ ಕರ್ಮಗಳನ್ನು ಮಿತಿಯಾಗಿ ಆಚರಿಸುವವನಿಗೆ ನಿದ್ರೆ ಎಚ್ಚರಗಳಲ್ಲೂ ಮಿತಿ ಇರುವವನಿಗೆ ಮಾತ್ರ ಯೋಗ ಸಾಧ್ಯ ಇದೆ ದುಃಖನಾಶಕವಾದಂಥ ಯೋಗ ಸಾಧ್ಯ ಇದೆ ಅಂತ ಅತಿಯಾದ ಅತಿ ಸರ್ವತ್ರ ವರ್ಜಯೇ ಅಂತ ಅದನ್ನು ಬುದ್ಧ ತನ್ನ ಜೀವನದುದ್ದಕ್ಕೂ ಪಾಲಿಸ್ಕೊಂಡು ಬಂದ

0: रेडियो सारंग 107.8 FM.
1: ಇದೆಲ್ಲ ನೋಡ್ತಾ ಇದ್ರೆ ನನಗನ್ಸೋದು ಹಾಗಾದ್ರೆ ವೇದಾಂತ ಹಾಗೂ ಬುದ್ಧನ ವಿಧಾನ ಒಂದೇ ಆಯ್ತಲ್ಲ, ಬೇರೆ ಹೇಗಾಯ್ತು? ಬೇರೆ ಆದದ್ದು ಒಂದು ವಿಷಯದಲ್ಲಿ, ಅದನ್ನ ಈಗ ತಗೋಬೇಕು ನಾನು. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆ ಆಗಿ ಬಂದ, ಅಲ್ಲೇ ಭಿನ್ನತೆ ಬರುವಂತದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದ್ರೆ ದುಃಖ, ಒದ್ದಾಟ, ನೋವು, ನರಳಿಕೆ, ಅದರಿಂದ ಹೆಂಗ್ ಪಾರಾಗಬೇಕು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊಡೆ ಸಿದ್ಧಾಂತ ಒಂದು. ಅಂದ್ರೆ ದುಃಖವನ್ನು ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯ್ತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯ್ತು, ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟಪಟ್ಟುಕೊಂಡು ಒದ್ದಾಡುತ್ತದೆ, ಮುಂದೆ ವಯಸ್ಸಾಯ್ತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದಿವ್ ಸಾವು ಬಂತು, ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅನ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ಸ್ವಲ್ಪ ನೆನ್ಪಿಡ್ಬೇಕಾದ್ರು, ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂಥ ಅತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡೋ ಒದ್ದಾಡೋ ಜೀವ ಅಂತ ಅನ್ಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ ನೀನು, ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂಥದ್ದು, ಸುಖವಾಗಿರುವಂಥದ್ದು, ದುಃಖ ಅಲ್ಲ. ಇದು ಇದು ಒಂದು ಜೀವನ ನೋಡುವಂಥ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂಥ ದೃಷ್ಟಿ ಮೇಲಿರ್ತದೆ. ಅದನ್ನು ಎಷ್ಟು ಚೆಂದ ಹೇಳ್ತಾರೆ ಅಂದರೆ, ಮನುಷ್ಯನನ್ನ ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷಿನ್ನು, ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಇಸ್ ಓವರ್. ಅಂದ್ರೇನು, ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಯಾವುದೋ ವೆಹಿಕಲ್ ತಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟ ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ ಅಂತ ಸಂತೋಷ ಪಡೋದು, ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೆ ಅದು ಮೇಂಟೈನ್ ಮಾಡ್ಕೊಂಡು ಹೋಗುದೆ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದ್ರೆ ಈ ವಾಹನ ಏನಾಗಿರ್ಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿ ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಮಹಾಮೇ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನು ಹೇಳಿದೆ.
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯಾಂಶಗಳು: ಪ್ರತಿಭಟನಾಕಾರರನ್ನು ಅಕ್ರಮವಾಗಿ ಬಂಧಿಸುವಂತಿಲ್ಲ ಸುಪ್ರೀಂ ಕೋರ್ಟ್. ಕಾರ್ಯಕರ್ತರ ಮೇಲೆ ದಿಲ್ಲಿ ಪೊಲೀಸರಿಂದ ದೌರ್ಜನ್ಯ, ಸಿಜೆಪಿ ನಾಯಕರ ಆರೋಪ. ನಾಡಹಬ್ಬ ಮೈಸೂರು ದಸರಾಕ್ಕೆ ಚಾಲನೆ. ನೀತಿಯ ಆಧಾರದಲ್ಲಿ ಸಮಾಜ ನಿರ್ಮಾಣವಾಗಲಿ, ಗವಿಸಿದ್ದೇಶ್ವರ ಶ್ರೀ. ಸೌದಿ ಅರೇಬಿಯಾ ರಿಯಾದ್ನ ವಿಮಾನ ನಿಲ್ದಾಣದ ಮೇಲೆ ದಾಳಿ, ಓರ್ವ ಭಾರತೀಯ ಸಹಿತ 13 ಮಂದಿ ಮೃತ್ಯು. ಎ ಜೈವಿಕ ಅಸ್ತ್ರದಿಂದ 2100ರ ವೇಳೆ ಜಗತ್ತೇ ನಿರ್ನಾಮ ವರದಿ. ಕರಾವಳಿಯ ದೇಗುಲಗಳಲ್ಲಿ ನವರಾತ್ರಿ ಆರಂಭ. ಸುದ್ದಿಯ ವಿವರ: ಶಾಂತಿಯುತವಾಗಿ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸುವಂತಿಲ್ಲ. ಯಾವುದೇ ಬಂಧನ ಕಾನೂನುಬದ್ಧ ಪ್ರಕ್ರಿಯೆಗೆ ಅನುಗುಣವಾಗಿರಬೇಕು ಎಂದು ಸುಪ್ರೀಂ ಕೋರ್ಟ್ ನಿನ್ನೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಆರೋಪದ ಹಿನ್ನೆಲೆಯಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಹೊಸದಿಲ್ಲಿಯಲ್ಲಿ ನಡೆದ ಪ್ರತಿಭಟನೆಗಳ ಸಂದರ್ಭದಲ್ಲಿ ಪೊಲೀಸರ ದೌರ್ಜನ್ಯ ಮತ್ತು ಅಕ್ರಮ ಬಂಧನಗಳ ಆರೋಪ ಕೇಳಿಬಂದಿರುವ ಬೆನ್ನಲ್ಲೇ ನ್ಯಾಯಾಲಯ ಈ ನಿರ್ದೇಶನ ನೀಡಿದೆ. ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯಂಥ ವಾತಾವರಣವಿದ್ದು, ತನ್ನ ಸಂಘಟನೆಯ ನಾಯಕರನ್ನು ಸರಸಾಗಟಾಗಿ ಅಪ್ಪರಿಸಲಾಗಿತ್ತು ಎಂದು ಕಾಂಗ್ರೆಸ್ ಜನತಾ ಪಕ್ಷ ಆರೋಪಿಸಿದೆ. ದಿಲ್ಲಿ ಪೊಲೀಸರು 24 ಗಂಟೆಗಳ ಬಂಧನದಿಂದ ಹೊರಬಂದ ನಂತರ ನಡೆಸಿದ ಮೊದಲ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಜನತಾ ಪಾರ್ಟಿ ನಾಯಕರಾದ ಆಶುತೋಷ್ ಶರಂಕ, ಸೌರವ್ ದಾಸ್ ಪ್ರತಿಭಟನಾಕಾರರನ್ನು ಬಂಧಿಸಲಾಗ್ತಾ ಇದೆ, ಸಾರಿಗೆ ನಿರ್ಬಂಧಗಳನ್ನು ವಿಧಿಸಲಾಗ್ತಾ ಇದೆ ಎಂದು ಅವರು ಆರೋಪಿಸಿದ್ದಾರೆ. ಮತದಾರ ಪಟ್ಟಿಗಳ ವಿಶೇಷ ತೀವ್ರ ಪರಿಷ್ಕರಣೆಯಲ್ಲಿ ಅಕ್ರಮಗಳು ನಡೆದಿವೆ ಎಂದು ಆರೋಪಿಸಿ ಸಿಜೆಪಿ ನೇತೃತ್ವದಲ್ಲಿ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ವಿರುದ್ಧ ನಡೆದ ಪ್ರತಿಭಟನೆಗೆ ಸಂಬಂಧಿಸಿದಂತೆ ದಿಲ್ಲಿ ಪೊಲೀಸರು 20ಕ್ಕೂ ಅಧಿಕ FIR ದಾಖಲಿಸಿದ್ದಾರೆ ಎಂದು ಅಧಿಕಾರಿಗಳು ನಿನ್ನೆ ತಿಳಿಸಿದ್ದಾರೆ. ಮೈಸೂರಿನ ದಸರಾ ಭೂತ ವರ್ತಮಾನ ಭವಿಷ್ಯಗಳ ತ್ರಿವೇಣಿ ಸಂಗಮವಾಗಿದೆ. ಜಾತಿಯನ್ನು ನೋಡಿ ಸಮಾಜವನ್ನು ಕಟ್ಟುವುದಕ್ಕಿಂತ ನೀತಿಯನ್ನು ಆಧಾರವಾಗಿಟ್ಟುಕೊಂಡು ಸಮಾಜವನ್ನು ನಿರ್ಮಿಸಬೇಕು ಎಂದು ಕೊಪ್ಪಳ ಸಂಸ್ಥಾನ ಶ್ರೀ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿದ್ದಾರೆ. ಅವರು 2026ರ ಮೈಸೂರು ದಸರಾ ಮಹೋತ್ಸವವನ್ನು ನಿನ್ನೆ ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯನನ್ನು ಮನುಷ್ಯನಂತೆ ಪ್ರೀತಿಸುವುದೇ ನಿಜವಾದ ಮಾನವ ಧರ್ಮ. ಬಸವಣ್ಣನವರು 12ನೇ ಶತಮಾನದಲ್ಲಿ ಸಾರಿದ ಕಾಯಕವೇ ಕೈಲಾಸ ಎಂಬ ತತ್ವ ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿದೆ ಎಂದು ಅವರು ಹೇಳಿದ್ದಾರೆ. ಮೈಸೂರು ಸಾಂಸ್ಕೃತಿಕ ನಗರಿ, ಅರಮನೆಗಳ ನಗರಿ, ಸ್ವಚ್ಛತೆ ಮತ್ತು ಶಿಸ್ತಿಗೆ ಹೆಸರಾದ ನಗರವಾಗಿದೆ. ಇಂಥ ಐತಿಹಾಸಿಕ ಸ್ಥಳದಲ್ಲಿ ನಡೆಯುವ ದಸರಾ ಮಹೋತ್ಸವದ ವೈಭವದ ಹಿಂದೆ ಸಾವಿರಾರು ಕಾಣದ ಕೈಗಳ ಪರಿಶ್ರಮವಿದೆ. ಒಂದು ಕಾಲದಲ್ಲಿ ದೊರೆಯ ಹಬ್ಬವಾಗಿದ್ದ ದಸರಾ ಇಂದು ದರೆಯ ಹಬ್ಬವಾಗಿ ಜನಸಾಮಾನ್ಯರ ಉತ್ಸವವಾಗಿದೆ. ನಾನು ದಸರಾ ಉದ್ಘಾಟಿಸುವಷ್ಟು ದೊಡ್ಡವನಲ್ಲ, ಮಹಾನುಭಾವರು ಹಚ್ಚಿದ ದೀಪ ಆರದಿರಲಿ ಎಂಬ ಪ್ರಾರ್ಥನೆಯೊಂದಿಗೆ ಚಾಮುಂಡೇಶ್ವರಿಯ ಸನ್ನಿಧಿಗೆ ಬಂದಿದ್ದೇನೆ ಎಂದು ಅವರು ಹೇಳಿದ್ದಾರೆ. ಸೌದಿ ಅರೇಬಿಯಾ ರಾಜಧಾನಿ ರಿಯಾದ್ನ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಶನಿವಾರ ನಡೆದ ದಾಳಿಯಲ್ಲಿ ಓರ್ವ ಭಾರತೀಯ ಸಹಿತ 13 ಮಂದಿ ಸಾವನ್ನಪ್ಪಿದ್ದು 309 ಜನರು ಗಾಯಗೊಂಡಿದ್ದಾರೆ ಎಂದು ಸೌದಿ ಅರೇಬಿಯಾದ ನಾಗರಿಕ ವಿಮಾನಯಾನದ ಸಾಮಾನ್ಯ ಪ್ರಾಧಿಕಾರ GACA ತಿಳಿಸಿದೆ. ಮೃತರಲ್ಲಿ 4 ಸೌದಿ ಪ್ರಜೆಗಳು ಸೇರಿದ್ದಾರೆ. ಉಳಿದವರಲ್ಲಿ 2 ಬಾಂಗ್ಲಾದೇಶದವರು ಹಾಗೂ ಅಮೆರಿಕ, ಈಜಿಪ್ಟ್, ಜೋರ್ಡನ್, ಸಿರಿಯಾ, ಪ್ಯಾಲೆಸ್ತೀನ್ ಮತ್ತು ಸೂಡಾನ್ನ ತಲಾ 1 ಇದ್ದಾರೆ.

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶರವಣ ನವರಾತ್ರಿ ಮಹೋತ್ಸವಕ್ಕೆ ನಿನ್ನೆ ಸಂಭ್ರಮದ ಚಾಲನೆ ದೊರೆತಿದ್ದು ಜಿಲ್ಲೆಯ ಪ್ರಮುಖ ದೇವಿ ಆಲಯಗಳಲ್ಲಿ ಭಕ್ತಿಭಾವದ ಸಂಭ್ರಮದ ವಾತಾವರಣ ಕಂಡುಬರ್ತಾ ಇದೆ. ಮಂಗಳೂರು ದಸರಾ ಎಂದೇ ಪ್ರಸಿದ್ಧಿ ಪಡೆದ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಕ್ಷೇತ್ರದ ಅಭಿವೃದ್ಧಿಯ ರೂವಾರಿ ಕೇಂದ್ರದ ಮಾಜಿ ಸಚಿವ ಬಿ ಜನಾರ್ದನ ಪೂಜಾರಿಯವರು ದೀಪ ಬೆಳಗಿಸಿ ನವರಾತ್ರಿ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ಶಾರದೆ, ಆದಿಶಕ್ತಿ, ಗಣಪತಿ ಸಹಿತ ನವದುರ್ಗೆಯರ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು. ಸಾವಿರಾರು ಸಂಖ್ಯೆಯ ಭಕ್ತರು ಈ ಅಪೂರ್ವ ಕ್ಷಣಕ್ಕೆ ಸಾಕ್ಷಿಯಾದರು. ಜಿಲ್ಲೆಯ ಪ್ರಮುಖ ದೇವಿ ಆಲಯಗಳಲ್ಲೂ ನವರಾತ್ರಿ ಮಹೋತ್ಸವ ಸಂಭ್ರಮದಿಂದ ಆರಂಭಗೊಂಡಿತು. ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನ, ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ, ಸಸಿತ್ಲು ಶ್ರೀ ಭಗವತಿ ದೇವಸ್ಥಾನ, ಕುದ್ರೋಳಿ ಭಗವತಿ ದೇವಸ್ಥಾನ ಸಹಿತ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆಯೊಂದಿಗೆ ನವರಾತ್ರಿ ಉತ್ಸವಕ್ಕೆ ಚಾಲನೆ ದೊರೆತಿದೆ. ಮಂಗಳೂರಿನಲ್ಲಿ ಹೈಕೋರ್ಟ್ ಪೀಠ ಸ್ಥಾಪನೆ ಪ್ರಕ್ರಿಯೆ ಸುಗಮವಾಗಿ ಮುನ್ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಅಧಿಕಾರಿಗಳ ಸಮಿತಿಯೊಂದನ್ನು ರಚಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಯು ಟಿ ಖಾದರ್ ಅವರು ಹೇಳಿದ್ದಾರೆ. ಹೈಕೋರ್ಟ್ ಪೀಠ ಸ್ಥಾಪನೆ ಕುರಿತು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೊಂದಿಗೆ ನಿನ್ನೆ ಅವರು ಸಭೆ ನಡೆಸಿ ಬಳಿಕ ಮಾತನಾಡಿ, ಹೈಕೋರ್ಟ್ ಪೀಠ ಮಂಗಳೂರಿನಲ್ಲಿ ಸ್ಥಾಪನೆಯಾದರೆ ಅದು ಕೇವಲ ಕಕ್ಷಿದಾರರು ವಕೀಲರಿಗೆ ಮಾತ್ರ ಉಪಯೋಗವಾಗುವುದಿಲ್ಲ, ಕರಾವಳಿ ಪ್ರದೇಶದ ಅಭಿವೃದ್ಧಿಗೆ ಪರೋಕ್ಷವಾಗಿ ನೆರವಾಗಲಿದೆ ಎಂದು ಅವರು ಹೇಳಿದ್ದಾರೆ. ನವರಾತ್ರಿ ಸಂಭ್ರಮದ ಜೊತೆಗೆ ನಿನ್ನೆ ರಜಾ ದಿನವಾದ ಕಾರಣ ಪ್ರವಾಸಿ ತಾಣಗಳಲ್ಲಿ, ದೇವಸ್ಥಾನಗಳಲ್ಲಿ ಪ್ರವಾಸಿಗರು ಭಕ್ತರ ದಂಡೆ ನೆರೆದಿತ್ತು. ಪನಂಬೂರು ಬೀಚ್ಗೆ ಬೆಳಗ್ಗೆಯಿಂದಲೇ ಭಾರಿ ಪ್ರಮಾಣದಲ್ಲಿ ಜನರು ಆಗಮಿಸಿದ್ದರು. ಟೆಂಪಲ್ ಟೂರಿಸಂಗೆ ಬಂದಿದ್ದ ಅನ್ಯ ಜಿಲ್ಲೆ ಮತ್ತು ಅನ್ಯ ರಾಜ್ಯಗಳ ಪ್ರವಾಸಿಗರು ಪನಂಬೂರು ಬೀಚ್ಗೆ ಭೇಟಿ ನೀಡಿದರು. ನವರಾತ್ರಿ ಹಬ್ಬದ ರಜೆ ಹಾಗೂ ವಾರಾಂತ್ಯದ ಕಾರಣದಿಂದಾಗಿ ಕಳೆದ ಎರಡು ದಿನಗಳಿಂದ ಪನಂಬೂರು ಸಹಿತ ಜಿಲ್ಲೆಯ ಪ್ರಮುಖ ಬೀಚ್ಗಳಲ್ಲಿ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಬಿಸಿಲಿನ ವಾತಾವರಣವಿತ್ತು. ಉಭಯ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಬೆಳಿಗ್ಗೆ ಮಂಜು ಕವಿದಿತ್ತು. ಮಂಗಳೂರಿನಲ್ಲಿ ನಿನ್ನೆ ಗರಿಷ್ಠ 14.3 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 24.4 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಉಡುಪಿ ಜಿಲ್ಲೆಯಲ್ಲಿ ಗರಿಷ್ಠ 33 ಮತ್ತು ಕನಿಷ್ಠ 25 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಸೋಮೇಶ್ವರದ ಪಿರಿಬೈಲ್ ಬೀಚ್ನಲ್ಲಿ ಸಮುದ್ರದಲ್ಲಿ ಈಜಲು ತೆರಳಿ ನಾಪತ್ತೆಯಾಗಿದ್ದ ಉಜಿರೆ SDM ಕಾಲೇಜಿನ ವಿದ್ಯಾರ್ಥಿ ಶೋಭಿತ್ ಎಂ ಗೌಡ 18 ವರ್ಷ ಅವರ ಮೃತದೇಹ ಪತ್ತೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಕಮ್ಮರಡಿ ನಿವಾಸಿ ಶೋಭಿತ್ ಉಜಿರೆ SDM ಕಾಲೇಜಿನಲ್ಲಿ ಪ್ರಥಮ ವರ್ಷದ BCOM ವ್ಯಾಸಂಗ ಮಾಡ್ತಾಯಿದ್ರು. ಕರಾವಳಿ ಭಾಗದಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆಯ ನಡುವೆ ಬಿಸಿಲಿನ ದಗ್ಗೆ ಏರ್ತಾ ಇದೆ. ತಾಪಮಾನ ವಾಡಿಕೆಯಿಂದ ಅಧಿಕ ದಾಖಲಾಗ್ತಾಯಿದ್ದು ಬೆಳಿಗ್ಗೆ ಸೆಕೆಯ ಅನುಭವ ಆಗ್ತಾ ಇದೆ. ತುಳು ಭಾಷೆ ವಿಭಿನ್ನ ಸಮುದಾಯಗಳ ನಡುವೆ ಪ್ರೀತಿ ಸೌಹಾರ್ದ ಮತ್ತು ಸಂಬಂಧಗಳನ್ನು ಬೆಸೆಯುವ ಶಕ್ತಿಯನ್ನು ಹೊಂದಿದೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರು ಹೇಳಿದ್ದಾರೆ. ಅವರು ತುಳು ಭಾಷೆಗೆ ರಾಜ್ಯದ ಅಧಿಕೃತ ಭಾಷೆಯ ಮಾನ್ಯತೆ ದೊರೆತ ಹಿನ್ನೆಲೆಯಲ್ಲಿ ತುಳುಕೂಟ ಬೆದ್ರ ವತಿಯಿಂದ ನಿನ್ನೆ ಕಲ್ಪವೃಕ್ಷ ಸಭಾಂಗಣದಲ್ಲಿ ನಡೆದ ತುಳು ಮಾನದಿಗದ ಮಿನದನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಮಾರ್ಗದರ್ಶನ ಹಾಗೂ ಶಾಸಕ ಡಿ ವೇದವಾಸ್ ಕಾಮತ್ ಅವರ ನೇತೃತ್ವದ ಕುಡ್ಲಾ ಸಾಂಸ್ಕೃತಿಕ ಪ್ರತಿಷ್ಠಾನದಲ್ಲಿ ನಡೆಯಲಿರುವ 5ನೇ ವರ್ಷದ ಕುಡ್ಲದ ಪಿಲಿ ಪರ್ಬ 2026 ಚಪ್ಪರ ಮುಹೂರ್ತ ಕಾರ್ಯಕ್ರಮ ಮಂಗಳೂರಿನ ನೆಹರು ಮೈದಾನದಲ್ಲಿ ನಡೆಯಿತು. ಅಭಿಷೇಕ್ ಶರ್ಮಾ ಅಬ್ಬರದ ಬ್ಯಾಟಿಂಗ್, 69 ರನ್ನು 30 ಎಸೆತ ಹಾಗೂ ವೇಗದ ಬೌಲರ್ ಹರ್ಷದೀಪ್ ಸಿಂಗ್ 3 ಓವರ್ 44 ರನ್ ಅಮೋಘ ಬೌಲಿಂಗ್ ನೆರವಿನಿಂದ ಟೀಮ್ ಇಂಡಿಯಾವು 3ನೇ T20 ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ರೋಚಕವಾಗಿ ಮಣಿಸಿದೆ.

0: ಗೃಹಜ್ಯೋತಿ ಯೋಜನೆಯಡಿ ನೋಂದಣಿಯಾಗಿರುವ ವಿದ್ಯುತ್ ಸ್ಥಾವರಗಳ ಫಲಾನುಭವಿಗಳ ಹೆಚ್ಚುವರಿ ಮಾಹಿತಿ ಸಂಗ್ರಹಿಸಿ ಸೇವಾ ಸಿಂಧು ತಂತ್ರಾಂಶದಲ್ಲಿ ದಾಖಲಿಸುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸರ್ಕಾರ ಇನ್ನೂ ಒಂದು ತಿಂಗಳು ಕಾಲಾವಕಾಶ ನೀಡಿದ್ದು, ಪರಿಶೀಲನಾ ಕಾರ್ಯವನ್ನು ಅಕ್ಟೋಬರ್ 31 ಒಳಗೆ ಪೂರ್ಣಗೊಳಿಸುವಂತೆ ಆದೇಶ ಹೊರಡಿಸಲಾಗಿದೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
2: ಇದು ಸಾರಂಗ್ ಅರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಕೆಳಗುರೆ ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲ ಹೊತ್ತಿನಲ್ಲಿ ಪ್ರಸಾರವಾಗಲಿದೆ ಆರೋಗ್ಯ ಸಾರಂಗ್ ಕಾರ್ಯಕ್ರಮ ನಡೆಸಿಕೊಡ್ತಾರೆ. ಡಾಕ್ಟರ್ ಅಶ್ವಥ್ ಹೆಗಡೆ ಈ ಕಾರ್ಯಕ್ರಮದಲ್ಲಿ ನಿದ್ರಾಹೀನತೆ ಬಗ್ಗೆ ಆರೋಗ್ಯ ಮಾಹಿತಿ ಕೇಳುವಿರಿ. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಾಪಾಚೆ ಫೇವರಿಟ್ ಭಾಗ 1. 9:30 ಬ್ಯಾರಿ ಕಾರ್ಯಕ್ರಮ ಮೈಲಾಂಜಿ. ಈ ಕಾರ್ಯಕ್ರಮದಲ್ಲಿ ಜನಪದ ಹಾಡುಗಳನ್ನು ಕೇಳುವಿರಿ. 9:30 ಕನ್ನಡ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಶೆಟ್ಟಿ ಅವರು ಮಾತನಾಡಿದ ಮಾತುಗಳನ್ನು ಪತ್ರಕರ್ತರ ಸಮ್ಮೇಳನದಲ್ಲಿ ಭಾಗವಹಿಸಿ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಮಾತುಗಳ ಪ್ರಸಾರ. 10:00 ಜನಧನಿ. 11:00 ಯಕ್ಷಗಾನ ಶ್ರೀಮತಿ ಶ್ರೀಪತಿ ಭಾಗ 7. 11:30 ತುಳು ಕಾರ್ಯಕ್ರಮ. 12:00 ತುಳು ಹಾಡುಗಳು. 12:30 ಭಾವಲಹರಿ. 1:00 ಜನಪದ ಹಾಡುಗಳು. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಆರೋಗ್ಯ ಸಾರಂಗ್ ಮರುಪ್ರಸಾರ. 2:00 ಕೊಂಕಣಿ ಕಾರ್ಯಕ್ರಮ. 2:30 ಬಹುಭಾಷಾ ಹಾಡುಗಳು. 3:00 ಒಲವಿನ ಹಾಡು. SMS ಆಧಾರಿತ ಕಾರ್ಯಕ್ರಮದ ನೇರ ಪ್ರಸಾರ. 4:00 ವಾಯ್ಸ್ ಆಫ್ ಮಂಜುಳಾ ಧ್ವನಿ ಮುದ್ರಿತ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ. 7:00 ತುಳು ಕಾರ್ಯಕ್ರಮ. 7:30 ಕನ್ನಡ ಕಾರ್ಯಕ್ರಮ. 8:00 ಯಕ್ಷಗಾನ ಮರುಪ್ರಸಾರ. 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದೂ ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಇವತ್ತು ನಾವು ನಮ್ಮ ನಿದ್ದೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಐದು ಬಹಳ ಮುಖ್ಯವಾದಂತಹ, ಬಹಳ ಸುಲಭವಾದಂತಹ ಮೆಥಡ್ ಗಳನ್ನ ನೋಡುವ. ಮೊಟ್ಟ ಮೊದಲನೇದಾಗಿ ಇನ್ಸೋಮ್ನಿಯಾ, ನಿದ್ರಾಹೀನತೆ ಯಾಕೆ ಆಗ್ತದೆ ನೋಡಿ. ಹಲವಾರು ಜನರಲ್ಲಿ ಇತ್ತೀಚೆಗೆ ಅದಕ್ಕೆ ಒಂದು ಮೇಜರ್ ರೀಸನ್ ಅಂದ್ರೆ ಸೋಷಿಯಲ್ ಮೀಡಿಯಾ. 2000 ಮತ್ತು 2005 ಆ ವರ್ಷದ ಇತ್ತೀಚೆಗೆ ಗ್ಲೋಬಲ್ ಆಗಿ ಇಡೀ ವಿಶ್ವದಲ್ಲಿ 2005 ಈಚೆಗೆ ಓವರ್ಆಲ್ ಸ್ಲೀಪ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ, 1-3 ತಾಸು ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಈ ಸೋಷಿಯಲ್ ಮೀಡಿಯಾ. ಸೊ ಇದು ನಂಬರ್ ಒನ್ ರೀಸನ್ ಅಂತ ಹೇಳ್ಬೋದು. ಇನ್ನ ಬೇರೆ ಬೇರೆ ರೀಸನ್ ಅಂದ್ರೆ, ನಾವು ಬಯಾಲಜಿಕಲ್ ಕ್ಲಾಕ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ನಮ್ಮ ದೇಹದ ಪ್ರಕಾರ ನಾವು ನಾಕ್ಟೂರ್ನಲ್ ಅನಿಮಲ್, ಅಂದ್ರೆ ನಿಶಾಚರಿಗಳಲ್ಲ. ದಿನದಲ್ಲಿ ಎಚ್ಚರ ಇರಬೇಕು, ರಾತ್ರಿಯಲ್ಲಿ ಮಲಗಿರಬೇಕು. ಈ ಲೈಟಿನ ಪ್ರಭಾವದಿಂದಾಗಿ ಅಥವಾ ಈ ನಮ್ಮ ಎಂಟರ್ಟೈನ್ಮೆಂಟ್ ಪ್ರಭಾವದಿಂದಾಗಿ, ನಮಗಿರುವಂತಹ ಸವಲತ್ತು ಸೌಲಭ್ಯಗಳ ಪ್ರಭಾವದಿಂದಾಗಿ ನಾವು ಇದೀಗ ಏನ್ ಮಾಡ್ತಾ ಇದ್ದೇವೆ, ರಾತ್ರಿ ಕೂಡ ಎಚ್ಚರ ಇರ್ತಾ ಇದ್ದೇವೆ. ಮುಖ್ಯವಾಗಿ ರಾತ್ರಿನೇ ಜಾಸ್ತಿ ಎಚ್ಚರ ಇರ್ತೇವೆ, ಹಗಲಲ್ಲಿ ಮಲಗ್ತಾ ಇದ್ದೇವೆ. ಇದು ನಮ್ಮ ದೇಹದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಉಂಟು ಮಾಡಲಿಕ್ಕೆ ಬಹಳ ಮುಖ್ಯವಾದ ಕಾರಣವಾಗ್ತಾ ಇದೆ. ಸೊ ಇನ್ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಇನ್ನು ಹಲವಾರು ಕಾರಣಗಳಿರ್ಬೋದು. ನಾವು ಡೈರೆಕ್ಟ್ ಆಗಿ ಇದಕ್ಕೆ ಏನು ಸೊಲ್ಯೂಷನ್ ಮಾಡ್ಬೋದು ಅದ್ರ ಬಗ್ಗೆ ವಿಚಾರ ಮಾಡುವ. ನೋಡಿ, ನಮ್ಗೆ ಯಾವಾಗ ನಿದ್ದೆ ಬರ್ತದೆ, ಯಾವಾಗ ಆ ನಿದ್ದೆ ಬರೋ ತರ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಅವಾಗ ಚೆನ್ನಾಗಿ ನಿದ್ದೆ ಬರ್ತದೆ ಅಲ್ವಾ. ಈಗ ನಾನು ಬಿಲ್ಲಿನಿಂದ ಬಾಣವನ್ನ ಎಷ್ಟು ಹಿಂದೆ ಎಳಿತೇನೆ ಅಷ್ಟು ಮುಂದೆ ಹೋಗ್ತದೆ. ಅದೇ ತರ ದೇಹಕ್ಕೆ ಯಾವಾಗ ಸುಸ್ತಾಗ್ತದೆ, ಆ ಸುಸ್ತು ಆಕ್ಟಿವಿಟಿ ಮೂಲಕ ಆಗ್ತದೆ, ಆವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಸೊ ನಾನು ಹೇಳ್ತಾ ಇರೋದೇನಂದ್ರೆ, ಎಲ್ಲರೂ ಕನಿಷ್ಠ ಪಕ್ಷ ಪ್ರತಿನಿತ್ಯ 1 ಬಾರಿ ಆದ್ರೂ ಬೆವರುವಷ್ಟು ವ್ಯಾಯಾಮ ಮಾಡಬೇಕು. ಚಳಿಗಾಲದಲ್ಲಿ ಜಾಸ್ತಿ, ಸೆಕೆಗಾಲದಲ್ಲಿ ಕಡಿಮೆ, ಮಳೆಗಾಲದಲ್ಲಿ ಮಧ್ಯಮ ರೀತಿಯಲ್ಲಿ ವ್ಯಾಯಾಮ ಮಾಡಬಹುದು, ಅಥವಾ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಇದನ್ನು ನೀವು ಚೂಸ್ ಮಾಡಬಹುದು. ಆದರೆ ವ್ಯಾಯಾಮವು ನಮ್ಮ ಊಟ, ನಿದ್ದೆ, ನೀರಡಿಕೆ ಇದರ ರೀತಿಯೇ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಆದ್ರಿಂದ ನೀವು ವ್ಯಾಯಾಮ ಮಾಡ್ತಾ ಇಲ್ಲ, ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಇದನ್ನ ಬಹಳ ಮುಖ್ಯವಾದ ಸಂಗತಿ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ವ್ಯಾಯಾಮ ಯಾವ ಟೈಮ್ ಮಾಡಬಹುದು, ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ಇಲ್ಲ ಬೇಗ ಊಟ ಮಾಡಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ವ್ಯಾಯಾಮ ಮಾಡಿ, ಒಂದು ಸ್ವಲ್ಪ ಸ್ನಾನ ಮಾಡಿ ಮಲಗಿದ್ರು ಕೂಡ ಬಹಳ ಒಳ್ಳೆಯದು. ಸೊ ವ್ಯಾಯಾಮ ನಂಬರ್ ಒನ್. ನಂಬರ್ ಟೂ ಏನು, ಇದು ಬಹಳ ಸುಲಭವಾದಂತಹ ವಿಧಾನ ನೋಡಿ. ನಮ್ಮ ಬ್ರೈನಿಗೆ ಯಾವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ತದೆ ಅವಾಗ ನಿದ್ದೆ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಊಟ ಮಾಡಿದಾವಾಗ ನನ್ನ ರಕ್ತ ಸಂಚಾರ ಎಲ್ಲ ಹೊಟ್ಟೆ ಕಡೆ ಹೋಗ್ತದೆ, ನಿದ್ದೆ ಬಂದ ಹಾಗೆ ಫೀಲ್ ಆಗ್ತದೆ ಅಲ್ವಾ. ಸೊ ನಾವು ತುಂಬಾ ಥಿಂಕ್ ಮಾಡ್ತಾ, ಓವರ್ ಥಿಂಕ್ ಮಾಡ್ತಾ ನಮ್ಮ ಬ್ರೈನ್ಗೆ ತುಂಬಾ ರಕ್ತ ಸಂಚಾರ ಹೋಗ್ತಾ ಇರ್ತದೆ. ಆದ್ರೆ ನಾವು ಕಾಲನ್ನ ಬಿಸಿ ಮಾಡಿದಾವಾಗ ನಿದ್ರೆ ಚೆನ್ನಾಗಿ ಬರ್ತದೆ. ಅದಕ್ಕೆ ನೋಡಿ, ನಮ್ಗೆ ನಾವು ಆ ಹೊದಿಕೆ ಹಾಕೊಂಡ್ರೂ ಕೂಡ ಕಾಲ್ ಮುಚ್ಚಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಚೆನ್ನಾಗಿ, ಮುಖ್ಯವಾಗಿ ಚಳಿಗಾಲ ಸಮಯದಲ್ಲಿ ಅಥವಾ ಮಳೆಗಾಲ ಸಮಯದಲ್ಲಿ. ಆದ್ರಿಂದ ಕಾಲನ್ನ ಬೆಚ್ಚಗೆ ಮಾಡಬೇಕು, ಅಂದ್ರೆ ಹಾಟ್ ಫುಟ್ ಇಮರ್ಷನ್, ಎರಡೂ ಕಾಲುಗಳನ್ನ ಬಿಸಿ ನೀರಲ್ಲಿ 1-10 ನಿಮಿಷ ಇಟ್ಕೊಂಡ್ರೆ ನಿದ್ದೆಗೆ ಬಹಳ ಒಳ್ಳೇದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ನೀವು ಸುಮ್ಮನೆ ನೀರನ್ನು ಹಾಕ್ಬೋದು, ಅಥವಾ ಆ ನೀರಿಗೆ 1-5 ಚಮಚ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ಕೂಡ ಆ್ಯಡ್ ಮಾಡಬಹುದು. ಇದು ನಂಬರ್ ಟೂ, ಹಾಟ್ ಫುಡ್ ಇಮರ್ಷನ್ ಅಂದ್ರೆ ಬಿಸಿ ನೀರಿನ ಪಾದ ಸ್ನಾನ. ನಂಬರ್ ತ್ರೀ ಏನು ನೋಡಿ, ನಾವು ಯಾಕೆ ನಿದ್ರೆ ಮಾಡಲ್ಲ, ಮಲಗಿದ ತಕ್ಷಣ ನಾಳೆ ಏನ್ ಮಾಡಬೇಕು, ನಾಳೆ ಎಲ್ಲಿಗೆ ಹೋಗ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾವ ಮೀಟಿಂಗ್ ಇದೆ, ಅಥವಾ ಯಾವ ತರ ಬ್ರೇಕ್ಫಾಸ್ಟ್ ಮಾಡ್ಬೇಕು, ನಾಳೆ ಲಂಚ್ಗೆ ಏನ್ ಮಾಡ್ಬೇಕು, ಯಾರು ಬರ್ತಾರೆ, ಈ ತರ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ತೇವೆ ನಾವು, ಹೌದೋ ಅಲ್ವ. ಆದ್ರಿಂದ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡೋದು ಮಲ್ಕೊಂಡಿರೋ ಸಮಯದಲ್ಲಿ ಅಲ್ಲ. ನೀವು ಬೆಡ್ಡಿಗೆ ಬರೋಕ್ಕಿಂತ ಮುಂಚೆನೆ ಒಂದು ಚಿಕ್ಕ ನೋಟ್ಬುಕ್ ಇಟ್ಕೊಳ್ಳಿ, ಟು ಡೂ ಲಿಸ್ಟ್ ಅಂತ. ನಾಳೆ ಏನೇನ್ ಮಾಡ್ಬೇಕು, ಯಾವ ಟೈಮಿಗೆ ಏನ್ ಮಾಡ್ಬೇಕು, ಯಾರು ಬರ್ತಾರೆ, ಅಥವಾ ಇದಕ್ಕೆ ತುಂಬಾ ಥಿಂಕ್ ಮಾಡಿಕ್ ಟೈಮ್ ಬೇಕು ಅಂತಂದ್ರೆ ಅದನ್ನ ಬರೆದ್ಬಿಟ್ಟು ಇದನ್ನು ನಾಳೆ ಆಲೋಚನೆ ಮಾಡ್ತೇನೆ ಅಂತ

0: ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಆ ಲ್ಯಾವೆಂಡರ್ ಆಯಿಲ್ ಸ್ಮೆಲ್ಲಿಂದ ನಮಗೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆಯಿಲ್ಗಳು. ನೀವು ಒಳ್ಳೆ ಕಂಪನಿಯಿಂದ ಬೈ ಮಾಡಿ, ರಿವ್ಯೂಸನ್ನು ನೋಡಿ ಬೈ ಮಾಡಿ, ಎರಡೇ ಎರಡು ಡ್ರಾಪ್ ನೀವು ಪಿಲೋ ಮೇಲೆ ಹಾಕಿದರೆ ಸಾಕು, ಅಥವಾ ಹಾಸಿಗೆ ಮೇಲೆ ಹಾಕಿದರೆ ಸಾಕು. ಇದು ನಂಬರ್ 4, ಏನು ಹೇಳಿ, ಲ್ಯಾವೆಂಡರ್ ಆಯಿಲ್. ಹಾಗಾದರೆ ನಂಬರ್ 5 ಏನು? ನೋಡಿ, ನಮಗೆ ನಿದ್ದೆ ಯಾವಾಗ ಬರುತ್ತೆ? ಚಿಕ್ಕ ಮಗುವಿಗೆ ನಿದ್ದೆ ಯಾವಾಗ ಬರುತ್ತೆ? ತೊಟ್ಲನ್ನು ತೂಗಿದಾಗ ಬರುತ್ತೆ ಅಲ್ವಾ? ಸೊ ಒಂದೇ ಥರ ಆಕ್ಟಿವಿಟಿ ಪದೇ ಪದೇ ನಿಧಾನವಾಗಿ ಸ್ಲೋ ಆಗಿ ಆಗ್ತಾ ಇದ್ರೆ ನಿದ್ದೆ ಬರುತ್ತೆ. ಯಾರಾದರೂ ಲಾಲಿ ಹಾಡಿದರೆ ನಿದ್ದೆ ಬರುತ್ತೆ, ಅಥವಾ ನಾವು ಮ್ಯೂಸಿಕ್ ಕೇಳಿದರೆ ನಿದ್ದೆ ಬರುತ್ತೆ. ಸೊ ಅದೆಲ್ಲದಕ್ಕೂ ಬಹಳ ಸಿಂಪಲ್ ಆದ ವಿಧಾನ ಅಂದರೆ ಉಸಿರನ್ನು ಗಮನಿಸೋದು, ಉಸಿರನ್ನು ಕೌಂಟ್ ಮಾಡೋದು, ಉಸಿರನ್ನು ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಅಂದರೆ 100 ಉಸಿರನ್ನು ತಗೊಂಡೆ, 100 ಉಸಿರನ್ನು ಬಿಟ್ಟೆ, 99 ಉಸಿರನ್ನು ತಗೊಂಡೆ, 99 ಉಸಿರನ್ನು ಬಿಟ್ಟೆ, 98 ಉಸಿರನ್ನು ತಗೊಂಡೆ, 98 ಉಸಿರನ್ನು ಬಿಟ್ಟೆ. ಸೊ ಈ ಥರ ನೀವು ಬ್ಯಾಕ್ವರ್ಡ್ ನಿಧಾನ ಕೌಂಟ್ ಮಾಡ್ತಾ ಹೋದರೆ ಮಧ್ಯದಲ್ಲೆಲ್ಲೂ ನಾವು ನಿದ್ದೆಗೆ ಜಾರಿರ್ತೇವೆ. ಅಂದರೆ ಮನಸ್ಸಿಗೆ ಸುಮ್ಮನೆ ನಿದ್ದೆ ಮಾಡು ನಿದ್ದೆ ಮಾಡು ಅಂದರೆ ನಿದ್ದೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಒಂದು ಆಲಂಬನ, ಏನೋ ಒಂದು ಹಿಡ್ಕೊಳ್ಳೋಕ್ಕೆ, ಏನೋ ಒಂದು ಚಿಕ್ಕ ಕೆಲಸ, ಸಿಂಪಲ್ ಆದ ಕೆಲಸವನ್ನು ಕೊಟ್ಟರೆ ಅದನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ನಮ್ಮ ಮೈಂಡ್, ದೇಹ ನಿದ್ದೆಗೆ ಜಾರಲಿಕ್ಕೆ ಸಾಧ್ಯವಿದೆ. ಈ 5 ಟೆಕ್ನಿಕ್ಗಳನ್ನು ಯೂಸ್ ಮಾಡಿ, ನಂಬರ್ 1 ಎಕ್ಸಸೈಸ್, ನಂಬರ್ 2 ನಾವು ಪ್ಲ್ಯಾನ್ ಮಾಡೋದು, ನಾಳೆದ್ದು ನಾಡಿದ್ದು ಏನು ಮಾಡ್ತೇವೆ ಅದನ್ನು ಬರೆದಿಡೋದು ಪ್ಲ್ಯಾನನ್ನು, ನಂಬರ್ 3 ಏನು, ಲ್ಯಾವೆಂಡರ್ ಆಯಿಲ್, ಲ್ಯಾವೆಂಡರ್ ಆಯಿಲನ್ನು ನಮ್ಮ ಪಿಲೋ ಮೇಲೆ ಹಾಕೋದು, ನಂಬರ್ 4 ಏನು, ಬಿಸಿ ನೀರಲ್ಲಿ ಕಾಲನ್ನು ಇಟ್ಕೊಳ್ಳೋದು, ನಂಬರ್ 5 ಉಸಿರನ್ನು ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಇದು 5 ಯಾವುದಾದ್ರೂ ಒಂದನ್ನು ಮಾಡಿ, 2 ಮಾಡಿ, 3 ಮಾಡಿ, ನಿಮಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಒಂದು ಟಿಪ್ ಏನಂದರೆ, 1 ಯಾವಾಗಲೂ ವರ್ಕ್ ಆಗೋದಿಲ್ಲ, ಆದ್ದರಿಂದ ನಾವು ಇದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ನಮ್ಮ ನಿದ್ರೆಗೆ, ನಮ್ಮ ನಿದ್ರಾಹೀನತೆಗೆ ಮುಖ್ಯವಾದ ಮೂಲ ಕಾರಣ ಏನು ಅನ್ನೋದನ್ನು ಕಂಡಿಡ್ಕೊಂಡು ಅದನ್ನು ಅಡ್ರೆಸ್ ಮಾಡಿದರೆ ನಿದ್ರಾಹೀನತೆಯಿಂದ ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯವಿದೆ. ಇದೆಲ್ಲ ನಾವು ಸ್ವಲ್ಪ ಪ್ಯಾಚಪ್ ಮಾಡೋ ಥರ, ಅಂದರೆ ಆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಹೇಳ್ತೇವೆ, ಅದು ನಿಮಗೆ ಸಿಗುತ್ತೆ. ಧನ್ಯವಾದಗಳು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: யானு பாஸ்கர் ரை குக்கொள்ளி பாத்திருந்துள்ளே. ரேடியோ சாரங் நம்ம மாத்தெடலா மாத்தியமா யான்லா கேனுந்துள்ளே நிக்கலா கேன்லே ரங்க ரங்க தபது.
1: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: You're listening to Radio Sarang 107.8 FM.

0: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಬಹುಶಃ ಇದು ಚರ್ಚೆಗೆ ಆಗಬೇಕಾದ ಮತ್ತು ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕಾದ ವಿಷಯ. ನಾನು ಒಂದು ಉದಾಹರಣೆಯೊಂದಿಗೆ ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಬರಗಾಲ ಇತ್ತು. ಅಲ್ಲಿ ಎಲ್ಲರೂ ಊರಿನವರು ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡುವ, ಮಳೆಗಾಗಿ ಪ್ರಾರ್ಥನೆ ಮಾಡುವ ಅಂತ ಸೇರ್ತಾರೆ. ಆವಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಬರ್ತಾನೆ. ಅವನ ಕೈಯಲ್ಲಿ ಕೊಡೆ ಇರುತ್ತೆ. ಅದು ಆ ಬಾಲಕನ ವಿಶ್ವಾಸ, ಮಳೆ ಬರಬಹುದು ಅನ್ನುವ ವಿಶ್ವಾಸ. ಒಬ್ಬ ಅಪ್ಪ ತನ್ನ 1 ವರ್ಷದ ಮಗುವನ್ನು ಮೇಲಕ್ಕೆ ಚುಮ್ಮಿ ಹೀಗೆ ಹಿಡ್ಕೊಳ್ತಾನೆ. ಆ ಮಗು ನಗ್ತಾ ಇರ್ತದೆ. ಆ ಮಗುವಿಗೆ ಆ ಅಪ್ಪನ ಮೇಲೆ ಭರವಸೆ, ಕೆಳಗೆ ನನ್ನನ್ನು ಬಿಡುವುದಿಲ್ಲ ಅನ್ನುವ ಒಂದು ಭರವಸೆ. ನಾವೆಲ್ಲರೂ ರಾತ್ರಿ ಮಲಗುತ್ತೇವೆ, ನಾಳೆ ಬೆಳಿಗ್ಗೆ ಎದ್ದೇಳ್ತೇವೋ ನಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಅಲರಾಮ್ ಇಡ್ತೇವೆ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ಅದು ನಮ್ಮ ನಂಬಿಕೆ. ಈ ವಿಶ್ವಾಸ, ಈ ಭರವಸೆ, ಈ ನಂಬಿಕೆ, ಇದು ಮೂರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪತ್ರಕರ್ತರಲ್ಲಿ ದೂರ ಆಗ್ತಾ ಇದೆ ಅನ್ನೋ ಒಂದು ಆತಂಕ. ನಾವು ನಮ್ಮನ್ನು ವಿಮರ್ಶೆ ಮಾಡಬೇಕಾದ ಸಂದರ್ಭ ಇದು. ಈ ಮೂರನ್ನು ಕೂಡ ಉಳಿಸಿಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡ್ರೆ, ನಮ್ಮ ಮಾಧ್ಯಮ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಅವಕಾಶ ಇದೆ ಅಂತ ಹೇಳ್ತಾ, ಮಾಧ್ಯಮದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಸ್ತುತತೆಯನ್ನು ನಮಗೆ ಗೊತ್ತಿದೆ. ನಾವು ಮಾಧ್ಯಮದ ಪೂರ್ವವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಿರ್ಬೋದು. ಆರಂಭದಲ್ಲಿ ಮಾಧ್ಯಮ ಹೇಗೆ ಬಂತು ಅಂದರೆ, ಅದು ಇಟಲಿಯ ವೆನಿಸ್ ನಗರದಲ್ಲಿ ಒಂದು ಗೋಡೆಯಲ್ಲಿ ವಿಷಯವನ್ನು ಬರೀತಾ ಇದ್ರು, ಅದನ್ನು ಎಲ್ಲರೂ ಬಂದು ಓದ್ತಾ ಇದ್ರು. ಸ್ವಲ್ಪ ಮುಂದೆ ಹೋದಾಗ ಓದುವುದಕ್ಕೆ ಒಂದು ಗೆಜೆಟ್ ಅಂತ ನಾಣ್ಯವನ್ನು ಕೊಡಬೇಕು ಅಂತ ಹೇಳಿದರು. ಹಾಗೆ ಆ ಗೆಜೆಟ್ ನಾಣ್ಯವನ್ನು ಕೊಡುವುದು, ಓದುವುದು, ವಿಷಯವನ್ನು ತಿಳ್ಕೊಳ್ಳೋದು, ಅಂದರೆ ಸತ್ಯ ವಿಷಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯ ಬಂತು, ಈ ಒಂದು ಮಾಧ್ಯಮ ಬಂತು. ಅದಕ್ಕಾಗಿ ಅದರ ಮುಂದೆ ಗೆಜೆಟ್ ಅನ್ನುವ ಪತ್ರಿಕೆಗಳು ಬಂತು. ನಿಮಗೆಲ್ಲ ಗೊತ್ತಿರಬಹುದು ನಮ್ಮ ಭಾರತಕ್ಕೆ ಬೆಂಗಾಲ್ ಗೆಜೆಟ್ ನಿಮ್ಗೆ ಗೊತ್ತಿರಬಹುದು. ಜೇಮ್ಸ್ ಅಗಸ್ಟ್ ಸಿಕ್ಕಿಯವರು ಪತ್ರಿಕೆಯನ್ನು ತಂದರು. ಆ ಸಂದರ್ಭದಲ್ಲಿ ಏನಿತ್ತು, ಪ್ರಭುತ್ವದ ವಿರುದ್ಧ ಅಥವಾ ಪ್ರಭುತ್ವವನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಪ್ರಭುತ್ವದ ಎಚ್ಚರಿಕೆಯನ್ನು ಮೂಡಿಸುವ ದೃಷ್ಟಿಯಿಂದ ಆ ಪತ್ರಿಕೆಗಳು ಬರ್ತಾ ಇತ್ತು. ಆವಾಗ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಏನು ಮಾಡ್ತಾ ಇದ್ರು ಅಂದರೆ ದೇಶದಿಂದ ಗಡೀಪಾರು ಮಾಡ್ತಾ ಇದ್ರು. ಆವಾಗ ಕೂಡ ಪತ್ರಿಕೆಯ ವಿರುದ್ಧ ಒಂದು ವ್ಯವಸ್ಥೆಗಳಿತ್ತು, ದೇಶದಿಂದಲೇ ಗಡೀಪಾಡು ಮಾಡ್ತಾ ಇದ್ರು. ಅದರ ನಂತರದಲ್ಲಿ ನಾವು ನಮ್ಮ ಮಂಗಳೂರು ಸಮಾಚಾರ ಅಂದರೆ ಕನ್ನಡದ ದಿನಪತ್ರಿಕೆ ಆರಂಭವಾದ್ದು ಮಂಗಳೂರಿನಿಂದ, ಮಂಗಳೂರು ಸಮಾಚಾರ ಅನ್ನೋದು ನಿಮ್ಗೆ ಗೊತ್ತಿರ್ಬೋದು. ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸಿದರು. ಆವಾಗ ಒಂದು ಅವರ ಉದ್ದೇಶ ಏನಿತ್ತು, ಸತ್ಯ ವಿಷಯಗಳನ್ನು, ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪತ್ರಿಕೆಯನ್ನು ಆರಂಭಿಸಿದರು. ಹೀಗೆ ಸತ್ಯ ವಿಷಯಗಳು ತಿಳಿಸ್ಕೋಸ್ಕರ ಈ ಪತ್ರಿಕೆಗಳು ಆರಂಭದಲ್ಲಿ ಆರಂಭ ಆಯಿತು, ಶುರುವಾಯಿತು. ಅದರ ನಂತರ ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು. ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯದಲ್ಲಿ ಕೂಡ ಅನೇಕ ಪತ್ರಿಕೆಗಳು ಆಯಿತು. ಆಗ ಒಂದೇ ಉದ್ದೇಶ ಇದ್ದದ್ದು, ಆಗ ಪತ್ರಿಕೆಗಳಿಗೆ ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇ ಇದ್ದದ್ದು ಅಂದರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ. ಅದರ ನಂತರ ಪತ್ರಿಕೆಗಳು, ಅನೇಕ ಪತ್ರಿಕೆಗಳು ಕೆಲಸ ಮಾಡಿದವು. ಆವಾಗ ಏನು ಉದ್ದೇಶ ಇತ್ತು, ನಮ್ಮ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಂಗದಲ್ಲಿ ನಾವು ಹೇಳಿ ಹೋಗಬೇಕು ಅನ್ನೋ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಒಂದು ಸದುದ್ದೇಶದಿಂದ ಪತ್ರಿಕೆಗಳು ಆರಂಭ ಆಯಿತು, ಅಥವಾ ಅದು ಮುಂದುವರಿಯಿತು. ಪತ್ರಿಕೆಗಳು ಹೀಗೆ ಮುಂದುವರಿಯುತ್ತಾ ಒಂದು ಹಂತದಲ್ಲಿ ಪತ್ರಿಕಾ ರಂಗ ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆಗುವಾಗ ಏನಾಯಿತು ಅಂದರೆ, ಯಾವುದೇ ಉದ್ಯಮ ನೀವು ತಗೊಂಡ್ರೂ ಕೂಡ ಅದರಲ್ಲಿ ಲಾಭ ನಷ್ಟದ ಒಂದು ಲೆಕ್ಕಾಚಾರಗಳು ಶುರುವಾಯಿತು. ಆ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗುವಾಗ ನಮಗೆ ನಮ್ಮ ಮೂಲ ಉದ್ದೇಶಗಳು, ವಿಶ್ವಾಸಾರ್ಹತೆ, ಇದೆಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡಲಿಕ್ಕೆ ಶುರುವಾಯಿತು. ಯಾವುದು ಪ್ರಶ್ನಾರ್ಥಕ ಚಿಹ್ನೆಗಳು ಕಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗಿದೆ. ಇಲ್ಲಿ ನಾನು ಏನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ, ಅದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳು, ಯಾವುದೇ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ ಅನಿಸಿಕೆಗಳಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಈಗ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಬಂದಾಗ ಪತ್ರಿಕೆಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡವು. ಅದು ಈ ಒಂದು ಕವಲುದಾರಿಯಲ್ಲಿ ಇರುವಾಗಲೇ ನಮಗೆ ಸೋಷಲ್ ಮೀಡಿಯಾದ ಎಂಟ್ರಿ ಆಯಿತು. ನಿಮ್ಗೆ ಗೊತ್ತಿರ್ಬೋದು, 2002 ಆರ್ಕುಟ್ ಅಂತ ಒಂದು ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ, ಶುರುವಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಗಳು ಮುಗಿದೇ ಹೋಯಿತು, ಅಥವಾ ಟಿವಿ ಬಂದಾಗ ಪತ್ರಿಕೆಗಳು ಮುಗಿದೇ ಹೋಯಿತು ಅನ್ನುವ ಒಂದು ಆತಂಕ ಇತ್ತು, ಹಾಗೆ ಆಗಲಿಲ್ಲ. ಆರ್ಕುಟ್ ಅಂತಹ ಸೋಷಲ್ ಮೀಡಿಯಾಗಳು ಬಂದಾಗ ಪತ್ರಿಕೆ ದೊಡ್ಡ ಸವಾಲಾಗ್ತದೆ ಅಂತ ಇತ್ತು, ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು. 2006 ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಬೇರೆ ಬೇರೆ ಮಾಧ್ಯಮಗಳು ಬಂತು, ಸೋಷಲ್ ಮೀಡಿಯಾದ ಮತ್ತೊಂದು ಮುಖಗಳೆಲ್ಲ ಬಂತು. ಆದರೆ ಅದು ಕೂಡ ವ್ಯಾಪಕವಾಗಿ ಹರಡುವಲ್ಲಿ ಯಶಸ್ವಿಯಾಯಿತು, ಮತ್ತು ನಮ್ಮ ಸಿಟಿಸನ್ ಜರ್ನಲಿಸಂ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತು ಅದು ಜೋರಾಗಿ ಆಮೂಲಕವಾಗಿ ಆಗಲಿಕ್ಕೆ ಶುರುವಾಯಿತು. ಆರ್ಕುಟ್ 2014 ಬಂದಾಯಿತು. ಕಾರಣ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಕಾಂಪಿಟೇಷನ್ ಇದೆ, ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಇದೆ, ಅದು ಅದಕ್ಕೆ ಆ ಕಂಪನಿಗೆ ಅದನ್ನು ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ, ಹಾಗೆ ಅದು ಬಂದಾಯಿತು. ಅದರ ನಂತರ ಸುಮಾರು 2009 ನಿಮ್ಮ ವಾಟ್ಸಪ್ ಅನ್ನುವ ಒಂದು ಆ್ಯಪ್ ಬಂತು. ಈ ಆ್ಯಪ್ ನಾವು ಪ್ರತಿನಿತ್ಯ ಎಲ್ಲರೂ ವಿದ್ಯಾರ್ಥಿಗಳಿಂದ ಸೇರಿ ಎಲ್ಲರೂ ಕೂಡ ರಾತ್ರಿ ಮಲಗುವಾಗ ಕೊನೆಗೆ ನೋಡುವಂಥದ್ದು, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ನೋಡುವಂತಹ ಒಂದು ಆ್ಯಪ್ ಆಗಿ ಪರಿಣಮಿಸಿದೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳ ನಡುವೆ ಮಾಧ್ಯಮಗಳು, ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿಯಲ್ಲಿ ಕೆಲಸ ಮಾಡುವ ಸಂದರ್ಭ ಪ್ರಸ್ತುತ ಇದೆ. ಅನೇಕ ಸುಳ್ಳುಗಳ ಸಂತೆಯ ನಡುವೆ ನಾವು ಸತ್ಯವನ್ನು ಹುಡುಕಿಕೊಡುವಂತಹ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ, ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಹಂತದಲ್ಲಿರುವಾಗ ಇದು ಪ್ರಸ್ತುತ ಪರಿಸ್ಥಿತಿ, ಆದರೆ ಭವಿಷ್ಯದ ಪರಿಸ್ಥಿತಿಯನ್ನು ಊಹಿಸುವುದು ನಿಮಗೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳು ಬರಬಹುದು, ಆದರೆ ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು, ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳಬಹುದು. ಈಗ ವೈರಲ್ ಯುಗ, ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ, ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಇನ್ನು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಮಂಡನೆ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೈರಲ್ ಯುಗದಲ್ಲಿರುವ ನಮ್ಮ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಚನೆಗಳನ್ನು, ಯೋಜನೆಗಳನ್ನು ಹಾಕಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ, ಅದನ್ನು ಪಾಸಿಟಿವ್ ಆಗಿ ಬಳಸಿಕೊಂಡ್ರೆ ನಮಗೂ ಪೂರಕ ಆಗತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗ್ತದೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ, ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ.
0: ಇಷ್ಟವರೆಗೆ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ್ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಆರ್ಜೆ ಬಿಂದ್ಯಾಕುಲಾಲ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ಜನಧನಿ ಕಾರ್ಯಕ್ರಮ ಅಂದಾಗ ಒಂದಿಷ್ಟು ದಿನದ ವಿಶೇಷತೆಗಳಾಗಿರ್ಬೋದು ಅಥವಾ ನಮ್ಮ ಸುತ್ತಮುತ್ತಲು ನಡೆಯುವಂಥ ಆಗು ಹೋಗುಗಳಾಗಿರ್ಬೋದು. ಈ ವಿಚಾರಕ್ಕೆ ಸಂಬಂಧಪಟ್ಟು ಪ್ರತಿ ಜನಧನಿ ಕಾರ್ಯಕ್ರಮದಲ್ಲೂ ನಾವು ಮಾತಾಡ್ತಿರ್ತೇವೆ. ಅದೇ ರೀತಿ ಇವತ್ತಿನ ಈ ಜನಧನಿ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಷಯಗಳನ್ನು ಮಾತಾಡೋಣ. ಅದರಲ್ಲೂ ಕೂಡ ಕ್ರೀಡೆಗೆ ಸಂಬಂಧಪಟ್ಟ ಒಂದಿಷ್ಟು ವಿಷಯಗಳನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡುವ ಅಥವಾ ತಿಳಿಸುವಂತಹ ಅಥವಾ ಮಾಹಿತಿಯನ್ನು ಹಂಚುವಂತಹ ಪ್ರಯತ್ನವನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾ ಇರುವಂಥದ್ದು. ನಿಮ್ಗೆ ಗೊತ್ತಿರುವಂತೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಚೀನಾ ಪಾರಮ್ಯವನ್ನು ಮೆರೆದಿರುವಂಥದ್ದು. ಈ ವೇಳೆ ಭಾರತದ ಸಾಧನೆಯನ್ನು ನೆರೆ ರಾಷ್ಟ್ರ ಚೀನಾದೊಂದಿಗೆ ಹೋಲಿಸುವಂತಹ ಪ್ರವೃತ್ತಿ ಯಥಾಪ್ರಕಾರ ಕಂಡು ಬರ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳು ಪೈಪೋಟಿಗೆ ಬಿದ್ದಿರುವ ಕಾರಣ ಈ ಹೋಲಿಕೆ ಸಹಜ ಕೂಡ ಹೌದು. ಕ್ರೀಡೆಯಲ್ಲಿ ಭಾರತ ಮತ್ತು ಚೀನಾ ನಡುವಿನ ಅಜಗಜಾಂತರಕ್ಕೆ ಕಾರಣ ಏನಾಗಿರ್ಬೋದು ಅಂತ ನಾವು ನೋಡುತ್ತಿದ್ರೆ ಸಾಕಷ್ಟು ವಿಚಾರಗಳಿಲ್ಲಿ ಕಂಡು ಬರ್ತದೆ. ನೋಡಬಹುದು ನಮ್ಮ ಕ್ರೀಡೆಯಲ್ಲಿ ಭಾರತ ಯಾವ ಸ್ಥಾನವನ್ನು ಗಳಿಸ್ತಾ ಇದೆ ಅಥವಾ ಯಾಕೆ ಇಷ್ಟೆಲ್ಲ ಅಜಗಜಾಂತರ ವ್ಯತ್ಯಾಸಗಳು ಕಂಡು ಬರ್ತದೆ ಅನ್ನೋದನ್ನು ನಾವು ನೋಡುತ್ತಿದ್ರೆ ಸಾಕಷ್ಟು ವಿಚಾರಗಳಿದೆ. ಜಾಗತಿಕ ರಂಗದಲ್ಲಿ ಛಾಪನ್ನು ಮೂಡಿಸೋದಕ್ಕೆ, ಪ್ರಭಾವವನ್ನು ಬೀರಲು ಯಾವುದೇ ಒಂದು ದೇಶಕ್ಕೆ ಆರ್ಥಿಕತೆ, ಮಿಲಿಟರಿ, ತಂತ್ರಜ್ಞಾನ ಎಷ್ಟು ಮುಖ್ಯ ಆಗ್ತದೋ ಕ್ರೀಡಾ ಸಾಧನೆ ಕೂಡ ಮುಖ್ಯ ಆಗ್ತದೆ. ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಲ್ಲಿ ಪದಕಗಳನ್ನು ಕೊಳ್ಳೆ ಹೊಡೆಯುವ ದೇಶಗಳು ಭೌಗೋಳಿಕ ರಾಜಕಾರಣದಲ್ಲಿಯೂ ಕೂಡ ಮುಂಚೂಣಿಯಲ್ಲಿ ಕಂಡುಬರುವಂಥದ್ದು. ಹೀಗಾಗಿ ದೇಶಗಳು ಕ್ರೀಡಾರಂಗದ ಸಾಧನೆಗಾಗಿ ಹಾತಿರುತ್ತದೆ. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಭಾರತದ ಸಾಧನೆಯನ್ನು ಚೀನಾದೊಂದಿಗೆ ಹೋಲಿಸಿಕೊಂಡು ನೋಡುವಂಥ ಪ್ರವೃತ್ತಿ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವಂಥದ್ದು. ಅದೇ ರೀತಿ ಇದಕ್ಕೆ ಯಾಕೆ ಇಷ್ಟೆಲ್ಲ ಜಗಜಾಂತರ ವ್ಯತ್ಯಾಸಗಳು ಕಂಡು ಬರುತ್ತೆ ಅಥವಾ ನಮ್ಮ ದೇಶಗಳು ಇತರ ದೇಶಗಳೊಂದಿಗೆ ಅನ್ನೋದನ್ನು ನಾವು ನೋಡಿದ್ರೆ, ಕಳೆದ ಎರಡು ದಶಕಗಳಲ್ಲಿ ಚೀನಾ ಆರ್ಥಿಕವಾಗಿ ಅತ್ಯಂತ ಸದೃಢ ರಾಷ್ಟ್ರಗಳ ಅಗ್ರ 5ರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡೆತಾ ಇದೆ. ತಂತ್ರಜ್ಞಾನ, ಕ್ರೀಡೆ ಸೇರಿದಂತೆ ಹಲವು ರಂಗಗಳಲ್ಲಿ ಮುಂಚೂಣಿಯಲ್ಲಿದೆ. ಜನಸಂಖ್ಯೆ ಆಧಾರದಲ್ಲಿ ಈಗಾಗಲೇ ಚೀನಾವನ್ನು ಹಿಂದಿಕ್ಕಿರುವಂತಹ ಭಾರತ ತಂತ್ರಜ್ಞಾನ, ಬಾಹ್ಯಾಕಾಶ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಚೀನಾವನ್ನು ಮೀರಿಸುವ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಆದರೆ ಚೀನಾದ ಕ್ರೀಡಾ ಕ್ಷೇತ್ರದ ಸಾಧನೆಗೆ ಹೋಲಿಸಿದರೆ ಭಾರತದ ಬೆಳವಣಿಗೆ ಮತ್ತು ಇದು ಈ ಒಂದು ಭಾರತದ ಬೆಳವಣಿಗೆ ಏನಿದೆ 10 ವರ್ಷಗಳಷ್ಟು ಹಿಂದಿದೆ ಅನ್ನೋದನ್ನು ಹಲವು ಅಂಕಿಅಂಶಗಳು ನಮಗೆ ಹೇಳ್ತದೆ. ಇತ್ತೀಚೆಗೆ ಜಪಾನ್ನ ಐಚಿ ನಗೋಯಾ ನಗರಗಳಲ್ಲಿ ಕೊನೆಗೊಂಡಂತಹ ಒಂದು 20ನೇ ಆವೃತ್ತಿಯ ಏಷ್ಯನ್ ಗೇಮ್ಸ್ನಲ್ಲಿ 169 ಚಿನ್ನ ಸೇರಿದಂತೆ 341 ಪದಕಗಳನ್ನು ಗೆದ್ದಿರುವಂತಹ ಚೀನಾ ಕೂಟದಲ್ಲಿ ತನ್ನ ಪಾರುಪತ್ಯವನ್ನು ಮುಂದುವರಿಸಿದೆ ಏಷ್ಯನ್ ಕ್ರೀಡಾಕೂಟದಲ್ಲಿ. ಅದೇ ರೀತಿ ಆದರೆ 21 ಚಿನ್ನ ಸೇರಿ 85 ಪದಕಗಳಿಗೆ ಸೀಮಿತಗೊಂಡ ಭಾರತಕ್ಕೆ ಹಿಂದಿನ ಆವೃತ್ತಿಯಲ್ಲಿ ಗೆದ್ದ 107 ಪದಕಗಳ ಸರ್ವಶ್ರೇಷ್ಠ ಪ್ರದರ್ಶನವನ್ನು ಪುನರಾವರ್ತಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಮುಂದಿನ 1 ದಶಕಗಳಲ್ಲಿ ಭಾರತವನ್ನು ಜಾಗತಿಕ ಕ್ರೀಡಾರಂಗದ ಅಗ್ರ 10 ರಾಷ್ಟ್ರಗಳ ಪಟ್ಟಿಯಲ್ಲಿ ಸೇರಿಸೋದಕ್ಕೆ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿದೆ. ಹಾಗೆಯೇ 2 ದಶಕಗಳ ನಂತರ ಕಾಮನ್ವೆಲ್ತ್ನಂತಹ ಜಾಗತಿಕ ಕ್ರೀಡಾಕೂಟಕ್ಕೆ ಆತಿಥ್ಯ ವಹಿಸಲು ಸಜ್ಜಾಗ್ತಾ ಇದೆ. ಭಾರತ ತನ್ನ ಗುರಿ ಸಾಧನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಬೇಕಾದ್ರೆ ಅತಿ ಹೆಚ್ಚಿನ ಆರ್ಥಿಕ ನೆರವಿನ ಕೊರತೆ ಇದೆ. ಅದೇ ರೀತಿ ಚೀನಾಕ್ಕೆ ಹೋಲಿಸಿದರೆ ಕ್ರೀಡಾ ಕ್ಷೇತ್ರಕ್ಕೆ ಭಾರತ ನೀಡ್ತಾ ಇರುವಂತಹ ಅನುದಾನ 6-7 ಪಟ್ಟು ಕಡಿಮೆ ಅಂತ ಹೇಳ್ಬೋದು. ಆದರೆ ಕ್ರೀಡಾ ಕ್ಷೇತ್ರದ ಅಭಿವೃದ್ಧಿಗೆ ಹಣ ಒಂದೇ ಸಾಕಾಗೋದಿಲ್ಲ, ಇಚ್ಛಾಶಕ್ತಿ ಬೇಕು. ಅದೇ ರೀತಿ ಪರಿಣಾಮಕಾರಿ ವ್ಯವಸ್ಥೆಯ ಅಗತ್ಯತೆಯೂ ಕೂಡ ಬೇಕಾಗುತ್ತೆ. ಹಾಗಿರುವಾಗ ಒಂದಿಷ್ಟು ನಾವು ಪ್ರಶ್ನೆಗಳನ್ನು ಹಾಕ್ಕೊಳ್ಬೇಕಾಗುತ್ತೆ. ಕ್ರೀಡೆಯಲ್ಲಿ ಅದರಲ್ಲೂ ಕೂಡ ಯುವಕರ ಪಾಲು ಹೇಗಿದೆ ನಮ್ಮ ಭಾರತ ದೇಶದಲ್ಲಿ ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅದೇ ರೀತಿ ಅದರ ಬಗ್ಗೆ ಸಾಕಷ್ಟು ಏನು ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿರುವಂತಹ ಯುವ ಸಮೂಹ ಕೂಡ ಇದೆ. ಆದರೂ ಕೂಡ ಯಾಕೆ ಆಗ್ತಿಲ್ಲ, ಬೇರೆಲ್ಲ ವಿಚಾರಗಳಲ್ಲಿ ನಮ್ಮ ದೇಶ ಮುಂಚೂಣಿಯಲ್ಲಿರುವಂಥದ್ದು, ಅಗ್ರಸ್ಥಾನವನ್ನು ಪಡೆದುಕೊಳ್ತಾ ಇರುವಂಥದ್ದು, ಆದರೆ ಕ್ರೀಡೆಯಲ್ಲಿ ಯಾಕೆ ಹಿಂದಿಕ್ತಾ ಇದೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡುವಂತಹ ಅಥವಾ ಅದರ ಬಗ್ಗೆ ಯೋಚನೆ ಮಾಡುವಂತಹ ಸಂದರ್ಭ ಇದು. ಅಂದರೆ ನಾವು ಪ್ರತಿ ವರ್ಷ ಈ ರೀತಿ ಆದಾಗ, ಕ್ರೀಡಾಕೂಟಗಳಾದಾಗ ಅದರ ಬಗ್ಗೆ ಮಾತಾಡ್ತೀವಿ, ನಂತರ ಅದು ಮರೆತು ಹೋಗುತ್ತೆ, ಮತ್ತು ಮುಂದಿನ ವರ್ಷಕ್ಕೆ ಬರುವಾಗ ಅದರ ಬಗ್ಗೆ ನೆನಪು ಕೂಡ ಇರುವುದಿಲ್ಲ. ಆದರೆ ಆ ರೀತಿ ಆಗಬಾರ್ದು. ಹಾಗಿದ್ರೆ ಏನು ಮಾಡಬೇಕು, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಒಂದಿಷ್ಟು ಮಾತಾಡೋಣ. ಹೇಗೆ ನಾವು ಕ್ರೀಡೆಯಲ್ಲಿ ನಮ್ಮ ದೇಶವನ್ನು ನಾವು
ಮುಂಚೂಣಿಯಲ್ಲಿರುವಂತೆ ನೋಡ್ಕೊಳ್ಬಹುದು, ಅಥವಾ ಭಾರತಕ್ಕೆ ಯುವಪಡೆಯ ಬೆಂಬಲ ಹೇಗಿರಬೇಕು, ಅದೇ ರೀತಿ ಭಾರತದಲ್ಲಿ ಕ್ರೀಡಾ ವ್ಯವಸ್ಥೆ ಬದಲಾಗ್ತಾ ಇದೆ, ಯಾವ ರೀತಿ ಬದಲಾಗ್ತಿದೆ ಅನ್ನೋದನ್ನು ಕೂಡ ಖಂಡಿತ ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತಿದ್ರೆ ಕರೆಯನ್ನು ಮಾಡಬಹುದು. 6334204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6334204949 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಚೀನಾವನ್ನು ಭಾರತ ಹಿಂದಿಕ್ಕುವುದು ಯಾವಾಗ ಅನ್ನುವಂತಹ ಪ್ರಶ್ನೆ. ಯಾವುದರಲ್ಲಿ? ಕ್ರೀಡೆಯಲ್ಲಿ. ಈ ಕ್ರೀಡೆಗೆ ಸಂಬಂಧಪಟ್ಟು ಮಾತಾಡ್ತಿದ್ದೆ ನಾನು. ಅಂದರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಚೀನಾ ಪಾರಮ್ಯವನ್ನು ಮೆರೆದಿದೆ, ಆದರೆ ಭಾರತ ಒಂದಿಷ್ಟು ಹಿಂದೆ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು. ಅದೇ ರೀತಿ ಭಾರತಕ್ಕೆ ಯುವ ಪಡೆಯ ಬೆಂಬಲ ಹೇಗಿರಬೇಕು ಅಥವಾ ಹೇಗಿದೆ ಅನ್ನೋದನ್ನು ನಾವು ನೋಡುದಿದ್ರೆ, ವಿಶ್ವದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಷ್ಟ್ರಗಳ ಪೈಕಿ ಭಾರತ ಮುಂಚೂಣಿಯಲ್ಲಿದೆ. ಭಾರತವು 35 ಕೋಟಿಗೂ ಹೆಚ್ಚು ಯುವಜನರನ್ನು ಹೊಂದಿದೆ. ಅಂದರೆ ಯುವಜನರು ಹೆಚ್ಚಿರುವಂತಹ ದೇಶ ಭಾರತ ಅಂತ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ. ಅದೇ ರೀತಿ ಈ 35 ಕೋಟಿಗೂ ಹೆಚ್ಚು ಯುವಜನರನ್ನು ಹೊಂದಿದೆ. ಇದುವೇ ನಮ್ಮ ದೇಶದ ಶಕ್ತಿ ಅಂತ ಹೇಳ್ಬೋದು. ನವ ಭಾರತವನ್ನು ನಿರ್ಮಿಸೋದಕ್ಕೆ ಪಣ ತೊಟ್ಟಿರುವಂತಹ ಕೇಂದ್ರ ಸರ್ಕಾರ ಈ ಅವಕಾಶವನ್ನು ಗರಿಷ್ಠ ಮಟ್ಟದಲ್ಲಿ ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಈ ದಶಕದಲ್ಲಿ ಹಾಕುವ ಬುನಾದಿಯು ಮುಂದಿನ ದಶಕದಲ್ಲಿ ಫಲವನ್ನು ನೀಡಬೇಕಾಗಿದೆ ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ ನಾವು. ಇನ್ನೊಂದು ವಿಚಾರವನ್ನು ಇಲ್ಲಿ ಗಮನಿಸ್ಬೋದು ಏನಂದರೆ, ಪದಕ ಪಟ್ಟಿ ಎನ್ನುವಂಥ ಒಂದಿಷ್ಟು ಮಾನದಂಡ ಇರುವಂಥದ್ದು. ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದ ಅಂತಿಮ ದಿನದ ಪದಕ ಪಟ್ಟಿಯು ದೇಶಗಳ ಸಾಧನೆಯನ್ನು ಅಳೆಯುವ ಸರಳ ಮಾನದಂಡದಂತೆ ಕಾಣುವಂಥದ್ದು ಸಹಜ. ಆದರೆ ಆ ಫಲಿತಾಂಶದ ಹಿಂದೆ ದಶಕಗಳ ತರಬೇತಿ, ವೈಜ್ಞಾನಿಕ ಸಿದ್ಧತೆ, ಉತ್ತಮ ತರಬೇತುದಾರರು, ಕುಟುಂಬದ ಬೆಂಬಲ, ಸ್ಪರ್ಧಾತ್ಮಕ ವಾತಾವರಣದ ನೆರವು ಇದ್ದೇ ಇರ್ತದೆ. ಎಲ್ಲಕ್ಕಿಂತ ಸರ್ಕಾರಗಳ ಅಭಯಹಸ್ತ ಮುತುವರ್ಜಿ ಮುಖ್ಯವಾಗ್ತದೆ. ಹಾಗೆ ನೋಡಿದರೆ 2006 ದೋಹಾ ಏಷ್ಯನ್ ಗೇಮ್ಸ್ನಲ್ಲಿ ಭಾರತ 53 ಪದಕಗಳೊಂದಿಗೆ 8ನೇ ಸ್ಥಾನದಲ್ಲಿತ್ತು. 2023-26 ಕೂಟದಲ್ಲಿ 85 ಪದಕಗಳೊಂದಿಗೆ 4ನೇ ಸ್ಥಾನಕ್ಕೇರಿದೆ. 20 ವರ್ಷಗಳ ಅವಧಿಯಲ್ಲಿ ಭಾರತದ ಸಾಧನೆ ಗಮನಾರ್ಹವಾಗಿರುವಂಥದ್ದು. ಚಿನ್ನದ ಪದಕಗಳ ಸಂಖ್ಯೆಯು 10ರಿಂದ 21 ಏರಿರುವಂಥದ್ದು. ಆದರೆ ಕ್ರೀಡಾ ಯಶಸ್ಸು ಕೇವಲ ಪದಕಗಳ ಸಂಖ್ಯೆಯಿಂದ ಅಳೆಯುವುದು ತಪ್ಪಾಗುತ್ತೆ ಅನ್ನೋದು ಬೇರೆ ಮಾತು. ಇನ್ನು ನಾವು ನೋಡಬೇಕು ಅಂತಿದ್ರೆ ವ್ಯವಸ್ಥೆ ರೂಪುಗೊಳ್ಬೇಕು ಅಂತ. ಕ್ರೀಡಾ ಬೆಳವಣಿಗೆಗೆ ಹಣಕಾಸಿನ ನೆರವೇ ಮುಖ್ಯವೆಂದು ಹೇಳೋದಕ್ಕೆ ಆಗುವುದಿಲ್ಲ. ದೊಡ್ಡ ಆರ್ಥಿಕತೆ ಹೊಂದಿರುವ ದೇಶಗಳು ಕ್ರೀಡಾ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಒದಗಿಸಬಹುದು. ಆದರೆ ಆ ಹಣವು ಕ್ರೀಡಾಪಟುಗಳವರೆಗೆ ತಲುಪೋದಕ್ಕೆ ಪರಿಣಾಮಕಾರಿ ವ್ಯವಸ್ಥೆ ಅತ್ಯಗತ್ಯ ಆಗುವಂಥದ್ದು. ತರಬೇತಿ ಕೇಂದ್ರಗಳಾಗಿರ್ಬೋದು ಅಥವಾ ಗುಣಮಟ್ಟದ ಕೋಚ್ಗಳಾಗಿರ್ಬೋದು, ಕ್ರೀಡಾ ವಿಜ್ಞಾನ ಅಥವಾ ಪೌಷ್ಟಿಕಾಂಶ ಆಹಾರ, ವೈದ್ಯಕೀಯ ನೆರವು, ಪ್ರಯಾಣ ಸೌಲಭ್ಯ ಮತ್ತು ನಿಯಮಿತ ಸ್ಪರ್ಧೆಗಳು, ಇವೆಲ್ಲವೂ ಆ ಕ್ರೀಡಾ ಅಭಿವೃದ್ಧಿಗೆ ಪೂರಕ ವ್ಯವಸ್ಥೆಯ ಭಾಗಗಳೇ ಆಗಿರುವಂಥದ್ದು. ಈ ವ್ಯವಸ್ಥೆಯಲ್ಲಿನ ಒಂದು ದುರ್ಬಲ ಕೊಂಡಿಯು ಪ್ರತಿಭೆಯ ಬೆಳವಣಿಗೆಯನ್ನು ತಡೆಯಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಿಕೊಳ್ಬೇಕಾಗತ್ತೆ. ಹಾಗಾಗಿ ಕ್ರೀಡಾ ಬೆಳವಣಿಗೆ ಕೇವಲ ಹಣಕಾಸಿನ ನೆರವೇ ಮುಖ್ಯ ಅಂತ ಹೇಳೋದಕ್ಕಾಗುವುದಿಲ್ಲ. ಕ್ರೀಡಾ ಬೆಳವಣಿಗೆಗೆ ಅದೇ ರೀತಿ ಆಗಲೇ ಹೇಳಿದ್ದೆ, ದೊಡ್ಡ ಆರ್ಥಿಕತೆ ಇರುವಂಥ ದೇಶಗಳು ಕೂಡ ಕ್ರೀಡಾ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಒದಗಿಸಬಹುದು. ಆದರೆ ಒಂದಿಷ್ಟು ಬೆಂಬಲಗಳಾಗಿರ್ಬೋದು, ಅವರ ಅಗತ್ಯಕ್ಕೆ ಬೇಕಾಗುವಂತಹ ಏನಿದೆ, ಅದನ್ನು ಸೌಲಭ್ಯಗಳೇನಿದೆ ಅದನ್ನು ಒದಗಿಸುವಂತಹ ಪ್ರಯತ್ನಗಳು ಆಗಬೇಕು ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೋದು. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸೋದಕ್ಕೆ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಯನ್ನು ಖಂಡಿತ ತಿಳಿಸ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವೇಳೆ ನಿಮಗೆ ಈ ಬಗೆಗಿನ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬೇಕು ಅನ್ನೋದನ್ನು ಏನಾದರೂ ಇದ್ದರೆ ಖಂಡಿತ ಕರೆ ಮಾಡಿ ಮಾತಾಡಿ 6-3-6-4-2-0-4-9-4-9 ಈ ಒಂದು ಸಂಖ್ಯೆಗೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥ ವಿಚಾರ ಏನು ಅಂದರೆ, ಏಷ್ಯನ್ ಕ್ರೀಡಾಕೂಟ ನಡೆದಿದೆ. ಒಂದು ರೀತಿ ಇದರಲ್ಲಿ ಚೀನಾ ಪಾರಮ್ಯವನ್ನು ಹೊಂದಿರುವಂಥದ್ದು, ಅದೇ ರೀತಿ ಭಾರತ ಕೂಡ ಪದಕವನ್ನು ಗಿಟ್ಟಿಸಿಕೊಂಡಿದೆ. ಆದರೂ ಕೂಡ ಅದೇ ಹಿಂದೆ ಭಾರತದಲ್ಲಿರುವಂಥ ಯುವಜನತೆಯನ್ನು ನೋಡಬೇಕು ಅಂತಿದ್ರೆ 35 ಕೋಟಿಗೆ ಹೆಚ್ಚು ಯುವಜನರನ್ನು ಹೊಂದಿರುವಂತಹ ದೇಶ ನಮ್ಮ ಭಾರತ. ಇದುವೇ ನಮ್ಮ ದೇಶದ ಶಕ್ತಿ ಅಂತಲೂ ಹೇಳ್ಬೋದು. ಆದರೆ ಒಂದಿಷ್ಟು ಹಿಂದಿಕ್ತಾ ಇದೆ. ಆದರೂ ನಾವು ಕಳೆದ 10 ವರ್ಷಗಳಿಂದ ಈಚೆಗೆ ನೋಡೋದಿದ್ರೆ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದುತ್ತಾ ಇದೆ. ಇಲ್ಲಿ ನಾವು ನೋಡಬೇಕು ಅಂತಿದ್ರೆ, ಈಗ ಬದಲಾಗ್ತಾ ಇರುವಂಥ ಭಾರತದ ಕ್ರೀಡಾ ವ್ಯವಸ್ಥೆಯನ್ನು ನಾವು ನೋಡಬೇಕು ಅಂತಿದ್ರೆ 1984 ಸ್ಥಾಪನೆಯಾದ ಭಾರತೀಯ ಕ್ರೀಡಾ ಪ್ರಾಧಿಕಾರ, ಇದನ್ನು ಸಾಯ್ ಅಂತ ಹೇಳ್ತೇವೆ ನಾವು, ದೇಶದಲ್ಲಿ ಕ್ರೀಡಾ ವ್ಯವಸ್ಥೆಯ ಅಭಿವೃದ್ಧಿಯ ನಿಟ್ಟಿನಲ್ಲಿ ಮುಖ್ಯ ಹೆಜ್ಜೆ ಆಗಿರುವಂಥದ್ದು. ಬಳಿಕ ಟಾರ್ಗೆಟ್ ಒಲಿಂಪಿಕ್ ಪೋಡಿಯಂ ಸ್ಕೀಮ್, ಅದೇ ರೀತಿ ಖೇಲೋ ಇಂಡಿಯಾ ಮತ್ತು ವಿವಿಧ ಕ್ರೀಡಾ ಬೆಂಬಲ ಯೋಜನೆಗಳು ಕ್ರೀಡಾ ವ್ಯವಸ್ಥೆಗೆ ಪೂರಕವಾದ ಕಾರ್ಯಕ್ರಮಗಳಾಗಿವೆ. 2013-14 ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ಬಜೆಟ್ ಅಂದಾಜು 1,219 ಕೋಟಿ ರೂಪಾಯಿ ಆಗಿದ್ದರೆ 2026-27 ಅದು 4,479 ಕೋಟಿವರೆಗೆ ಏರಿರುವಂಥದ್ದು. 2026 ಜುಲೈ ವರದಿಯ ಪ್ರಕಾರ ಖೇಲೋ ಇಂಡಿಯಾ ಯೋಜನೆ ಅಡಿ 349 ಕ್ರೀಡಾ ಮೂಲಸೌಕರ್ಯ ಯೋಜನೆಗಳಿಗೆ ಅನುಮೋದನೆ ದೊರೆತಿದ್ದು 1,067 ಖೇಲೋ ಇಂಡಿಯಾ ಕೇಂದ್ರಗಳು ಮತ್ತು 267 ಅಕಾಡೆಮಿಗಳಿಗೆ ಬೆಂಬಲವನ್ನು ನೀಡಲಾಗಿದೆ. 2,745 ಖೇಲೋ ಇಂಡಿಯಾ ಕ್ರೀಡಾಪಟುಗಳಿಗೆ ಸಹಾಯ ಒದಗಿಸಲಾಗಿದೆ. ಆದರೆ ಅನುಮೋದನೆ ದೊರೆತಿರುವ ಮಾತ್ರಕ್ಕೆ ಯೋಜನೆ ಪೂರ್ಣಗೊಂಡಿದೆ, ಫಲಪ್ರದವಾಗಿದೆ, ಜಾರಿಯಾಗಿದೆ ಎಂದರ್ಥ ಅಲ್ಲ. ಕ್ರೀಡಾ ಮೂಲಸೌಕರ್ಯ ನಿರ್ಮಿಸುವುದು ಮೊದಲ ಹೆಜ್ಜೆ ಮಾತ್ರ. ಅದರ ಸದ್ವಿನಿಯೋಗ ಖಾತರಿಪಡಿಸಿಕೊಳ್ಳುವ ವ್ಯವಸ್ಥೆಯು ಪರಿಪಕ್ವವಾಗಿರಬೇಕು ಅನ್ನುವಂಥ ವಿಚಾರಗಳು ಕೂಡ ಇದೆ. ಇನ್ನು ಇದರ ಬಗ್ಗೆ ಹೇಳುವುದಿದ್ರೆ, ಈಗ ನಿರ್ಲಕ್ಷ್ಯಕ್ಕೆ ಕಡಿವಾಣ ಬೀಳಬೇಕು ಅನ್ನುವಂಥ ವಿಚಾರಗಳು, ಅನುದಾನದ ಸರಿಯಾದ ಬಳಕೆ, ಕ್ರೀಡಾಪಟುಗಳ ಆಯ್ಕೆಯಲ್ಲಿ ಪಾರದರ್ಶಕ ನೀತಿ, ರಾಜಕೀಯ ಹಸ್ತಕ್ಷೇಪ ನಿರ್ಮೂಲನೆ, ಖಾಸಗಿ ಸಂಸ್ಥೆಗಳ ನೆರವು ಪಡೆದುಕೊಳ್ಳುವುದು, ಅದೇ ರೀತಿ ಕ್ರೀಡಾಪಟುಗಳ ಕಲ್ಯಾಣ ಮತ್ತು ತಳಮಟ್ಟದ ಪ್ರವೇಶವೇ ನಿರ್ಣಾಯಕವಾಗಿದೆ. ರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ನೀಡಲಾಗಿರುವ ಹಣವನ್ನು ಬಹುತೇಕ ಸಂಸ್ಥೆಗಳು 50%ಕ್ಕಿಂತಲೂ ಕಡಿಮೆ ಬಳಕೆ ಮಾಡಿರುವುದನ್ನು ಹಲವು ವರದಿಗಳು ಉಲ್ಲೇಖಿಸಿವೆ. ಈ ಪರಿಯ ನಿರ್ಲಕ್ಷ್ಯಕ್ಕೆ ಕಡಿವಾಣ ಬೀಳಬೇಕಾಗಿದೆ. ಹೀಗಾಗಿ ಆರ್ಥಿಕ ನೆರವು ಹೆಚ್ಚಿಸುವುದು ಎಷ್ಟು ಮುಖ್ಯವೋ, ನೀಡಲಾಗಿರುವ ನೆರವಿನ ಸದ್ಬಳಕೆಯೂ ತುಂಬ ಮುಖ್ಯ. ಈ ಸವಾಲನ್ನು ಮೀರಿದ್ದಲ್ಲಿ ಮಾತ್ರ ಸಮರ್ಥ ಕ್ರೀಡಾ ವ್ಯವಸ್ಥೆ ರೂಪುಗೊಳ್ಳುತ್ತೆ ಅಂತಲೂ ಹೇಳ್ಬೋದು. ಇನ್ನು ನೋಡಬೇಕು ಅಂತಿದ್ರೆ, ಕಾಮನ್ವೆಲ್ತ್ ಆಯೋಜನಾ ಪರೀಕ್ಷೆ ಅನ್ನುವಂಥದ್ದು ಅಹಮದಾಬಾದ್ನಲ್ಲಿ 2030 ಕಾಮನ್ವೆಲ್ತ್ ಗೇಮ್ಸ್ ನಡೆಯಲಿರುವುದು ಭಾರತಕ್ಕೆ ತನ್ನ ಸಾಮರ್ಥ್ಯ ತೋರ್ಪಡಿಸಿಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ಇದು ಕ್ರೀಡಾ ಮೂಲಸೌಕರ್ಯ ನಿರ್ಮಾಣಕ್ಕೆ ಅವಕಾಶವನ್ನು ಕಲ್ಪಿಸುತ್ತದೆ. ಅಂತಾರಾಷ್ಟ್ರೀಯ ಸ್ಪರ್ಧೆಗಳನ್ನು ಆಯೋಜಿಸುವ ಅನುಭವ, ತಾಂತ್ರಿಕ ಅಧಿಕಾರಿಗಳ ತರಬೇತಿ, ಸ್ವಯಂ ಸೇವಕರ ತರಬೇತಿ ಮತ್ತು ಮಕ್ಕಳಲ್ಲಿ ಕ್ರೀಡೆಯ ಬಗ್ಗೆ ಆಸಕ್ತಿ ಹೆಚ್ಚಿಸುವ ಸಾಧ್ಯತೆಯೂ ಇದೆ. ಆದರೆ ಆತಿಥ್ಯದಿಂದಲೇ ಪದಕಗಳನ್ನು ಖಚಿತವಾಗುವುದಿಲ್ಲ. ಕ್ರೀಡಾಕೂಟ ಮುಗಿದ ನಂತರ ಸೌಲಭ್ಯಗಳು ಹೇಗೆ ಬಳಕೆ ಆಗ್ತವೆ ಎಂಬುದು ಕೂಡ ಮುಖ್ಯ. ಕ್ರೀಡಾಂಗಣಗಳು ವರ್ಷಪೂರ್ತಿ ತರಬೇತಿ ಮತ್ತು ಸ್ಪರ್ಧೆಗಳಿಗೆ ತೆರೆದಿರಬೇಕು. ಸ್ಥಳೀಯ ಶಾಲೆಗಳು ಮತ್ತು ಕ್ಲಬ್ಗಳಿಗೆ ಪ್ರವೇಶ ದೊರೆಯಬೇಕು. ನಿರ್ವಹಣಾ ವೆಚ್ಚವನ್ನು ಮುಂಚಿತವಾಗಿಯೇ ಯೋಜಿಸಬೇಕು. ಹೀಗಾದಾಗ ಮಾತ್ರ ಇದರಲ್ಲಿ ಮುಂದುವರಿಯುವುದಕ್ಕೆ ಅಥವಾ ಮುಂಚೂಣಿಯಲ್ಲಿರೋದಕ್ಕೆ ಸಾಧ್ಯ ಅಂತ ಹೇಳಿ. ಇನ್ನು ನಾವು ಹೇಳಬೇಕು ಅಂತಿದ್ರೆ, ಯಾವತ್ತೂ ನಾವು ಸೋಲಿನಿಂದ ಒಂದು ಒಳ್ಳೆಯ ಪಾಠವನ್ನು ಕಲಿತೇವಂತೆ. ಯಾವುದೇ ಸ್ಪರ್ಧೆ ಆಗಿರ್ಬೋದು, ಅಲ್ಲಿ ಸೋತಿದ್ದೇವೆ ಅಂದ ಮಾತ್ರಕ್ಕೆ ಎಲ್ಲವೂ ಮುಗಿಯಿತು ಅಂತಲ್ಲ. ಅಥವಾ ಒಂದು ಬಹುಮಾನವನ್ನು ಪಡ್ಕೊಂಡೆ ಅಂತ ಹೇಳಿದ ನಂತರ ನಮಗೆ ಬೇರೆ ಯಾವ ಜವಾಬ್ದಾರಿಗಳು ಇಲ್ಲ ಅಂತ ಅಲ್ಲ. ಪದಕಗಳನ್ನು ಪಡ್ಕೊಳ್ತೇವೆ, ಬಹುಮಾನಗಳನ್ನು ಪಡ್ಕೊಳ್ತೇವೆ, ನಂತರ ನಮಗೆ ಯಾವುದು ಜವಾಬ್ದಾರಿಗಳಿಲ್ಲ ಅಂತಲ್ಲ. ಜವಾಬ್ದಾರಿಗಳು ಮತ್ತಷ್ಟು ಹೆಚ್ಚು

0: ಆಗ್ತದೆ. ಅದೇ ರೀತಿ ಎಲ್ಲಿ ನಾವು ಸೋಲನ್ನು ಅನುಭವಿಸ್ತೇವೋ ಅಲ್ಲಿ ಒಂದು ಪಾಠವನ್ನು ನಾವು ಕಲಿತೇವೆ ಅಂತ. ಹಾಗಿರುವಾಗ ನಮ್ಮ ದೇಶಕ್ಕೆ ಸಂಬಂಧಪಟ್ಟು ನಾವು ನೋಡೋದಿದ್ರೆ ಏನು ಪೈಪೋಟಿಯಲ್ಲಿದ್ದಂತಹ ಒಂದಿಷ್ಟು ವಿಚಾರಗಳೀಗ ಚೀನಾ ಆಗಿರ್ಬೋದು ಭಾರತ ಆಗಿರ್ಬೋದು ಒಂದಿಷ್ಟು ಪೈಪೋಟಿಗಳು ನಡೀತಾ ಇರ್ತದೆ ಪ್ರತಿ ವರ್ಷ. ಅದರಲ್ಲೂ ಕೂಡ ಚೀನಾ ಹೇಳಿದ ಪಾಠವನ್ನು ನಾವು ನೋಡಬೇಕು ಅಂತಿದ್ರೆ ಒಂದಿಷ್ಟು ಅದರ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಏನು ಅನ್ನೋದನ್ನು. ಅದಕ್ಕಿಂತ ಮುಂಚೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳ್ಬೋದು 6362049499 ಈ ಒಂದು ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. 6362049499 ಈ ಒಂದು ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಇರಿ. ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
2: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
3: ಹಲೋ ಪುಟ್ಟ.
1: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
3: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
1: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
4: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
5: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಕೇಳ್ತಿರೋದು ರೇಡಿಯೋ ಸಾರಂಗ್ ರಾಡ್ 7.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದಾರೆ. ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂತಹ ವಿಚಾರ ಏಷ್ಯನ್ ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟು ಮಾತಾಡ್ತಾ ಇದೆ. ಅದರಲ್ಲಿ ನಮ್ಮ ಭಾರತದ ಕ್ರೀಡಾ ವ್ಯವಸ್ಥೆಗೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದೆ. ಆಗಲೇ ಹೇಳ್ತಾ ಇದೆ, ಒಂದು ಸೋಲು ಅಂತ ಬಂದ ನಂತರ ಆ ಸೋಲನ್ನು ಸ್ವೀಕಾರ ಮಾಡಿ ಅದರಿಂದ ಪಾಠ ಕಲಿಯುವಂಥದ್ದು ಹೇಗೆ, ಅದಕ್ಕೆ ನಮಗೆ ಚೀನಾ ಹೇಳಿಕೊಟ್ಟಂತಹ ಪಾಠ ಏನು ಅನ್ನೋದನ್ನು ಖಂಡಿತ ನಾನು ತಿಳಿಸ್ತೀನಿ. ಅದರ ಜೊತೆಗೆ ಈ ಒಂದು ಭಾರತ ಹೇಗಿರಬೇಕು, ಇನ್ನು ಮುಂದಕ್ಕೆ ಹೇಗೆಲ್ಲ ಕ್ರೀಡೆ ವಿಷಯಕ್ಕೆ ಸಂಬಂಧಪಟ್ಟು ಏನು ಇನ್ನಷ್ಟು ವ್ಯವಸ್ಥೆಗಳನ್ನು ಬಲಪಡಿಸುವುದು ಹೇಗೆ, ಈ ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟು ಖಂಡಿತ ತಿಳಿಸ್ತೇನೆ. ಚೀನಾ ಹೇಳಿದ ಪಾಠವನ್ನು ನಾವು ನೋಡಬೇಕು ಅಂತಿದ್ರೆ, ಚೀನಾ 1982 ಹೊಸದಿಲ್ಲಿಯ ಏಷ್ಯನ್ ಗೇಮ್ಸ್ನಲ್ಲಿ ಮೊದಲ ಬಾರಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿತು. ಚೀನಾ ಮತ್ತು ಜಪಾನ್ ಎರಡೂ ತಲಾ 153 ಪದಕಗಳನ್ನು ಗೆದ್ದಿದ್ರು. ಚಿನ್ನದ ಪದಕ ವಿಭಾಗದಲ್ಲಿ ಚೀನಾ 61 ಜಪಾನ್ 57 ಅನ್ನು ಮೀರಿಸಿದ್ರಿಂದ ಮೊದಲ ಸ್ಥಾನಕ್ಕೇರಿತು. ಆ ಬಳಿಕ ಚೀನಾ ಏಷ್ಯಾಡ್ನಲ್ಲಿ ತನ್ನ ಮುನ್ನಡೆಯನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದಿದೆ. ಚೀನಾದ ಕ್ರೀಡಾ ಯಶಸ್ಸಿನ ಹಿಂದೆ ಅಲ್ಲಿನ ಶಾಲೆಗಳಲ್ಲಿ ಕ್ರೀಡೆಗೆ ಪ್ರೋತ್ಸಾಹ, ಕ್ರೀಡಾ ಶಾಲೆಗಳು, ಯುವ ಕ್ಲಬ್ಗಳು, ಹಂತ ಹಂತವಾಗಿ ರೂಪಿಸಲಾದ ತರಬೇತಿ ವ್ಯವಸ್ಥೆ ಮತ್ತು ಬಲಿಷ್ಠ ದೇಶೀಯ ಸ್ಪರ್ಧಾ ವಾತಾವರಣ ಮತ್ತಿತರ ಸಂಗತಿಗಳನ್ನು ಪಟ್ಟಿ ಮಾಡಬಹುದಾಗಿದೆ. ಪ್ರತಿಭೆಯನ್ನು ಗುರುತಿಸುವುದಷ್ಟೇ ಅಲ್ಲ, ಅದನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವ ವ್ಯವಸ್ಥೆಯೂ ಅಲ್ಲಿ ನಿರ್ಮಾಣವಾಗಿದೆ. ಕಿರಿಯ, ಮಧ್ಯಮ ಮತ್ತು ಉನ್ನತ ಮಟ್ಟದ ತರಬೇತಿಗೆ ಸ್ಪಷ್ಟ ಮಾರ್ಗದರ್ಶನವಿದೆ. ರಾಷ್ಟ್ರೀಯ ಕ್ರೀಡಾಕೂಟಗಳಂತಹ ವೇದಿಕೆಗಳು ಕ್ರೀಡಾಪಟುಗಳ ಆಯ್ಕೆ ಮತ್ತು ಅಭಿವೃದ್ಧಿಗೆ ನಿರಂತರವಾಗಿ ನೆರವಾಗ್ತಾ ಇವೆ. ಇದರರ್ಥ ಪ್ರತಿಭೆ ಹುಡುಕಾಟ, ಪ್ರೋತ್ಸಾಹ, ಸ್ಪರ್ಧೆಗೆ ಕಳಿಸುವುದು ಇವೆಲ್ಲ ಪ್ರಕ್ರಿಯೆಗಳನ್ನು ದೀರ್ಘಕಾಲ ಬೆಂಬಲಿಸುವ ವ್ಯವಸ್ಥೆ ಕೂಡ ಬೇಕಿದೆ ಅಂತ ಈ ಸಂದರ್ಭದಲ್ಲಿ ನಾವು ಒಂದು ಪಾಠವನ್ನು ಕಲಿಬಹುದು. ಅಂದರೆ ಚೀನಾದಿಂದ ನಾವು ಕಲಿಯುವಂತಹ ಪಾಠಗಳು ಇದೇ ರೀತಿ, ಯಾವ ರೀತಿ ನಾವು ವ್ಯವಸ್ಥೆಯನ್ನು ಬಲಪಡಿಸಬೇಕು ಅಂತ ಹೇಳಿ. ಇನ್ನು ಈ ಬಗ್ಗೆ ಚೀನಾದ ಶಶಿ ಸಿರುಗುಪ್ಪಿ ಶೆಂಜನ್ ಅವರು ಏನು ಹೇಳ್ತಿದ್ದಾರೆಂದರೆ, ಭಾರತವು ಮುಂದಿನ ಒಂದು ದಶಕದಲ್ಲಿ ಪ್ರಬಲ ಕ್ರೀಡಾ ರಾಷ್ಟ್ರವಾಗಿ ರೂಪುಗೊಳ್ಳಬೇಕಾದ್ರೆ ಶಾಲಾ ಕಾಲೇಜು ಮಟ್ಟದಲ್ಲಿ ಕ್ರೀಡೆ ಕಡ್ಡಾಯ ವಿಷಯವಾಗಬೇಕು. ಆಧುನಿಕ ತಂತ್ರಜ್ಞಾನ ಬಳಕೆಯಲ್ಲಿ ಮುಂಚೂಣಿಯಲ್ಲಿರುವ ಚೀನಾ ಕ್ರೀಡಾರಂಗದಲ್ಲಿಯೂ ಏಷ್ಯಾದಲ್ಲಿ ಅಗ್ರಸ್ಥಾನದಲ್ಲಿದೆ. ಈ ಹಾದಿಯಲ್ಲಿ ಭಾರತ ಸಾಗಬೇಕಾದ್ರೆ ತಳಮಟ್ಟದಲ್ಲೇ ಮಕ್ಕಳನ್ನು ಕ್ರೀಡೆಯಲ್ಲಿ ಪ್ರೋತ್ಸಾಹಿಸಬೇಕು. ಅದಕ್ಕೆ ಸರ್ಕಾರ ಹಾಗೂ ಪೋಷಕರು ಉತ್ತರದಾಯಿಗಳು. ಚೀನಾದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ಶಾಲೆಗಳಲ್ಲಿ ಕ್ರೀಡಾಂಗಣ ಹೊಂದಿರುವುದು ಕಡ್ಡಾಯ. ಇಲ್ಲಿ ಕ್ರೀಡಾ ವಿಷಯವನ್ನು ಪಠ್ಯದಲ್ಲಿ ಸೇರಿಸಲಾಗಿದೆ. ಮಿಕ್ಕ ವಿಷಯಗಳಂತೆ ಕ್ರೀಡೆಯಲ್ಲಿಯೂ ಉತ್ತೀರ್ಣಗೊಳ್ಳುವುದು ಕಡ್ಡಾಯ. ಇದರಿಂದ ಮಕ್ಕಳು ಸಹಜವಾಗಿಯೇ ಕ್ರೀಡೆಯಲ್ಲಿ ಸಕ್ರಿಯರಾಗ್ತಾರೆ ಅಂತ ಅವರೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಹೇಳುವಂಥ ಅಭಿಪ್ರಾಯಗಳನ್ನು ನಾವು ನೋಡಿದಾಗ ನಮ್ಮಲ್ಲೂ ಕೂಡ ಇಂತಹ ವ್ಯವಸ್ಥೆಗಳು ಬರಬೇಕು ಅಂತ ಹೇಳಿ. ಶಾಲಾ ಮಟ್ಟದಲ್ಲಿ ಕ್ರೀಡೆಗೆ ಪ್ರೋತ್ಸಾಹ ಇದೆ. ನಂತರ ಕೆಲವು ಏನಾಗುತ್ತೆ ಅಂದರೆ, ಪ್ರೋತ್ಸಾಹದ ಕೊರತೆಯು ಅಥವಾ ಅಭಿರುಚಿ ಇಲ್ಲದೇ ಇರುವಂಥದ್ದು, ಇಂತಹ ಸಾಕಷ್ಟು ಕಾರಣಗಳು ಇದರಲ್ಲಿ ಇರುವಂಥದ್ದು ನಮ್ಮ ದೇಶದಲ್ಲಿ. ಹಾಗಿರುವಾಗ ಆದಷ್ಟು ಮುಂದಿನ ದಿನಗಳಲ್ಲಿ, ಇನ್ನು 10 ದಶಕಗಳಲ್ಲಿ ಒಂದಿಷ್ಟು ಬದಲಾವಣೆಗಳು ಆಗಲಿ, ಕ್ರೀಡೆಯಲ್ಲಿ ಮುಂಚೂಣಿಯಲ್ಲಿ ನಮ್ಮ ಭಾರತ ದೇಶವು ಇರಲಿ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6364200499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡುವುದರ ಮೂಲಕ ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಾ. ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟ ಅಥವಾ ಕ್ರೀಡೆಗೆ ಸಂಬಂಧಪಟ್ಟು ಇವತ್ತು ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದೀನಿ. ಅದರ ಜೊತೆಗೆ ಇನ್ನೊಂದು ವಿಷಯ ಇದೆ ಏನಂದರೆ, ಶಾಲೆಗೆ ಸಂಬಂಧಪಟ್ಟು ನೋಡಬೇಕು ಅಂತಿದ್ರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೌನ್ಸೆಲಿಂಗ್, ಶಾಲೆಗೆ ಬರಲಿಕ್ಕಿದ್ದಾರೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳು ಅಂತ ಹೇಳಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆ ಹಾಗೂ PU ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ವೈಯಕ್ತಿಕ ಹಾಗೂ ಗುಂಪು ಸಮಾಲೋಚನೆ ನಡೆಸುವುದಕ್ಕೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳು ಶಾಲಾ ಕಾಲೇಜಿಗೆ ಇನ್ನು ಮುಂದೆ ನಿರಂತರ ಭೇಟಿ ನೀಡಲಿದ್ದಾರೆ ಅಂತ. ವಿದ್ಯಾರ್ಥಿಗಳಲ್ಲಿನ ಪರೀಕ್ಷಾ ಒತ್ತಡ, ಆತಂಕ, ಭಾವನಾತ್ಮಕ ಸಮಸ್ಯೆಗಳು, ಸಹಪಾಠಿಗಳ ಒತ್ತಡ, ಸುರಕ್ಷಿತ ಡಿಜಿಟಲ್ ಬಳಕೆ ಕುರಿತು ಜಾಗೃತಿ ಮೂಡಿಸುವುದು, ಶಿಕ್ಷಕರು ಹಾಗೂ ಪೋಷಕರೊಂದಿಗೆ ಸಮಾಲೋಚನೆ ಸಭೆ ನಡೆಸುವಂಥದ್ದು, ಅದೇ ರೀತಿ ಶಾಲೆಗಳಲ್ಲಿ ಸುರಕ್ಷಿತ ಬೆಂಬಲಾತ್ಮಕ ಕಲಿಕೆ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳು ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಪ್ರೌಢ ಹಾಗೂ ಪದವಿ ಪೂರ್ವ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಲ್ಲಿ ಹೆಚ್ಚುತ್ತಾ ಇರುವಂತಹ ಮಾನಸಿಕ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಪರಿಣಾಮಕಾರಿಯಾಗಿ ಶಾಲಾ ಕಾಲೇಜು ಹಂತದಲ್ಲಿ ನಿರ್ವಹಿಸುವುದಕ್ಕೆ ಅಥವಾ ವಿದ್ಯಾರ್ಥಿಗಳ ಭಾವನಾತ್ಮಕ ಮಾನಸಿಕ ಸಾಮಾಜಿಕ ಯೋಗಕ್ಷೇಮ ವಿಚಾರಿಸಿ ಮಾರ್ಗದರ್ಶನ ನೀಡುವುದಕ್ಕೆ ಶಾಲೆಗಳಲ್ಲಿ ಸುರಕ್ಷಿತ ಒಳಗೊಳ್ಳುವಿಕೆ ಮತ್ತು ಉತ್ತಮ ಕಲಿಕೆ ವಾತಾವರಣ ಸೃಷ್ಟಿಸುವುದು ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಉದ್ದೇಶ ಕೂಡ ಹೌದು. ಅನುಷ್ಠಾನ ಹೇಗೆ ಅನ್ನೋದನ್ನು ನೋಡುತ್ತಿದ್ರೆ ರಾಜ್ಯದ ಎಲ್ಲ ಬ್ಲಾಕ್ಗಳಲ್ಲಿ ಈ ಕಾರ್ಯಕ್ರಮ ಜಾರಿಗೊಳಿಸುವುದಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಅದರಂತೆ ಪ್ರತಿ ಬ್ಲಾಕ್ ಸಂಪನ್ಮೂಲ ಕೇಂದ್ರಕ್ಕೆ ಒಬ್ಬರಂತೆ ಸಮಾಲೋಚಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡು ಸಮಾಲೋಚಕರು ಶಾಲೆಗಳ ಭೇಟಿ ಆರಂಭಿಸಿದ್ದಾರೆ. ಮನೋವಿಜ್ಞಾನ, ಕ್ಲಿನಿಕಲ್ ಮನೋವಿಜ್ಞಾನ, ಕೌನ್ಸೆಲಿಂಗ್ ಮನೋವಿಜ್ಞಾನ ಅಥವಾ ಸಂಬಂಧಿತ ವಿಷಯಗಳಲ್ಲಿ ಎಂಎ ಎಂಎಸ್ಸಿ ಪದವಿ ಪಡೆದವರನ್ನು ಮಾಸಿಕ 50,000 ರೂಪಾಯಿ ಪ್ರಯಾಣ ಭತ್ತೆ ಸೇರಿ ಗೌರವಧನ ನೀಡುವ 6 ತಿಂಗಳ ಒಪ್ಪಂದದಂತೆ ನೇಮಕ ಮಾಡಲಾಗಿದೆ. ಸಮಾಲೋಚಕರು ತಮ್ಮ ಬ್ಲಾಕ್ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಪ್ರೌಢಶಾಲೆ, ಅಗತ್ಯವಿದ್ದ ಕಡೆ ಪ್ರಾಥಮಿಕ ಶಾಲೆಗೂ ಭೇಟಿಯನ್ನು ನೀಡಿ ಹಾಗೂ ಪದವಿ ಪೂರ್ವ ಕಾಲೇಜುಗಳಿಗೆ ಪ್ರತಿ ತಿಂಗಳು ಭೇಟಿಯನ್ನು ನೀಡಲಿಕ್ಕಿದ್ದಾರೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳೊಂದಿಗೆ ವೈಯಕ್ತಿಕ ಹಾಗೂ ಗುಂಪು ಸಮಾಲೋಚನೆ, ಶಿಕ್ಷಕರು, ಪೋಷಕರು ಮತ್ತು ಭಾಗಿದಾರರೊಂದಿಗೆ ಸಂವಾದ ನಡೆಸುವುದಕ್ಕೆ ಆರಂಭಿಸಿದ್ದಾರೆ ಅಂತಲೂ ಹೇಳಬಹುದು. ಇನ್ನು ಸಮಾಲೋಚಕರಿಗೆ ತರಬೇತಿಯನ್ನು ನೀಡುವಂಥದ್ದು, ಶಾಲೆಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಸಮಾಲೋಚನೆ ನಡೆಸುವುದು, ಶಿಕ್ಷಕರಿಗೆ ವರ್ತನ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ಗುರುತಿಸುವುದಕ್ಕೆ ಸಲಹೆ ನೀಡುವುದು, ಅಪಾಯದಲ್ಲಿರುವ ವಿದ್ಯಾರ್ಥಿಗಳನ್ನು ಆರಂಭಿಕ ಹಂತದಲ್ಲಿ ಗುರುತಿಸಿ ಅಗತ್ಯ ನೆರವು ಒದಗಿಸುವುದು, ವಿಶೇಷ ಚಿಕಿತ್ಸೆಯ ಅಗತ್ಯ ಇರುವ ಪ್ರಕರಣಗಳನ್ನು ಆರೋಗ್ಯ ಇಲಾಖೆ ಅಥವಾ ಮಾನಸಿಕ ಆರೋಗ್ಯ ತಜ್ಞರಿಗೆ ಉಲ್ಲೇಖಿಸುವುದು, ಶಾಲಾ ವೆಲ್ಸ್ ತಂಡಗಳನ್ನು ಬಲಪಡಿಸುವುದು ಹಾಗೂ ಶಿಕ್ಷಕರು, ಮುಖ್ಯ ಶಿಕ್ಷಕರು ಮತ್ತು ಭಾಗಿದಾರರ ನಡುವಿನ ಸಮನ್ವಯ ವೃದ್ಧಿಸುವ ಕಾರ್ಯ ಹೇಗೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಸಮಾಲೋಚಕರಿಗೆ ತರಬೇತಿಯನ್ನು ನೀಡಲಾಗಿದೆ. ಇನ್ನು ಸಮಾಲೋಚಕರ ನೇಮಕ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಕೆಲವು ಭಾಗಗಳಲ್ಲಿ ಸಮಾಲೋಚಕರು ಶಾಲೆಗಳ ಭೇಟಿ ಆರಂಭಿಸಿದ್ದಾರೆ. ಎಷ್ಟು ಮಕ್ಕಳನ್ನು ಸಂದರ್ಶಿಸಿದ್ದಾರೆ ಮತ್ತು ಶಾಲಾ ವಾತಾವರಣ ಇತ್ಯಾದಿಗಳ ಬಗ್ಗೆ ಮಾಹಿತಿಯನ್ನು BEO ಹಾಗೂ DDPI ಕಚೇರಿಗೆ ಒದಗಿಸ್ತಾ ಇದ್ದಾರೆ. ಮಕ್ಕಳ ಮಾನಸಿಕ ಆರೋಗ್ಯ ಕಾಪಾಡುವ ದೃಷ್ಟಿಯಲ್ಲಿ ಈ ಯೋಜನೆ ಸೂಕ್ತವಾಗಿದೆ ಅಂತ ಉಡುಪಿಯ DDPI ಕೂಡ ತಿಳಿಸ್ತಾ ಇರುವಂಥದ್ದು. ಇನ್ನು ಶಾಲೆಗಳಿಗೂ ಕೂಡ ಜವಾಬ್ದಾರಿ ಇದೆ. ಎಲ್ಲ ಶಾಲೆಯ ಮುಖ್ಯ ಶಿಕ್ಷಕರು ಸಮಾಲೋಚಕರಿಗೆ ಅಗತ್ಯ ಸಹಕಾರ ನೀಡಬೇಕು ಮತ್ತು ವಿದ್ಯಾರ್ಥಿಗಳ ಮಾಹಿತಿ ಒದಗಿಸಬೇಕು. ಸಮಾಲೋಚಕರ ಶಾಲಾ ಭೇಟಿಯನ್ನು ಆಗಿದ್ದಾಗೆ ದೃಢೀಕರಿಸಬೇಕು. ವಿದ್ಯಾರ್ಥಿಗಳಿಂದ ಇದರಿಂದ ಅನುಕೂಲ ಆಗುವಂತೆ ಮಾಡಬೇಕು. ವಿದ್ಯಾರ್ಥಿಗಳು ಸಕ್ರಿಯವಾಗಿ ಒಳಗೊಳ್ಳುವಂತೆ ಗಮನಿಸಬೇಕು. ಸಮಸ್ಯೆ ಎದುರಿಸ್ತಾ ಇರುವ ವಿದ್ಯಾರ್ಥಿಗಳ ಮಾಹಿತಿಯ ವಿಚಾರದಲ್ಲಿ ಗೌಪ್ಯತೆ ಕಾಪಾಡಬೇಕು. ಇದು ಶಾಲೆಗಳಿಗಿರುವಂತಹ ಜವಾಬ್ದಾರಿ. ಇನ್ನು ನೋಡಬೇಕು ಅಂತಿದ್ರೆ ಮಕ್ಕಳನ್ನು ಹೆಚ್ಚು ಎಳೆತಾ ಇರುವಂಥದ್ದು ಮೊಬೈಲ್ ಅನ್ನುವಂಥದ್ದು. ಈ ಮೊಬೈಲ್ ಗೀಳು ದೊಡ್ಡ ಸಮಸ್ಯೆ. ಬಹುತೇಕ ಶಾಲೆಗಳಲ್ಲಿ ಮಕ್ಕಳ ಸಾಮಾನ್ಯ ಸಮಸ್ಯೆ ಅಂದರೆ ಮೊಬೈಲ್ ಗೀಳು, ರೀಲ್ಸ್ಗಳನ್ನು ನೋಡೋದು, ಗೇಮ್ಸ್ ಆಡೋದು, ಪಾಲಕ ಪೋಷಕರು ಇದನ್ನು ಗಮನಿಸದೇ ಇರುವಂಥದ್ದು ಶಾಲೆಗಳಲ್ಲಿ ಮಕ್ಕಳ ಜೊತೆ ಸಮಾಲೋಚನೆ ನಡೆಸುವಾಗ ಕಂಡು ಬಂದಿದೆ. ಇನ್ನು ಮಕ್ಕಳು ಮೊಬೈಲ್ ನೋಡುವುದಕ್ಕೆ ಸ್ಕ್ರೀನ್ ಟೈಮ್ ನಿಗದಿ ಮಾಡಬೇಕು ಮತ್ತು ಪಾಲಕ ಪೋಷಕರು ಅಥವಾ ಕುಟುಂಬದ ಯಾರಾದರೂ ಒಬ್ಬರು ಮಕ್ಕಳು ಮೊಬೈಲ್ನಲ್ಲಿ ಏನು ಮಾಡ್ತಾರೆ, ಏನು ನೋಡ್ತಾರೆ ಅನ್ನೋ ಬಗ್ಗೆ ನಿಗಾ ಇಡಲೇಬೇಕು. ಈ ಬಗ್ಗೆ ಶಿಕ್ಷಕರಿಗೆ, ಪಾಲಕ ಪೋಷಕರಿಗೂ ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಅಂತ ತಿಳಿಸ್ತಾ ಇದ್ದಾರೆ. ಇನ್ನು ಅನೇಕ ವಿದ್ಯಾರ್ಥಿಗಳಲ್ಲಿ ಹೇಳಿಕೊಳ್ಳದಂತಹ ಒತ್ತಡಗಳಿರುತ್ತೆ ಅಥವಾ ಇದೆಲ್ಲವೂ ಕಂಡು ಬರ್ತಾ ಇರೋದ್ರಿಂದ ಸಮಾಲೋಚಕರ ಅಗತ್ಯತೆ ಇದೆ ಅಥವಾ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳ ಒಂದು ಅಗತ್ಯತೆ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಬೋದು. ಇವತ್ತಿನ ಜನಧನಿ ಕಾರ್ಯಕ್ರಮದಲ್ಲಿ ಮಾತಾಡ್ತಿದ್ದಂತಹ ವಿಚಾರಗಳು ಎರಡು ವಿಷಯಕ್ಕೆ ಸಂಬಂಧಪಟ್ಟು ಮಾತಾಡ್ತಿದ್ದೀನಿ. ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. 6364420499 ಈ ಒಂದು ಸಂಖ್ಯೆಗೆ ಕರೆಯನ್ನು ಮಾಡೋದ್ರ ಮೂಲಕ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM. ಇದು ಜನಧನಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಆ ಜನಧನಿ ಕಾರ್ಯಕ್ರಮದಲ್ಲಿ ಎರಡು ವಿಷಯಕ್ಕೆ ಸಂಬಂಧಪಟ್ಟು ಇವತ್ತು ನಾನು ಮಾತಾಡ್ತಾ ಇದ್ದೆ. ಒಂದು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟು ಅಥವಾ ನಮ್ಮ ಭಾರತದ ಕ್ರೀಡಾ ವ್ಯವಸ್ಥೆಗೆ ಸಂಬಂಧಪಟ್ಟು, ಇನ್ನೊಂದು ವಿಚಾರ ಏನು ಅಂದರೆ ಮಾನಸಿಕ ಆರೋಗ್ಯ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿಗಳು ಶಾಲೆಗೆ ಬರಲಿಕ್ಕಿದೆ, ಅದರಲ್ಲೂ ಕೂಡ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೌನ್ಸಿಲಿಂಗ್ ನಡೀಲಿಕ್ಕಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ಮಾತಾಡ್ತಾ ಇದೆ. ಎರಡು ವಿಚಾರಗಳು ಕೂಡ ನಿಮ್ಗೆ ಒಂದಿಷ್ಟು ಮಾಹಿತಿನ ಮಾಹಿತಿದರಿಂದ ಸಿಕ್ಕಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತ ಹೊತ್ತು. ಇನ್ನು ಮುಂದಿನ ಜನಧನಿ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂ ಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 7ನೇ ಕಂತು.

0: ಬಂದಿಲ್ಲ. ಏನ ಬಿಡದಿ ನೆನಪುಂಡ ಇಲ್ಲಿದ್ದ ದಿನವು ನಮ್ಮ ಎಲ್ಲಿ ಇಲ್ಲಿ ಕಟ್ಟದ ಪ್ರಥಮ ರಾತ್ರಿ ಜೀವನದ ಶುಭ ರಾತ್ರಿ ಕಂಡನೆ ಬಿಡದಿ ಒಂಜಾಪನ ರಾತ್ರಿ ಎದ್ದೆದ ನೆನೆ ಚಿಂತನೆ ಮಲ್ಪನ ರಾತ್ರಿ ಎದ್ದೆದ ನೆನೆ ಪಟೊಣ್ಣ ರಾತ್ರಿ ನಮ್ಮ ಜೀವನದ ಬದುಕು ವೃದ್ಧಾಪನ ರಾತ್ರಿ ನಮ್ಮ ಜೀವನದ ಬದುಕನ್ನು ವಿಮರ್ಶೆ ಮಲ್ಪನ ರಾತ್ರಿ ನಮ್ಮ ಜೀವನದ ಶುಭೋದಯ ರಾತ್ರಿ ನಮ್ಮ ಜೀವನದ ಸಂತೋಷದ ರಾತ್ರಿ ನಮ್ಮ ಜೀವನದ ತುಡರ್ನ ಕೊತ್ತವನ ರಾತ್ರಿ
1: ಯಾವ ಉಂಟಾರೆ ಎಂದು ಪೂರ್ವ ಒಂದೇ ರಾತ್ರಿ ಗೊತ್ತುಂಡಿಲ್ಲ ನನ್ನ ಬೇಕ ರಾತ್ರಿ ಇಜ್ಜ ಇಲ್ಲ ಪುಣ್ಯಾತ್ಮ ಆಯ್ತು ಅರ್ಥದಲ್ಲ ಗೊತ್ತಿಜ್ಜಿಂದ ಅತ್ತಿ ಅಣ್ಣ ಕಾರಣ ಉಂಡು ಈರಿ ಈರಿನ ಮನಸ್ಸದ ಆಸೆನ ತೀರ್ಪುಡು ಬರಂಗಿಲ್ಲ ರೀ ಅಂಚಾಂದ ಎನ್ ಎಂಕ್ಲ ಎನ್ನ ಉಡಲಡು ಆಸೆ ಇಜ್ಜಿಂದ ಆಲೋಚನೆ
0: ಮಲ್ಕೊಡ್ತು
1: ಈರಿ ಕೈತಲ್ ಬಂದಾಗ ಅಂದ್ರೆ ದೂರ ಹೋಗಿಲ್ಲ ಬಲವಾಯ ಕಾರಣ ಈರಿ ಅಂದ ಕೈತಲ ಬರೆಯಲ್ಲಿ ದೂರ ಒಂದು ದೂರ ಒಂದು ದೂರ
0: ದುಂಬೆ ಬಂಡ್ರೆ ಬಲ್ಲಿ ತಿನ್ನ ಇಲ್ಲಿ
1: ಬಂಡ
0: ದೂರ ದೂರ ಬಂಡ
1: ದೂರ ದೂರ
0: ಬಗ್ಗೆ
1: ಹೌದಾ ಕಾರಣ ಉಂಟು
0: ದೇಹ ಸುಖ
1: ಪಡ ದಿನೋಲ ಬೆನ್ನೊಂದು ಬತ್ತಂಡ ಕೊಂಜಿ ಪಣವನ್ನ ನೀನು ಕೊರಿಯರ್ ನಂಡ ನಲ್ಪತ್ತ ಎಣ್ಮ ದಿನ ಹುಂಡಿಗೆ ಪಾಡ್ಡ
0: ಆ
1: ಹುಂಡಿದ ಪಣವನು ತರೇಕ ಮೇಕ ಮೀದಿ ಈರ್ಲ ಯಾಣ್ಲ ಕೊಲ್ಲೂರು ಮುಟ್ಟ ಹೋದು ಅಪ್ಪನ ಸನ್ನಿಧಾನ ಒಪ್ಪಿಸಾದ ಬತ್ತಿನಡೆಗೆ ವೃತ ಸಮ
0: ಕಂಡಣಿ ಬೆನ್ಪುಣ ಎತ್ತಂದ್ರೆ ಬಿಡದಿಗೆ ಫರಕಾನು ಯಾನು ಕೊಣತ್ತು ಕೊರ್ನ ಪಾನ ಹೊಡ್ರಿ ನಿನ್ನ ಫಲಕ್ಕೆ ಸಂಬಂಧ
1: ಈರ್ನ ಬಗ್ಗೆ ವಿಶ್ವಾಸ ಉಂಟು ಈರ್ ಮನಸ್ಸು ಮಲ್ತರ ನಂಡ ಒಂದೊಂದು ದಿನ ರಡ್ರಡ್ಡು ಮೂಜು ಮೂಜು ಕೋಡಿ ಹೋದು ಬತ್ತದಿಲ್ಲ ತೀರ್ಪಾರ
0: ಖಂಡಿತವಾದಿ ಬುಡೇದಿನ ಆಸೆಯನ್ನು ಈಡೇರಿಸ ತೀರನ್ನ ಖಂಡನೆ ಅತ್ತೆ ಬುಡೇದಿನ ಆಸೆಯನ್ನು ಈಡೇರಿಸ ಬರೋದು ಅನ್ನ ಕಂಕಣ ಬದ್ದೆ ಅದು
1: ಎನ್ನ ಖಂಡನೆ ದೇವೆಲ್ಲ ಕಂದನ ಅರಮನೆ
0: ಅಲ್ಲ
1: ಗೊತ್ತು
0: ಹೊಂದಾಣಿಕೆ ಅಂಡ ದೇವಿ ನಿಜಿನ ಭೂತ
1: ಈರ್ನ ಬಗ್ಗೆ ಅಭಿಮಾನ ಉಂಟು ಅಂಚಾದಿ
0: ಖಂಡಿತ ಕೊಡದು ಕೊಡುತ್ತೆ ನಿನ್ನ ನಿನ್ನ ದೇಹ ಸಂಪರ್ಕ ಬಯಕಿಗೆ ನಲ್ಪತ್ತೇಳು ದಿನ ಮಟ್ಟಲ ಆಸೆ ಇದ್ದಂಕ ಆಸೆನ ಪುರ ಮರತ್ತೆ ದೇವರಿಗೆ ಸಮರ್ಪಣೆ ಮಲ್ದೆ ರಾತ್ರಿ ಗೊತ್ತಿಲ್ಲ ನನಗೆ ಇಲ್ಲ ನಾ ಯಜಮಾನ ಮಂಡ್ಯ ಸರಿ ನನಗೆ ಪತ್ರ ಬಾಯಿನ ಮಾಡಲು ಬತ್ತು ಅಂತದ ನಟ್ಟು ನಾಯನ ಮಗಲೆ
1: ಕನುಡ್ಚಿ ಕಟ್ಟಿಡಿ
0: ತಾನೆ
1: ಎಲ್ಲರ ಪಕ್ಕ ನಂಕು ಲವ್ ಐತಿ ಇದೇ ಒಂದು ಸಂಗತಿ ಉಂಟು
0: ತಾನೆ
1: ಇರ್ ದಾಯಿ ನನ್ನ ಗಳಿಗೆ ಗಳಿಗೆಲ್ಲ ನಟ್ಟನಾಲ್ ನಟ್ಟನಾಲ್ ಬಂದ್ಬಾರಿ ನಟ್ಟನಾಲ್ ಪನುಡ್ಚಿ ದಾಯಿ ಕೋಪಂದ ಇತ್ತೆ ಗೊತ್ತಾಣಿ ನಾನು ವೃತಾಚರಣೆ ನಲ್ಪತ್ತೆರಡು ಮಂದಿನ ದೂರ ಮಂಡ್ಯ ಅವು ಬೆಚ್ಚೈತೆ ಯಜಮಾನ್ರಿ
0: ಚೆಪ್ಪಾಡು ಯಾವ ಹಾಸಿಗೆ ಚೆಪ್ಪಡೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಬಲ್ಪು ಯಾರು ರಾಜಕುಮಾರ ಮಗ
1: ನಾಯಿ ಜನ ಹಾಸಿಗೆ ಮಿತುಲೆ ಅರಮನೆ ಅತ್ತು ಗುಡ್ಚಿ ನಮ್ಮ ಪ್ರಥಮ ರಾತ್ರಿ ಹಿಂದೆ ಗುಡ್ಚಿ ಚೆಪ್ಪು ಹಿಂದೆ ಸತ್ಯವನ್ಪೆ ಈ ತಂಡ ತಿಕ್ಕಿನ ಆಡು ಕರ್ಕೀರೆ ಕೊಡ್ನೆ
0: ನಿನ್ನ ಮುಂದೆ ಹೆಂಚಿನ
1: ಅತ್ತಿ ಇದು ನನ್ನ
0: ಎಲ್ಲ
1: ಅಂಚಿನ
0: ಮಂಗಲ ತೂಕ್ನು
1: ಕಡೆ
0: ಬಂದ್ಬಿಡ್ತೇನೆ.
1: ಗೊತ್ತಾ ಏನೇ ಅಥವಾ ಏನ್ ಈತನ ಗೊತ್ತಾ
0: ಸರಿ ಹೋಗ್ತು.

Juanito era una

0: ಜನ ಸಂತೋಷಿಲು, ಒಬ್ಬರನ್ನ ನೆಮ್ಮದಿಗೆ ಕಳಿಸೋದೆ ಆ ಮೂಲಕ ಸಂತೋಷ ಪಡ್ಕೊಳಕಲು. ಒಂದು ಊರು ನನ್ನ ಕಟ್ಟದ ಆಳು ನಾನು ಅರಸಲಕ್ಕಲು ಉಳ್ಳೇರೆ. ಒಬ್ಬ ಒಂದು ಕಾರಣ ತಂದೆ
1: ನೆಮ್ಮದಿ ಎಂಚಿ ಸಾವ ಮಲಿ ಮಲಿ ಅಂದ.

0: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ರೇಡಿಯೋ ಸಾರಂಗ್ 107.8 FM. ರಂಗ್ ರಂಗದ ಬದುಕು. ಬಿನ್ನೆರೆ ಪಾತ್ರಕತೆ.

0: ಬೇತೆ ಬೇತೆ ರಂಗುಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ
1: ನಿಗ್ಲಿಗೆನಂದುಲ್ಲರೆ ರೇಡಿಯೋ ಸಾರಂಗನಾಟ್ 7.8 FM ಇನಿತ ತುಳು ಕಾರ್ಯಕ್ರಮಗೂ ನಿಗ್ಲೆಗ್ ಮಾತರೆಗ್ಲ ಮೋಕಿದಿಂಜಿ ಸೊಲ್ಮೆಲು ಇನಿತ ಈ ಕಾರ್ಯಕ್ರಮಡ್ ಭಿನ್ನರ ಪಾತ್ರ ಕತೆ. ಈ ವಾರದ ಭಿನ್ನರ ಪಾತ್ರ ಕತೆಟ್ಟು ನಮ್ಮೊಟ್ಟು ಗುಪ್ಪಿನ ಭಿನ್ನರು ಕರಿನ ನಲ್ಪ ವರ್ಷದಿಂಚ ಪಿಲಿವೇಷ ತಂಡನ ಕಟ್ಟಿದ ಪಿಲಿವೇಷ ಪಾಡೊಂದುಪ್ಪುನ ಶಕ್ತಿನಗರದ ಶಾರದಾ ಹುಲಿ ತಂಡದ ಮುಖ್ಯಸ್ಥರು ರವಿ ಶಕ್ತಿನಗರ.
2: ರೇಡಿಯೋ ಸಾರಂಗ್ 107.8 FM ಮುಂದೂ ರಂಗ ರಂಗದ ಬದುಕು ಕೇಳುಗರೆ ಬೇತೆ ಬೇತೆ ರಂಗುಡು ಸಾಧನೆ ಮಲ್ತನ ಸಾಧಕರೇನು ಪರಿಚಯ ಮಲ್ಪನಂಚಿನ ಕಾರ್ಯಕ್ರಮ ಬಿನ್ನೆರೆ ಪಾತ್ರಕತೆ. ಈ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮಡು ಇಂಕ್ಳಿಗೆ ಮಾರ್ನೇಮಿದ ಪೊರ್ತುಡು ಪಿಲ್ತೇಸ ಪಾಡದು ಪುದರ್ ಪಡೆತಿನ ಅಂಚನೆ ಕರಿನ ನಲ್ಪ ವರ್ಷದಿಂಚ ಆರೋಂಜಿ ಶಕ್ತಿನಗರಡು ಪಿಳಿತ ಒಂಜಿ ತಂಡನು ಕಟ್ಟದು ಪಿಲ್ತವೇಸನು ಮಾತಾ ಊರುಡು ಪರಿಚಯ ಮಲ್ತು ಕೊರ್ಪಿನಂಚಿನ ಮಾತಾ ಕೋಡಿಗೆ ಪೋದು ಪಿಲ್ತವೇಸನ ಗೊಬ್ಬುದು ಆರು ಪುಗರ್ತನೆ ಪಡೆತಿನಂಚಿನ ವ್ಯಕ್ತಿ ಆದುಲ್ಲಿರು ಅರ್ನ ಪುದರು ರವಿ ಶಕ್ತಿನಗರ. ಕೆಳಗುರೆ ರವಿ ಶಕ್ತಿನಗರ ಮೆರನ ಒಟ್ಟುಗೂ ಅರ್ನ ಒಂಜಿ ನಾಲ್ಕ ವರ್ಷದ ಪಿಲಿತವೇಸದ ಪಿರವುದ ಕತೆ ಬಕ ಐತ ಪಿರವುಡು ಆರು ಬೆಂದಿನಂಚಿನ ಬಕ ಅರ್ನ ಬೇನೆ ಬೇಸರನು ಎಂಕ್ಲು ತಿರಿಯರೆ ಬಾಡದು ಅರ್ನ ಇಲ್ಲಡೆ ಬೈದ ಅರ್ನ ಶಕ್ತಿನಗರದ ಇಲ್ಲಡೆ ಉಲ್ಲ ಅಂಚನೆ ಈ ಪೊರ್ತುಡು ಆರು ಪಿಲಿತವೇಸದ ಆ ತಂಡದ ಒಂಜಿ ಕಷ್ಟ ಸುಕೋಣ ಎಂಕ್ಲಡೆ ಪಟ್ಟೋನು ವಿರ ತಂದೆ ಅರ್ನ ಜೀವನ ನಿರ್ವಹಣೆಗೂ ಆರು ಒಂಜಿ ಶಕ್ತಿನಗರದ ಒಂಜಿ ರಿಕ್ಷಾ ಪಾರ್ಕ್ ದಲ್ಪ ಮೀನ್ದ ಬೇರೆಲ್ಲ ಮಲ್ತೊಂದುರ್ಲೇರೆ ಅರ್ನ ಜೀವನ ಕರಿತೊಂದುರ್ಲೇರೆ ಇಟ್ಟು ಬಲೆ ಕೇಳುಗುರೆ ಅರಡ ಪಾತೆರ್ದು ಪಿಲಿತ ಅಂಚನೆ ಅರ್ನ ಒಂಜಾತ್ ಬದುಕದ ಪರಿಚಯ ಎಂಗ್ಳು ಮಲ್ತೋನ್ಗ. ರವಿಯನ್ನ ನಮಸ್ಕಾರ.
3: ನಮಸ್ತೆ
2: ರವಿಯನ್ನ. ಈರು ಪಿಲಿತ ವೇಸ ಪಾಡ್ರೆ ಈರಿಗ ಮನಸ್ಸು ಎಂಚ ಬತ್ತಿನ ಬಕ ಈರು ಆ ಪಿಲಿತ ವೇಸ ಆತ ವೇಸ ಪಾಡ್ರೆ ಕಾರಣ ಎಂಚಿನ
3: ಪಿಲಿತ ವೇಷ ಪಾಡ್ರೆ ಕಾರಣ ಏನು ಎಲ್ಲಿ ಆಡಿದ್ರೆ ರಂಗ ಪಾಡು ಒಂದಿತ್ತೆ ಅಂಚ ಅವೇ ಮರಳು ಅಂಚ ಎನ್ನ ತಮ್ಮಲ್ಲೆಲ್ಲ ಪಿಲಿ ಜಪಡ ಒಂದಿತ್ತಿನಿ ಅಂಚ ಅರ್ನ ನೆಟ್ಟಿ ಮುಂತದ್ದು ಪಿಲಿ ಜಪಡ ಶುರು ಮಾಡ್ತೀನಿ.
2: ಏರು ತಮ್ಮಲ್ಲೆ ಅನ್ನ ಪರಿಚಯ ಮಾಡ್ತೀನಿ
3: ಮಾರ್ಕೆಟ್ ಗಾಡಿ ಆನಂದ ಆರೆನ್ನ ತಮ್ಮಲ್ಲೆ ಅವರು ದುಂಬು ಪಿಲಿ ಜಪಡ ಒಂದಿತ್ತೇರಿ ಅಂಚ ಆರೇ ಪೂರ ಮೊಲು ರೆಡಿ ಮಾಡ್ಬೋದು ಟೊಪ್ಪಿ ಮಂಡೆ ಪೂರ ಅಂಚ ಅರ್ನೊಟ್ಟಿಗೆ ಸೇರಿದ್ವಿ ಪೂರ ಎಂಗ್ಲೇ
2: ಇರು ಆವ ಹೂ ಮಾತ ತಂಡೋಡು ಇರು ಪಿಲ್ತೇಸ ಪಾಡ್ದಾರೆ
3: ಏನು ಪಂಡ ಫಸ್ಟ್ ಪಾಡ್ದಿನಿ ಮಾರ್ಕೆಟ್ ರೋಡ್ ಮಣಿ ನಾಕೊಳ್ಳೊಟ್ಟಿಗೆ ಒಂಜನೆ ಮರಿಯದ್ದ ಪಿಲಿಟ್ಟು ಬಕ್ಕ ಒಂಜಿ ಚಿಲ್ಮಿಡು ಬಾಬ್ ಸಾಹೇಬ್ ಏರು ಬಂದಿದ್ದು ಯಾರು ಪಿಲಿ ಜಪಡ ಒಂದಿತ್ತೀರಿ ಕುದ್ರೋಳಿದಾರು ಅಂದರೆ ಕೆಲವು ತಂಡಡು ಪೂರ ಅವ್ಳು ಅವ್ಳು ಪಾಡ್ದೆ ಐದು ಬಕ್ಕ ಮೂಲು ರಂಗು ಹಿಂಗ್ಲೇ ಜಪಡ ಅಂತ ಶುರು ಮಾಡ್ತೀವಿ
2: ಪಿಲಿತ ಒಂಜಿ ಸುರು ಸುರು ಕಲ್ಪೇರ ಬರ ಕಷ್ಟ ಅಂಡೇರಿಗೆ ಮತ್ತೆ
3: ಪೂರ ಅಂಚನೆ ಗೊಬ್ಬುನು ಬಗ ಪೂರ ಎಲ್ಲ ಗೊಬ್ಬುನ ಅಂಚನೆ ಗೊಬ್ಬಂದು ಬರ್ಬು ನಾತಿ
2: ಅಲ್ಲ ಭಂಗ ಬಂದದಲ್ಲ ಆಯ್ತು
3: ಫಸ್ಟ್ ಫಸ್ಟ್ ಗೊಬ್ಬರ ಗೊತ್ತು ಪೂಜಿ ಬೊಕ್ಕ ಬೊಕ್ಕ ಅಕ್ಲೇನು ತೂತೆ ಕಲ್ತೊಂದು ಕಲ್ತೊಂದು ಬರೋದು ಹಾಂ ಅಕ್ಲೆ ಅಂಚ ಗೊಬ್ಬರ ಅಂಚ
2: ದುಂಬುದ ಪಿಲಿತ ಒಂಜಿ ಗೊಬ್ಬಲ ಇತ್ತದ ಗೊಬ್ಬುಗಳ ವ್ಯತ್ಯಾಸ ತೋಜಿನಿರಿ
3: ಉಂಡು ದುಂಬು ಪವಲ ಗೊಬ್ಬ ಹೊಂದಿತ್ತೇರಿ ತಾಸೆದ ಪೆಟ್ಟು ಗೊಬ್ಬ ಹೊಂದಿತ್ತೇರಿ ದೋಲ್ದ ಪೆಟ್ಟು ಗೊಬ್ಬ ಹೊಂದಿತ್ತೇರಿ ಇತ್ತ ಉಪ್ಪುರದ ಅಲ್ಲ ಜಿತ್ತ ನಾಲ್ಕು ಸುತ್ತ ಕೈ ಬೀಜ ಅಂಡ ಪಿಲಿ ಬಕ ಆಮೇಕೆ ಈಮೇಕೆ ಲಾಗಿಂಡ ಪಿಲಿ ತುಂಬ ಅಂಚಜ್ಜಿ ಲಾಗ್ಯರೆ ಪತ್ತೆರೆ ಪುರಜ್ಜಿ ಪವಲಗೆ ತಕ್ಕ ಗೊಬ್ಬರೆ ಬ್ಯಾಂಡ್ಗೆ ತಕ್ಕ ದೋಲ್ದ ಪೆಟ್ಟಿಗೆ ತಕ್ಕ ಗೊಬ್ಬ ಹೊಂದಿತ್ತೇರಿ ತಾಸೆಗೆ ತಕ್ಕ ಅಂಚ ಇತ್ತ ಉಪ್ಪುರದ ಅಲ್ಲ ಜಿತ್ತ ಇರಿ ಪಿಲಿ ಬಂಡ ಇತ್ತ ಬ್ಯಾಂಡ್ಗೆ ನೆಕ್ಕಿಗು ತಕ್ಕ ಗೊಬ್ಬು ಜೇರಿ ನಾಲ್ಕು ಸುತ್ತು ಪಲ್ಟಿ ಹಾಕಿಂಡ ಆಯ್ಕೆ ಬರೋ ಒಂದು ಲುಕ್ಕು ದುಂಬುದ ಸ್ಟೈಲ್ ಇರ್ದಿಲ್ಲ ಇತ್ತದ ಸ್ಟೈಲಿಗೆ ಬೇತಣ್ಣ ಹಾಂ ದುಂಬುದ ಪ್ರಾಯದಕ್ಕೆಲ್ಲ ಪುರ ಪವಲ ಗೊಬ್ಬ ಹೊಂದಿತ್ತೇರಿ ಇತ್ತ ಅಂಚಪುರ ಎಲ್ಲ ಗೊಬ್ಬು ಜೇರಿ ಇತ್ತದಕ್ಕೆ ಲವ್ ಪುರಜ್ಜಿ
2: ದುಂಬು ಇರು ಪಿಲ್ತೆ ಪಿಲಿ ಜಪ್ಪಡಲ್ಲ ಅವು ಏತ ದಿನ ತ ಒಂಜಿ ಪ್ರಾಕ್ಟೀಸ್ ಮಾಡ್ತಾರೆ ಅಭ್ಯಾಸ
3: ಜಿ ಎಂಕುಳು ಒಂಜಿ ದಿನ ದುಂಬು ರಡ್ಡು ದಿನ ದುಂಬು ಇಂಚ ಹಾಂ ಅಭ್ಯಾಸ ಆತಿ ಬಕ್ಕ ಇಂಚ ಏನ ತಂಬನ ಇಲ್ಲಡೆ ಕುಳ ಒಂದು ಜೋಕ್ಲೈನ್ ಪುರ ಗೊಬ್ಬ ಒಂದು ಪತ್ತೊಂದು ಪುರ ಇತ್ತೇರಿ ಅರೆಗಾಯ್ತ ಪಿಲಿ ತೊಂಜಿ ಮಲ್ಲ ಮಾರಲಿ ಆರು ಕುದ್ರೋಳಿ ದೇವಸ್ಥಾನ ಪುರ ಪಿಲಿ ಜಪ್ಪಡ ಒಂದಿತ್ತೇರಿ ಕುದ್ರೋಳಿಗೆ ಕಾರ್ ಸಿಟ್ಟಿಗೆ ಪುರ ಬಕ್ಕ ಬಕ್ಕ ಅರೇ ಪ್ರಾಯ ಅಂಡ್ರಿ ಯಾರು ಉಂತ ಏರಿ ಬಕ್ಕ ಬಕ್ಕ ಎಂಕ್ಲೆಗೆ ಮಂಡೆ ಟೊಪ್ಪಿ ಅವು ಇಂದು ಪುರ ಆರೇ ಮಂತದ ಕೊರೊಂದಿತ್ತೇರಿ ಅಂಚ ಎಂಕ್ಲೆಗೆ ಖರ್ಚು ಅಂತ ಕಮ್ಮಿ ಆದ ಅಂಚ ಮಂತೊಂದಿತ್ತು
2: ಇದೆ ಒಂಜಿ ಖಾಲಿ ಕಾರಡ್ ನಿಕ್ಕಲು ಇಲ್ಲಿ ಲಡ್ಪೋಪರು ಸಾದಿಡ್ ಮತ್ತ ಕಲ್ಲು ಮುಳ್ಳು ಮತ್ತು ಪುಲ್ ಅಂಚಿನ ದಲ ನಡಪಿನದಲ ಕಷ್ಟ ಆತಿನ
3: ಖಾಲಿ ಕಾರಡ್ ಪೂರ ಗೊಬ್ಬಡು ಮುಟ್ಟು ಪಾಡದು ಪೂರ ಗೊಬ್ಬೆರಜ್ಜಿ ಖಾಲಿ ಕಾರಡಿ ಪೂಡು ಖಾಲಿ ಕಾರಡಿ
2: ದುಂಬುದ ಕ್ರಮಕ್ಕಲು ಪೂರ ಎಂಚೇತ
3: ದುಂಬುದ ಕ್ರಮ ಬಂಡ ಎಂಜಿ ರಡು ಮುದ್ದಿನ ತರಕಾರಿ ಬಿಡೋಡು ಪಾಡ್ರೆ ಗಿಡ್ರೆ ಮೀನು ಮಾಸ ಪೂರ ದಾಲಜ್ಜಿ ತರಕಾರಿ ಎಡ್ಡ ಭಕ್ತಿ ಪೂರ ಪಿಲಿ ಪಾಡೊಂದಿತ್ತೇರಿ ಪಿಲಿ ಬಂಡ ಪೋಡಿ ಅಂದಿತ್ತೇರಿ ರಂಗ್ ಪೂರ್ನಾಗ
2: ದುಂಬುದ ಒಂಜಿ ಪಿಲಿತ ರಂಗ್ ಲಂಚನ ಇತ್ತನು ಇತ್ತದ ರಂಗ್ ಒಂಜೆ ದಿನಟ್ಟು ರಡು ದಿನಟ್ಟು ಪೋಪುಂಡು ದುಂಬು ಒಂಜಿ ವಾರ ಮಟ್ಟ ಬರೋಂತನ ಐತ ಗುಟ್ಟು ತಂದು
3: ಐತ ಗುಟ್ಟು ಬಂಡ ದುಂಬು ಪಜ್ಜಿ ಪೇಂಟ್ ಹಾಕೊಂದಿತ್ತೇರಿ ಐಕ ತೆತ್ತಿ ಮಿಕ್ಸ್ ಮಂತೊಂದಿತ್ತೇರಿ ಪೇಂಟಿಗೆ ಇತ್ತೆ ಬಂಡ ಕಂಪನಿ ಹಿಡಿದೆ ಬೇಯ್ಪದು ಬರ್ಪುನ ಪೇಂಟ್ ಅವು ಹಾಕಿ ಕೊಡ್ದು ಒಂದು ಹಾಕದು 5 ನಿಮಿಷ 10 ನಿಮಿಷನ ನುಂಗುಂಡು ಡ್ರೈ ಆಗ್ಬಿಡು ಪಿಲಿ ಪೂರ ಆಯ್ಬೇಕ ಅವು ಇಡಿ ಪೊಡಿ ಪೊಡಿ ಹಾಕ್ಬಿಡು ಬೇಕಾರಿಗೆ ಇಡೀ ಜತ್ತು ಪೊಡಿ ಪೊಡಿ ಆದು ಅಂಚ ದುಂಬುದ ಪಿಲಿ ಅಂಡ ಕೆಲವು ಫಸ್ಟ್ ಎಂಕುಳು ಪುಟ್ಟಂದು ಪೂರ ಪಜ್ಜಿ ಪೇಂಟನ್ನು ಅರೆತೊಂದಿತ್ತೀನಿ ಅರೆತದ ಪೇಂಟ್ ಮಂತೊಂದಿತ್ತೇನೆ ಐಡಿದ ಬೇಕ ಪಜ್ಜಿ ಪೇಂಟನ್ನೇ ಡೈರೆಕ್ಟ್ ಡೈರೆಕ್ಟ್ ಹಾಕೊಂದಿತ್ತೀರಿ ತೆತ್ತಿ ಮಿಕ್ಸ್ ಮಂತದ ಅವು ಅಂಟು ಜಾಸ್ತಿ ಅಂಚಪುರ ಇತ್ತು ಅಂಚಪುರ ಪಿಲಿ ಅಪ್ಪಾಗ ಅವು ಸಹಿಸೊಂಡ್ರೆ ತೀರುಜಿ ದೊಂಬದ ಬೆಟ್ಟಿಗೆ ಪೂರ ಉರಿ ಜಾಲೆಲ್ಲ ಹಾಕ್ಕೊಂಡು ಪೋಯಿನವಳು ಪೂರ ಪೈಪ್ ಹೋಲುಂಡು ಗುವೆಲುಂಡು ನೀರು ಇತ್ತೆ ಅವು ಪೂರ ತೆಜ್ಜಿ ಐಕೆ ಪೂರ ಇತ್ತೆ ಕಾಪಾಡು ಬಂಡ ದಾಲಜ್ಜಿ ಉರಿಲ್ ಹಾಕೊಂಡ ಜಾಲೆ ಬರ್ಪುನ ಅವು ಪೂರ ದಾಲಜ್ಜಿ ತೆಂಬಂಡ ಅರ್ಧ ಗಂಟೆದುಳ ಪಿಲಿ ಅದಪ್ಪ
2: ದುಂಬು ವಾರಗಟ್ಟಲೆ ಪಿಲಿ ಇತ್ತೇನು ಇತ್ತೆ ಅವು ರಡ್ಡು ದಿನಕ್ಕೆ ಜೈದಿನಿ ದಾದ ಬಂದು
3: ಅವು ಬಂಡ ದುಂಬುದ ಪಿಲಿ ಬಂಡ ಅಂಚೆ ಇತ್ತುಂಡು ಖರ್ಚು ಕಮ್ಮಿ ಬೊಕ್ಕ ಪಿಲಿ ತಕ್ಕುಳ್ಳು ಅಂಚೆನಿತ್ತೇರು ಪಾಡ್ನಾಕುಳು ಆಡು ಜಪಡವನ್ನ ಹಾಕುಳು ಆಡು ಇತ್ತೆ ಅವು ಪುರದ ಅಲ್ಲ ಇತ್ತೆ ಬಂಡ ಒಂಜಿ ದಿನ ಪಿಲಿಗೆ ಜನಕ್ಕೆ ಬೆಕ್ಕಸದು ಬೋಪುನ್ ಬಂಡ ಮೂಲೆ ಮೂಲೆ ಪಿಲಿ ಐಕ ಕೆಲವೇರಿ 3 ದಿನ 4 ದಿನ ಜಪಡವನ್ನ ಹಾಕುಳು ಪೂರ ಇತ್ತೆ ರಡ್ಡು ದಿನ ತ ಒಂಜಿ ದಿನ ತ ಅಂತ ಉಡುಪಿಯರಿ ಸಾಕಾಪುಂಡು ಈ ದೊಂಬದ ಬೆಟ್ಟಿಗೆ ಪೂರ ನಡಪ್ಯಾರ ಪತ್ತೆರ ಬೊಕ್ಕ ಇತ್ತದ ಬ್ಯಾಂಡ್ದ ರೇಟ್ ಒಬ್ಬರ ಕೊರ್ದು ಅಸಲ ಆಗ್ಬೋದು ಪಿಲಿ ತಕ್ಕಲ್ಲ ಸಂಬಳ ಪಿಲಿ ತಕ್ಕಲು ರೇಡಿ 3 ಸಾವಿರ 4 ಸಾವಿರ 2 ಸಾವಿರ ಇಂಚ ಪೂರಾಗಿ ಡಿಮ್ಯಾಂಡ್ ಮಾಡ್ತೀವಿ ದುಂಬು ತಕ್ಕಲು ಅವು ಪೂರ ದಾಲೇಜಿ ಕೊರೋನ ಕಾಸು ಪತ್ತೊಂದು ಪಿಲಿ ಪಾಡೊಂದು ಇತ್ತೇರಿ ಅಪಗದ ಪಿಲಿ ಕೊಂಚ ಮರ್ಯಾದೆ ಇತ್ತು
2: ತೀರ ಶಕ್ತಿನಗರಡು ಇರ್ನ ಒಂಜಿ ಪಿಲಿ ತಂಜಿ ತಂಡವನ್ನು ಕಟ್ಟದ್ದು ಮತ್ತು ಪಿಲಿ ತೆಸ ಮತ್ತು ಪಾಡ್ದು ಇಲ್ಲಿಲ್ಲಡ ಪೋಂದ್ರಲ್ಲ ಇತ್ತೆ ಕೆಲವು ಕೊಡಿ ದಾದಾಪುರು ಮಂಡ ಕೆಲವು ಮಾತ್ರ ಇಲ್ಲಡೆ ಪೋಪಿನಿ ಪಂಡ ಅಕ್ಲೆ ಐಕ ಅಕ್ಲೆ ಗುಂಜಿ ಮಲ್ಲ ಅಮೌಂಟ್ ಕೊರ್ಪೇರು ಆತೆ ಅಂಚ ಮಾತ ಕ್ರಮ ಇತ್ತದ ಉಂಡು ದಾದವನ್
3: ಅವೆ ದುಂಬು ಪೂರ ಒಂಜಿ 100 ರೂಪಾಯಿ 200 ರೂಪಾಯಿ ಆವಡಂಡ ಅಂಚಿನ ಸಾರಡು ಒಂಜಿಲ್ಲ ಇತ್ತೆ 100 ಇರ್ನೂದು ಕೊರ್ಪು ಜೇರಿ ಇತ್ತೆ ಪೂರ ಫೋನ್ ಡೆಪಿಲಿ ಇಡೇ ಬೆಲೆ ಅಡೇ ಬೆಲೆ ಅಕ್ಲ ಅಕ್ಲ ಕಾಂಟ್ರಾಕ್ಟ್ ಮಲ್ಲ ಮಲ್ಲ ಜನಕ್ಕಲ್ಲ ಕಾಂಟ್ರಾಕ್ಟ್ ಉಂಟು ಅವಳು ಪೋಯಿನ ಅವಳು ಮಲ್ಲ ಮಲ್ಲ ಕಾಸು ಕೊರ್ಪೇರಿ ಲೆತ್ತಿನ ಹಾಕಳು ಈ ಬಕ್ಕ ಇಲ್ಲಿಲ್ಲ ಗೊಬ್ಬಿನ ಈ 200, 100, 300, 500 ಇಂಚ ಇಲ್ಲಿಲ್ಲ ಲೈನ್ ಎಂಕುಳು ಬಂಡ ಎಂಕ್ಲಿಗೆ ಆತದ ಮಲ್ಲ ಕಾಂಟ್ರಾಕ್ಟ್ ದ ಲಜ್ಜಿ ಎಂಕುಳು ಇಂಚನೆ ಕಾಂಟ್ರಾಕ್ಟ್ ಇತ್ತಿನಾಗಲ ಇಲ್ಲಾಗ ಮಾತ್ರ ಪೋಪುನ ಎಂಕು ಮತ್ತೆ ದುಂಬದ ಲೆಕ್ಕ ಎಂಕುಳು ಇಲ್ಲಿ ಇಲ್ಲಿ ಬತ್ತದ ಪೂರ ಪೋಪುನ ಕಮ್ಮಿ ಎಂಕುಳ್ಳ ಎಂಕುಳ್ಳ ಇಂಚನೆ ಗಾಡಿ ಮಂತದ್ದು ಬಸ್ ಮಂತದ್ದು ಎಂಕುಳ್ಳ ಸೆಲೆಕ್ಟ್ ಬೋಡಿ ತಿನ್ನಡೆ ಬೋಡಿ ತಿನ್ನಡೆ ಐಕೆ ಬಡದು ಎಂಕುಳ್ಳ ಒಂಜಿ ದಿನ ತಪ್ಪಿಲಿ ಮನ್ಪುನಿತ್ತೆ ಇಜ್ಜಿ ಬಂಡದನ್ನು ಎಂಕ್ಳಿಗೆ ಕೈಡ್ದು ಕಾಸು ಪೋಪು ಲೆಕ್ಕ ಹಾಪುನು ಈ ಬ್ಯಾಂಡ್ ತಕ್ಕಲಿಗೆ ಪಿಲಿ ತಕ್ಕಲ ಸಂಬಳ ಕೂಡ ಐತ ಮನ್ನದಾನಿ ಪೇಂಟಿಗೆ ಇಂದ ಒಂಜೆ ಖರ್ಚಿಡ ಅದು ಪೋಪುನು ಐಕೆ ಬಡದು ಒಂಜಿ ದಿನ ತಪ್ಪಿಲಿ ಮನ್ಪುನು
2: ಅವೈತೆ ಪಿಲಿತ ಪಿಲಿವೇಸ ಪಾಡ್ನೋಕ್ಲೆ ಕಮ್ಮಿ ಆತಿರುತ್ತೆ ಒಂಜಿ ಮೇಟ್ ಬ್ಯಾಂಡ್ ದಕ್ಕಲ ಐತೆ ತಿಕ್ಕು ಜೇರು ದಾದ ಅನ್ಪರ ಎಂಚ ಅಡ್ಜಸ್ಟ್ ಅನ್ಪರ ಒಂಜಿ ದಿನಕ್ಕೂ ಪಿಲಿಕ್ ಬ್ಯಾಂಡ್ ದಕ್ಕಲೆ ಅನ್ಪರ
3: ಎಂಕಲ್ನ ಪಂಡ ಅಕ್ಲೆ ಒಂಜಿ ಟೈಮ್ ಉಂಡು ಈ ಅಷ್ಟಮಿ ಅಷ್ಟಮಿ ದುಂಬೆ ಪೂರ ಬುಕ್ ಮಾನ್ಪೋಡು ಅಕ್ಲೆ ನಾಡೊಂದು ಪೋಡು ಓಲ್ ಓಲ್ ಏರಿಯಾಡು ಉಳ್ಳೇರಿ ಬಂಡು ಅಪ್ಪಗ ಅಕ್ಲೇನ ಒಂದೇ ರೇಟ್ ಕಮ್ಮಿ ಇಪ್ಪುಂಡು ಅಪ್ಪಗೆ ಅಡ್ವಾನ್ಸ್ ಕೊಡ್ದು ಅಕ್ಲೇನು ಬುಕ್ ಮಾಂತು ದಿವೋಡು ಒಂಜಿ ತಿಂಗಳು 2 ತಿಂಗಳು ದುಂಬು ಬಕ್ಕ ಪರ್ಮನೆಂಟ್ ಬರ್ಪುನ ಅಕ್ಲೆಗೆ ಅಕ್ಲೆ ಫೋನ್ ಡೇ ಬಂಡು ಅಕ್ಲೆ ಕಾಸು ಫೋನ್ ಡೇ ಪೋಂಡ ಅಂಟು ಈ ಇಂಚ ನಂಗೆ ಈ ವರ್ಷ ಇರ್ನೊಂಜಿ ರೇಟ್ ಜಾಸ್ತಿ ಇರ್ನ ಬಡ್ತಿ ಬಾಕಿದ ಒಂಜಿ ತೂಕ ಕಮ್ಮಿಡು ಓಲ್ ಹಾಕೊಂಡು ಕೆಲವು ಮಲ್ಲ ಮಲ್ಲ ಸಟ್ಟದ ಅಕ್ಲೆಗೆ ಅಂಚಾತಿ ಅಕ್ಲೆಗೆ ಮಲ್ಲ ಮಲ್ಲ ಸಟ್ಟದ ಅಕ್ಲೆಗೆ ಗೊತ್ತುಂಡು ಹಾಂ ಮೂಲು ಈತಗೆ ಅಮೌಂಟ್ ಪಂಡನೆ ಈತ ಅಮೌಂಟ್ ಹೆಂಗ್ಲೇ ಬತ್ತೆ ಎತ್ತುಂಡು ಬಂಡು ಈ ಎಲ್ಲಿ ಎಲ್ಲಿ ಸಟ್ಟದ ಅಕ್ಲೆ ಬಂಡ ಈತ ಅಮೌಂಟ್ ಬಂಡ ಅಕ್ಲು ಆತ ಅಮೌಂಟ್ ಕೊರ್ಪುಜಿ ಬಂಡ ಆತ ಅಮೌಂಟ್ ಕೊರ್ರೆ ಅಕ್ಲಡ್ ಒಪ್ಪುಜಿ ಅಕ್ಳು ಬಂಡ ಮಲ್ಲ ಕಾಸು ಕೊರ್ರೆ ಅಕ್ಲಡ್ ಒಪ್ಪುಜಿ ಅವ್ಳು ಕಲೆಕ್ಷನ್ ಆದ ಪೂಜಿ ಅಂಚ ಒಂದು ಅಕ್ಲೆ ಬಾಕಿ ಮಾಡ್ಬೇರಿ ಅಪ್ಪ ಕೂಡ ಒಂದು ವರ್ಷ ಅಕ್ಳು ಬರ್ಬೇರಿ ಬೊಕ್ಕ ಇತ್ತೆ ಮೂಲೆ ಮೂಲೆ ಬಂಡ ಪಿಲಿವೇಸ ಜಿಂಜಿ ಒಂದು ಹೋತು ಅವು ಅವು ಏರಿಯಡು ಮೂಜಿ ಸಟ್ಟ ನಾಲ್ ಸಟ್ಟ ಐನ್ ಸಟ್ಟ ಬಿಲ್ಲಿ ಉಂಡಿತ್ತೆ ವಾ ಏರಿಯಡು ಬೋಂಡಲ್ಲ ಅವಳು ಅಳಿತೆ ಈರೊಂಜಿ ಫಸ್ಟರ್ ಜಪಡ ಒಂದಿತ್ತನೆ ಆಮೇಟ್ ಇರ್ನೆದುರುಡು ಇರ್ನೊಟ್ಟಿಗೆ ರಂಗ ಬಾಟ್ ನೋಕ್ಲಿ ಕೂಡ ಒಂದು ಸಟ್ಟು ಮಾಡ್ಬೇರಿ ಆಯ್ತ ಅಕ್ಕಳೊಟ್ಟಿಗೆ ಮುಂಚಿನ ಅಕ್ಕಳು ಕೂಡ ಒಂದು ಸಟ್ಟು ಮಾಡ್ಬೇರಿ ಅಂಚ ಒಂಜೊಂಜಿ ಏರಿಯಡು ಒಂಜೊಂಜಿ ಊರುಡು ಐನೈನ ಆಜಾದ್ ಸಟ್ಟು ಬಿಲ್ಲಿಂಡು ಇತ್ತೆ ಎಂಗಲ ಊರುಡೆ ಫಸ್ಟ್ ಎನ್ನೊಟ್ಟಿ ಎನ್ನ ಒಟ್ಟಿಗೆ ಉಂತಿನ ಆಕುಲೆ ಇತ್ತೊಂಜು ಕ್ಲಬ್ಬು ಮಂತದ್ದು ಕ್ಲಬ್ಬುಡು ಫೀಲಿ ಉಂಡು ಆಯ್ತು ಆಮೇಡ್ದು ನಗೆ ಅಕ್ಕಳೊಂಜು ಫೀಲಿ ಉಂಡು ಜವನೇರ್ನ ಅಂಚ ರಡ್ ಮೂರು ಸಟ್ಟು ಮೂಲು ಶಕ್ತಿನಗರ ಅಡೆ ಉಂಡು ಹಾಂ ಅಂಚ ಇತ್ತ ಈ ಬ್ಯಾಂಡ್ ದಕ್ಕಲು ಪೂರ ಡಿಮ್ಯಾಂಡ್ ಮಾಡ್ಬೇಕು ಹಾಂ ಈ ಹೊಸ ಹೊಸದು ಜಪಡ ಅನ್ನಕ್ಲೇಗೆ ಆಗಲೇ ಗೊತ್ತಿಜ್ಜಿ ಬ್ಯಾಂಡ್ ದಕ್ಕಲೇಗೆ ಏತುಕೋರೋಡು ಹೆಂಚಿನ ಬಂಡದು ಯಾನು ಪೂರ ಫಸ್ಟ್ ಫೀಲಿ ಜಪಡ ಅನ್ನಗೆ ಬೆದ್ರಾಡ್ದು ತಾಸೆಕ ನನಗೆ ಆರು ಪುದರ್ ಪೋಯಿನಾರು ಬೆದ್ರದ ಅನ್ನಿ ಬಂಡಿದ್ದು ಆರು ನಮ್ಮ ಮೆಗ್ಗೆನ ತಾಸೆಕನೊಂದಿತ್ತಿನ ಮೂಜಿ ತಾಸೆ ಒಂಜಿ ದೋಲುಗು ಒರ್ಮನೂದು ರೂಪಾಯಿ ಕೊರೊಂದಿತ್ತೆ ಅಪ್ಪಾಗ ಇತ್ತೆ ವರ್ಮನೂದು ಬೋದು ಒಂಜಿ ತಾಸೆ ಒಂಜಿ ಒಂಜಿ ತಾಸೆಗೆ ಒರ್ಮ ಸಾರ ಪತ್ತ ಸಾರಗೆ ಎಣ್ಣೆ ಅಪ್ಪ ಮೂಜಿ ತಾಸೆ ಒಂಜಿ ದೋಲುಗು ನಲ್ಪ ಸಾರಗೆ ಎಣ್ಣೆ ಇತ್ತೆ ಇತ್ತೆದ ರೇಟ್ ದುಂಬು ವರ್ಮನೂದು ರೂಪಾಯಿ ಇಡು ಒಂಜಿ ಸಾರ ಅಡು ಬರೊಂದಿತ್ತೇರಿ ಇತ್ತೆ ಅಲ್ದಾಡೆ ನಲ್ಪ ಸಾರ ಬೈದ್ದೀನಿ ಹಾಂ ಅಂಚ ಇತ್ತೆದಾಗಲೇ ಇವಾಗ ಕಾಸು ಬರ್ಪುಂಡು ಅಕ್ಲೇ ಕೊರ್ರೆ ತಕ್ಕ ಈ ಮಲ್ಲ ಮಲ್ಲ ಸಟ್ಟದ ಪೂರ ಪಂಡ್ರೆ ಅಕ್ಲೇ ಫೋನ್ ಇಡು ಪೂರ ಕಾಸು ಬರ್ಪುಂಡು ಅಕ್ಲ ಪಕ್ಕ ಪರಿಚಯದ ಮಲ್ಲ ಮಲ್ಲ ದನ್ನಾಕುಳು ಪೂರ ಅವಳು ಇಂಚ ಮಲ್ಲ ಮಲ್ಲ ಕಾಸು ಪಾಡ್ಬೇಕು ಅಕ್ಲೇ ಪೂರ ವರ್ಕೌಟ್ ಆಗ್ಬೋದು ಈ ಎಲ್ಲೆ ಎಲ್ಲೇ ಸಟ್ಟದಾಗಲೇ ಇಬ್ಬರು ಅಂಚಿನದಲ್ಲ ಕಾಸು ವರ್ಕೌಟ್ ಆಗ್ಬೋದು ಹಾಂ ಅಂಚ ಬ್ಯಾಂಡ್ದಾಗಲೇ ಇಬ್ಬರು ಒಂದಂತ ಕಮ್ಮಿ ಆಗ್ಬಿಡು ಬ್ಯಾಂಡ್ದಾಗಲೇ ಪೇಂಟರ್ನ ಆಗಲೇ ಅವು ಪೂರ ಕಮ್ಮಿ ಕಮ್ಮಿ ಕೊರ್ರೆ ಸಿಕ್ಕಿಡು ಅಂಚೆ ಕೆಲವು ಬ್ಯಾಂಡ್ದಾಗಳು ಅಡೆ ಬಡ್ಚಿ ಮಾರೆ ಅಕ್ಳು ಕಾಸು ಕೊರ್ಪು ಜೇರಿ ಅಂಚೆ ಪೂರ ಸಮಸ್ತೆ ಅದಕ್ಕೆ ಕೆಲವೇರು ಬರ್ಪೇರು ಕೆಲವೇರು ಬರ್ಪು ಜೇರಿ ಪಕ್ಕ ಅಕ್ಲೇನ್ ಬಿಡುದು ಬೇತ ಅಕ್ಲೇನ್ ನಾವು
4: ಮಂಜಲ್ ರಂಗಿಗೆ ಕಪ್ಪುದ ಪಟ್ಟೆ ತಾಸದ ಪಿಟ್ಟಿಗೆ ದುನ್ನದ ನಲಿಕೆ ರಂಗದ ಶಕ್ತಿ ತುಳುವೆರೆ ಭಕ್ತಿ ಕನಮ್ಮನು ಟುಲ ನನ್ನ ಧ್ವನಿ ಪುನ ನಲಿಕೆ ಪಚ್ಚಿಡಿತಾಸೆ ಡೋಲುದ ಪಿಟ್ಟಿ ನಲಿಕೆಡಿತು ಜುಂಡು

0: ಸಂಗೀತ ಇರ್ನ ಈ ಟೀಮ್ ಎಷ್ಟು ಜನ ಉಳ್ಳಿರು
1: ನಾಟಿಗೆ ಪಿಲಿ ಪಾಡ್ನಾಕುಲು ಮುಪ್ಪ ಬೊಟ್ಟು ನಾಕುಲು ಪದ್ರಾಡಿ ನಲ್ಪತ್ತರಡ್ಡು ಒಟ್ಟಿಗೆ ಬರ್ಪು ನಾಕುಲು ಅಂಜಿ ಪತ್ತು ಜನ ಐವತ್ತೆರಡು ಜನ ಉಳ್ಳ
0: ಇತ್ತೆ ಅಕ್ಲೇಪುರ ಪಿಲ್ ತಕ್ಲೇಪುರ ಕಾಸು ಬಕ್ಕ ಈ ಬ್ಯಾಂಡ್ ತಕ್ಲೆ ಪದ್ರಾಡು ಜನ ಪಂಡಾರು ಅಕ್ಲೆ ಮಾತ್ರ ಕಾಸುಗೆ ವ್ಯವಸ್ಥೆ ಹಾಕೊಂಡಿರಿ
1: ಅಂದು ಬ್ಯಾಂಡ್ ತಕ್ಕಲ್ನ ಸಾಧಾರಣ ಅಂಜಿ ಐವತ್ತು ಸಾವಿರ ಬ್ಯಾಂಡ್ ತಕ್ಲಿಗೆ ಪಿಲಿ ತಕ್ಕಲ್ನ ಪೂರ ಬರ್ಪುಂಡು ಹಾಂ ಒರಿಯುಜಿ ಅಕ್ಲ ಅಕ್ಲ ಕಾಸು ಕೊರ್ರೆ ಎತ್ತುಂಡು ಬಕ್ಕ ಎಂಕ್ಲು ಅಂತ ಡೊನೇಷನ್ ಪೂರ ಮನ್ಪ ಯಾವ ಜಾತಿ ಕಾಸು ಅವಂಜಿ ಮುಜಿ 4 ಲಕ್ಷ ರೂಪಾಯಿ ಖರ್ಚು ಉಂಡು ಅಂಚ ಎಂಕ್ಲು ಅಂತ ಡೊನೇಷನ್ ಮನ್ಪ ಅವ್ಲವ್ಲ್ಬೋದು ಅಂಚ ಆ ಕಾಸುಡು ಅಂತ ಇಂದಾಪುಂಡು ಇಜ್ಜಂಡ ಆಪುಜ್ಜಿ
0: ಸ್ಪರ್ಧೆದಾದ ಪಿಲಿತ ಒಂಜಿ ಜನಕ್ಲಿಗೆ ಆಸಕ್ತಿ ಜಾಸ್ತಿ ಆಪುಂಡ ಈ ಸ್ಪರ್ಧೆದ ಒಂಜಿ ಮಲ್ತಿ ನೆಟ್ಟದಾದ
1: ಅಕ್ಲೆಗೆ ಸ್ಪರ್ಧೆ ಅವು ಒಂಜಿ ಜನಕ್ಲಿಗೆ ಇಂಟ್ರೆಸ್ಟ್ ಪಿಲಿತ ಇತ್ತೆ ತುಳುನಾಡು ಹೆಚ್ಚ ಪಿಲಿತನೇ ಒಂಜಿ ಇಂಟ್ರೆಸ್ಟ್ ಅಂಚೆನೆಟ್ಟು ಪಿಲಿ ಓ ಮೂಲೆಡು ಬಂಡಲ್ಲ ಜವನೇರು ಒಂಜಿ 10-15 ಜವನೇರು ತಿಕ್ಕುವರೆ ಪಿಲಿತ ಅಕ್ಕಳು ಅಕ್ಕಳು ಇಂಪ್ರೂವ್ಮೆಂಟ್ ಮನ್ಪೇರಿ ಅಂಚ ತೂಪು ನಕ್ಲೆಗೆ ಒಂಜಿ ಇಂಟ್ರೆಸ್ಟ್ ಪಿಲಿ ಬರ್ಬಾಪುರ ಅಂಚ ಮಲ್ಲ ಮಲ್ಲ ದನ್ನಕುಳು ಪೂರ ಸೇರಿದ ಒಂಜಿ ಮನ್ಪಾವೇರಿ ಪಿಲಿ ಬರ್ಬ ಅಕ್ಲೆಗೆಲ್ಲ ಒಂಜಿ ಖುಷಿ ಹಾಂ ಅಂಚ ಆತೆ
0: ಇವರಿಗೆ ಕಲ್ಪಾಯಿ ನಕ್ಲು ಮಸ್ತ್ ಜನ ಪುದರ್ ಪಡಿತಾರೆ
1: ಇತ್ತೆ ಬಜಿಲ್ಗೇರು ಪಿಲಿಬಾಡು ಏರಿ ಹಾಂ ಕೆಲವೇರು ರಡ್ ನಂಬರ್ ಯಾವ್ದು ರಾಘವ ಶೆಟ್ಟಿ ನೊಟ್ಟಿಗೆ ಪಿಲಿಬಾಡು ಏರಿ ಇತ್ತೆ ಅಕ್ಕಲ್ನೆಲ್ಲ ಜನ ಎನ್ನೊಟ್ಟಿಗೆ ಬಾಡು ಏರಿ ಈ ರಾಘವ ಶೆಟ್ಟನ ಪುರ ಎನ್ನ ಜನ ಎಲ್ಲ ಅಂಚಿಂಚು ಹೋಗ್ಬೋದು ಪರ್ಮನೆಂಟ್ ಬಂಡಿ ಏರಿಯಾಗಲೇ ಹೆಚ್ಚು
0: ಪಿಕ್ಚರ್ ಇಡ್ಲ ಪಿಲಿ ಬೈದಿನ ದಾದಾ
1: ಪಿಲಿ ಬರ್ಬ ಐಕೆ ಪೂರ ಎಂಗಲ್ನ ಜವನೇರು ಪೂರ ಪಿಲಿಗೆ ಹೋಗ್ಬೇರಿ
0: ಶೂಟಿಂಗ್
1: ಒಂದು ಕೊಂಚ ಎರಡು ಮೂರು ಜೋಕ್ಲು ಉಳ್ಳೇರು ಆಕಳು ಐಕ್ ಬಂಡದೆ
0: ಇತ್ತೆ ಜೋಕ್ಲ ಪಿಲಿ ಉಂಡು ಜೋಕ್ಲು ಮತ್ತೆ ಪಿಲಿ ಪಾಡುವೆ ಇರ್ನ ಟೀಮ್ ಇಟ್ಲ ಜೋಕ್ಲು ಉಳ್ಳೇರ
1: ಎನ್ನ ಇಟ್ಲ ಒಂದು ಐನಾಲ್ಕು ಜೋಕ್ಲು ಉಳ್ಳ ಹಾಂ ಪಾಡುವೇರು ಹಾಂ ಎಲ್ಲೆಲ್ಲಿ ಜೋಕ್ಲು ಪೂರ ಅವು ಬಂಡ ಟ್ರಕ್ಕಿಗೆ ಮಾತ್ರ ಬೊಕ್ಕ ಗೊಬ್ಬರ ಹಾಪುನ ಮಾತ್ರ ಗೊಬ್ಬರಲ್ಲೇ ತೊಗೊಂಬೋಪುನು ಈ ಜನ ಖಾಲಿ ಟ್ರಕ್ಕಿಗೆ ಮಾತ್ರ ಭಯ ಮುಲ್ದು ಶಕ್ತಿನ ಹಾಡ್ದಿಂಗಳ ಟ್ರಕ್ ಬಿದ್ದಾಂಡು ಆ ಟ್ರಕ್ ಗೊಂಜಿ 4-5 ಜೋಕ್ಲೇನು ಪಾಡುವ ಎಲ್ಲೆಲ್ಲಿ ಜೋಕ್ಲೇನು ಅಂಚ
0: ಇತ್ತೆ ಪೊಂಜೋಕ್ಲ ಪಿಲಿ ಎಲ್ಲ ಬಿದ್ದಾಡ್ದಿನ
1: ಅಂದು ಅವು ಫಸ್ಟು ಉಡುಪಿಡು ಬಿದ್ದಾಡ್ದೀನಿ ಐದು ಬೊಕ್ಕ ಪೂರ ಜಾಗ ಇಡ್ಲಿತ್ತ ಪ್ರೇಮ ಸಾಂಡು ಬೊಕ್ಕ ಇತ್ತೆ ಪಿಕ್ಚರ್ಲ ಪುನ್ಲೇನ ಪಿಲಿ ಪೂರ ಉಂಡು ಶೂಟಿಂಗ್ ಡೇಟ್ ಐಟ್ಲ ಡ್ರೆಸ್ ಬಾರದು ಪೂರ ಪಿಲಿ ಮಂಟ ಖಾಲಿ ಮೋನೆಗೆ ಮಾತ್ರ ಒಂಜಿ ರಂಗ್ ಬೊಕ್ಕ ಫುಲ್ಲು ಆಗಲೇ ಡ್ರೆಸ್ ಉಂಡು ಹಾಂ ಡ್ರೆಸ್ ಉಂಡು ಪಿಲಿತ ಅಂಚ ಪೂರ ಉಂಡು ಟೊಪ್ಪಿ ಪೂರ ಇಂಚನೆ ನಮ್ಮ ಲೆಕ್ಕ ಇಂಚ ಪಿಲಿ ಬಾಡು ಲೆಕ್ಕನೆ
0: ಇರ್ನ ಐತೆ ಪಿಲಿ ಪಿದಡ್ನ ದಿನತ ಒಂಜಿ ಎಂಚ ಎಂಚ ಉಪ್ಪುಂಡು ಆತ ದಿನ ಎಂಚ ಮಾತ ಪೂಜೆ ಮಾತ ಇಂಚಿನ ಕ್ರಮದಾತ
1: ದುಂಬುದಾನಿ ರಾತ್ರಿ ಎಡು ಊದು ಬಾಡ್ರೆ ಬಕ್ಕ ಅವು ಕರಿದಾಯ್ಬೇಕ ರಂಗು ಕುಂತು ನಾಗ 24 ತಾರೀಕಿಗೆ ರಂಗು ಕುಂತಾರೆ ಎಂಕ್ಲಿಗೆ ಅನಿ ಒಂಜಿ ತರಕಾರಿ ವನಸು ಒಂಜಿ ಊದು ಬಾಡ್ದು ಗೊಬ್ಬರಂಡು ಗೊಬ್ಬದಾದ ರಂಗು ಕುಂತವು
0: ಬಕ್ಕ ಜಲಕದ ವಿಷಯ ಓಲು ಜಲಕ
1: ಜಲಕ ಕಾರ್ಶಿಟ್ಟಿ ವೆಂಕಟರಮಣ ದೇವಸ್ಥಾನ ಅವಳು ಕಾರ್ಶಿಟ್ಟಿಡು ಹೆಂಗು ಜಲಕ ಮಾಡ್ಪನು ಲಾಸ್ಟ್ ದಾನಿದ 25 ತಾರೀಕಿಗೆ ಅವು ಐಕು ದುಂಬು ಮೂಜಿದಿಂತ ಪಿಲಿ ಮಂತೊಂದಿತ್ತ ಇತ್ತೆ ಎಂಕ್ಲೆಲ್ಲ ತೀರುಜ್ಜಿ ಬೊಕ್ಕ ಜನಲ ತಿಕ್ಕುಜ್ಜಿ ಮೂಜಿದಿಂತ 4 ದಿನದ 2 ದಿನದ ಪಿಲಿಕ್ಕು ಪೂರ ಜನ ತಿಕ್ಕುಜ್ಜಿತ್ತೆ ಕಮ್ಮಿ ಪಂಡ 4 ಮೀಟು ಪಿಲಿ ಉಂಡು ಅಂಚ ಜನಕ್ಕಳು ಪೂರ ಅಂಚು ಇಂಚು ಚಲ್ಲ ಪಿಲಿ ಹಾಪಿಯರಿ ಐಕು ಒಂಜಿ ದಿನದ ಪಿಲಿ ಮಂಪು
0: ಇತ್ತೆ ರವಿಯಣ್ಣ ಇರ 4 ವರ್ಷದಿಂದ ಪಿಲ್ತೇವಸ ಪಾಡೊಂದಿಲ್ಲರು ಪಿಲ್ತೇವಸ ಗೊಬ್ಬ ಒಂದಿಲ್ಲರು ಈ ಬೇತೆ ಜವನೇರಿಗೆ ಮತ್ತೆ ಕಲ್ಪ ಒಂದಿಲ್ಲರು ಈ ಪಿಲಿತ ಕಲಾವಿದರಿಗೆ ಸರ್ಕಾರದ ಸವಲತ್ತು ತಿಕ್ಕನೇಕ ನಿಗಲ್ದಲ್ಲ ಪ್ರಯತ್ನ ಮಾಡ್ತಾರ
1: ಪಿಲಿತ ನೆಟ್ ಸರ್ಕಾರದ ಕುರುಪು ಜೈಕು ಐಕ ಬೆಂಬಲ ಹಜ್ಜಿ ಅವು ಸರ್ಕಾರ ಟಚ್ ಇಜ್ಜಿ
0: ನಿಕ್ಲಿಗೆ ಒಂದು ಕೆಲವು ತುಲೆಗೆ ಕೆಲವು ಕಲಾವಿದರನ್ನ ಕೂಟ ಮಲ್ಪಿರು ಕೆಲವೇ ಕಲಾವಿದರನ್ನ ಸಂಘ ಮತ ಮಲ್ತದ್ದು ಈ ಮತ ಕಲಾವಿದರಿಗೆ ಸರ್ಕಾರದ ಸವಲತ್ತು ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಂದ್ರೆ ನಿಕ್ಕಲ ಒಂದು ಪಿಲಿತ ಒಂದು ಕಲಾವಿದರನ್ನ ಒಂದು ಇದಾದ ಕೂಟ ಮಲ್ದಾರ ಇಂಚ ಉಂಡ
1: ಆಯ್ತ ಪಿಲಿತ ಕೂಟ ಬಂಡದ್ದು ಓಲ ಇಜ್ಜಿ ಐಕೆ ಸರ್ಕಾರ ಬೆಂಬಲ ಅಲ್ಲ ಇಜ್ಜಿ ಸರ್ಕಾರ ಆಗ್ಲಿ ಪಿಲಿ ವೇಷ ಆಗ್ಲಿ ಅದೆಲ್ಲ ಟಚ್ ಇಲ್ಲ ಅಂಚೆನೆಟ್ಟು ಸರ್ಕಾರದ ನೆಕ್ಕದಲ್ಲ ಸಾಗ ಇರ್ತ ಮನ್ಪುಜ್ಜಿರಿ
0: ಮಲ್ಪಡು ಬಂದದಲ್ಲ ಉಂಡ ಇರ್ನ ಒಂದು ಆಸೆ
1: ಅವು 10 ಜನ ಜಪಡವನ ಒಕ್ಕಲು ಒಟ್ಟು ಸೇರಿನ ಮನ್ಪೋಲಿ
0: ಲೇಬಂಡ ಪಿಲಿತ ಟೀಮು ತಂಡ ಮಸ್ತ್ ಉಂಡು ಒಂಜೊಂಜಿ ಈರ್ ಪಂಡಾರು ಇನ್ನ ಶಕ್ತಿನಗರಡೈತೆ ಒಂಜಿ ನಾಲ್ ಟೀಮ್ ಉಂಡು ಪಂಡಾರು ಅಂಚನೆ ಪ್ರತಿ ಒಂಜಿ ಊರುಡು ಉಳ್ಳೇರು ಪಿಲಿತ ಕಲಾವಿದರು ಅಕ್ಲ ಇತ್ತೆ ಗುಬ್ಬೇರು ಪಿಲಿತ ಸಹ ಪ್ರದರ್ಶನ ಮಲ್ಪೇರು ಇಲ್ಲಿ ಲಡಪೋಪೇರು ಮಾತ ಅಕ್ಲು ಪುದರ್ ಪಡೆಪೇರು ಆಂಡ ಅಕ್ಕೇರಿಗೆ ಅಕ್ಲ ಒಂಜಿ ಕಷ್ಟೋಡು ಸೀಕಡ ಪೂರ್ನಾಗ ಒಂಜಿ ಸಹಾಯ ಮಲ್ಪನ ಅಕ್ಲು ಬಾರಿ ಕಮ್ಮಿ ಅಕ್ಲಿಗೆ ಎಲ್ಲ ತಿಕ್ಕುಜೇರು ಸರ್ಕಾರದ ತಿಕ್ಕೋಡ ಅಂದ ಐಕ್ ಮಲ್ಲ ಮಟ್ಟದ ಒಂಜಿ ಸಂಘಟನೆ ಎಲ್ಲ ಬೋಡು ದಾದ ಮಲ್ಪರು
1: ಐಕ್ ಪೂರಾ ಊರ್ದ ಏರಿಯಾದಕ್ಕುಲ್ಲ ಪೂರಾ ಊರ್ದಕ್ಕುಲ್ಲ ಒಂಜಿ ಐತ ಫಸ್ಟ್ ಹಿಡಿದು ಪಿಲಿ ಜಾಪುಡ ಒಂದಿತ್ತಿನ ಅಕ್ಲ ಪರಂಪರಾದಕ್ಕಲು ಇತ್ತಲ್ಲಿರ ಅಕ್ಕಲು ಎದುರುಂತದ ಒಂಜಿ ಕಮಿಟಿ ಇತ್ತೊಂಜಿ ಎನ್ನ ಊರುಡು ಒಂಜಿ ನಾಲ್ ಟೀಮ್ ಉಂಡು ಅಪ್ಪಗ ಏನ್ ಪನ್ನೋಡು ಮರ ನಮ್ಮಂಜಿ ಮೂಲ ಮೆಂಬರ್ ಅಕ್ಕ
0: ಬೇತಮಾದ ಕಲಾವಿದರಿಗೆ ಮತ್ತು ಪ್ರಶಸ್ತಿ ತಿಕ್ಕೊಂಡು ಮಾತ ಸರ್ಕಾರದ ಹತ್ರ ಬೇತ ಕೊಡಿರು ಪ್ರಶಸ್ತಿ ಸನ್ಮಾನ ಮತ್ತು ತಿಕ್ಕೊಂಡು ಅಂಡ ಪಿಲಿತ ವೇಷಪಾಡ್ನಗಳಿಗೆ ಸನ್ಮಾನ ಪ್ರಶಸ್ತಿ ತಿಕ್ಕೊನ ಭಾರಿ ಕಮ್ಮಿ
1: ಅಂಚ ಓಲ್ಲ ಅವು ಪ್ರಚಾರ ಎಲ್ಲ ಆತಿಜಿ ಅವು ಈ ಕುಡ್ಲಾಡು ಮಾತ್ರ ಪಿಲಿ ಬರ್ಬ ಅವು ಹಿಂದೆ ಬಂದಿದೆ ಅಂಚ ಮುಳ್ತ ಕುಳಿತ ಒಂದು ಟೀಮ್ ಅಂತ ಒಂದು ಉಳ್ಳೇರಿ ಮುಳ್ತ ಎಮ್ ಎಲ್ ನಕುಳು ಪೂರ ಅವಳು ಪೂರ ಐತೆ ಅಂಚ ಅಂಚೆ ಇತ್ತೆ ಪೂರ ಅವು ಅಂತ ಪ್ರಚಾರ ಮಿತ್ತು ಪೋಂಡು ಈ ಪಲಿ ಪಿಲಿ ಬರ್ಬ ಅವು ಪೂರ ಮಂತಿನೇಟು ಪಿಲಿ ವೇಷದೊಂದು ಪ್ರಚಾರ ಮಿತ್ತು ಪೋಂಡು ಆತೆ ಬಕ್ಕ ಗೌರ್ಮೆಂಟ್ ಇದಕ್ಕೆ ಸಹಕಾರ ಪೂರ
0: ಪಿಲಿ ಗೊಬ್ಬುನ ಕಲಾವಿದರಿಗೆ ದಾಲ ಪ್ರಯೋಜನ
1: ಪಿಲಿ ಗೊಬ್ಬುನ ಹಾಕ್ಲಿಲ್ಲ ಪ್ರಯೋಜನ ಇಚ್ಚು ಪಿಲಿ ಜಪಡವನ ಹಾಕ್ಲಿಲ್ಲ ಪ್ರಯೋಜನ ಇಚ್ಚು ಪಿಲಿ ಜಪಡವನ ಹಾಕಲ್ಲ ಅಂತ ಬಂಗನೆ ಬರೋಡ ಹಾಕ್ಲಿದ್ದಲ್ಲ ಗೌರ್ಮೆಂಟ್ ಬಂದು ದಾಲ ಇಚ್ಚು
0: ರವಿಯನ್ನ ಇರಗ ಪಂಡ ಈತ ವರ್ಷ ಇಂಚ ಪಿಲಿ ಜಪಡ ಒಂದು ಮಾತ ನಾಲ್ ಮೆಟ್ಲ ಇರ್ ಪುದರ್ ಪಡೆತಾರೆ ಕೆಲಸರ್ತಿ ಇರಗ ಮನಸ್ಸಿಗೆ ಆಯ್ನ ಉಂಡ ಯಾವ ಪಿಲಿತ ಗೊಬ್ಬು ಉಂತಾಗ ಅಂದು
1: ಪಂಡ ಎಂಕೆ ಬೊಡ್ಚಿ ಬಂಡ ಆಪುಂಡು ಎಂಕ್ಳಿಗೆ ಮುಳು ದಾಯಿಗೆ ಆಯ್ತ ಪೀರಾವುಡು ತಿರುಗುನು
0: ಅವ ಇಲ್ಲಡ ಬರ ಪನ್ಪೇರ
1: ಇಲ್ಲ ಇಲ್ಲದಾಗ್ಲೇಗ್ಲ ಉಪ್ಪಾದ್ರ ಬೇಯಿಪದು ಪಾಡೋಡು ಅವು ಚಾಕಿರಿ ಮನ್ಪೋಡು ಅವು ಮನ್ಪೋಡು ಇಂದು ಮನ್ಪೋಡು ಅಡ್ಡು ಮುದ್ದಿನ ನಿದ್ರೆ ಇಜ್ಜ ಅಂದೆ ಅವು ಪೂರ ಕಿರಿಕಿರಿ ಆಪುಂಡು ಒಂಜಿ ಇಲ್ಲದಕ್ಲ ಬಕ್ಕಂಜಂಚಿನ ಬಂಡ ಈ ಮೂಜಿ ನಾಲ್ ದಿನ ನಿದ್ರೆ ಗಜ್ಜರು ಒಂದು ಐತ ಪೀರಾವುಡು ತಿರುಗೊಂದು ಪತ್ತೊಂದಿತ್ತು ದಾಲ ಪಾಯ್ದ ಮನ್ಪುಣ ದಾಲೆ ಜೊಂಜಿ ಪುದಾರ ಮಾತ್ರ ಆತೆ ಬಕ್ಕ ದಾಲಜ್ಜಿ
0: ಬುಡಿಯರ್ಲತ್ತ ಹಿಂಗೆರ್ಲತ್ತ
1: ಬುಡುಪುನ ಬನ್ಪುನ ದಾಲಜ್ಜಿ ಎಂಕ್ಲೈ ಮನಸ್ಸಿತ್ತಿನ ಜಪಡೋಲಿ ಬೋಡ್ ಬಂಡ ಜಪಡೋಲಿ ಬರ್ಚಿ ಬಂಡ ಬುಡ್ದು ಬಿಡೋಲಿ ಅಂಡ ಹೆಂಗಳು ಫಸ್ಟ್ ಹಿಡ್ದೇ ತೆಂಗಳು ಕೆಲವೇರು ಒಂಜಿ ಕಷ್ಟ ಬಂಡದು ಎಂಕ್ಲ ಕಷ್ಟ ಪರಿಹಾರ ಹೆಂಗಳು ಪಿಲಿ ಜಪಡ ಒಂದು ಎಪ್ಪುವ ಬಂಡದು ಕೆಲವೇರಿನ ಮನಸ್ಸಿಡು ಎಂಕ್ಲೈ ಕೊಂಚ ಪುದರ್ ಬರೋಡು ಬಂಡದು
0: ಪರಕ್ಕೆದ ಪಿಲಿ ಬಂದು ಪರಕ್ಕೆಗೆ ಬಂದಿರ
1: ಕೆಲವೇರು ಪರಕ್ಕೆಗೆ ಬಂಡು ಪಿಲಿ ಜಪಡೋರಿ ಕೆಲವೇರು ನಂಗೆ ಕೊಂಚ ಪುದರ್ ಬರಾಡು ಬಂಡದು ಮಿಡ್ಲ್ ಕ್ಲಾಸ್ ಹಾಕಲು ಪೂರ ದಾಲ ಮನ್ಪೇರ ಅವು ಪುದರ್ಗೆ ತಕ್ಕಾಕಲು ಜಪಡ ಒಂದು ಬೋಡ್ ಆತಿ
0: ಹಿರಿಯಗ ಮನಸ್ಸಿಜ್ಜಿಂಡಲ್ಲ ಕೆಲವು ಜನ ಇರಡಕ್ಕೆ ಏನು ಜೀರ ರವಿ ಅಣ್ಣ ಹೆಸರ್ತಿ ಪಿಲಿ ಉಂಡೈರಿನ ಎಂಚ
1: ಅಂಚಕ್ಕೇನು ಬೇರಿ ಮ ದಸರಾ ಕೈತಾಲ್ ಕೈತಾಲ್ ಬಂದಾಗ ರವಿ ಅಣ್ಣ ಪಿಲಿ ಜ ಪಿಲಿ ಜಪಡ ಜಾರ ಅದಾನೆ ಬಂದು ಅಂತಾರ ಇಜ್ಜಪ್ಪ ಜಪಡವೆ ಒಂಜಿ ದಿನ ಅತ್ತ ನಾನೆ ರಡ್ಡು ಮುದ್ದಿನ ಅತ್ತ ಆಪುಜಿ ವರ್ಕೌಟ್ ಆಪುಜಿ ರಡ್ಡು ಮುದ್ದಿನ ಅತ್ತ ಐಕ್ ಒಂಜೆ ದಿನ ತಮ್ಮ ಅನ್ಪುನು ಪೋಡು ತಿಕ್ಕಾಡು ಒಂಜಿ ದಿನ ಪಿಲಿ ಮನ್ಪುನು ಅವು ದೇವರಿಗೆ ನಾ ನೆಕ್ಕು ಪೋಡದೆ ಅನ್ ಪಿಲಿ ಜಪಡ ಒಂದಿತ್ತೀನಿ ಆ ಕಟೀಲ್ ತಪ್ಪೇನ ಪುದಾರ್ಡು ಅಂಚೆ ಇತ್ತ ಅಂಚೆ ಒಂಜಿ ದಿನ ಪಿಲಿ ಮನ್ಪುನು ತಿಕ್ಕಾಡು ಪೋಡು ಅದೇ
0: ಈ ಕೆಲವು ಇಲ್ಲ ಇಲ್ಲ ಮಾತ ಒಂದು ಮಲ್ತದೆ ಮಾತ ಇಲ್ಲಕ್ಕೆ ಪಪ್ಪರ
1: ಪಂಡ ಮಾತ ಇಲ್ಲ ಪೋಪನಾತು ಟೈಮ್ ಇಜ್ಜೆಂಕ್ಲೆಗೆ ತಿಕ್ಕಿನ ದಿಕ್ಕಿನ ಇಲ್ಲ ಗೊಬ್ಬ ಒಂದು ಪೋಪನಾತಿ
0: ಅದಲ್ಲ ಕೆಲವು ಜನ ಏರ್ ಮಾತ ಬುಕ್ಕಿಂಗ್ ಉಂಡ ಅಂಚ ಮಾತಲ್ಲ ಉಂಡ ಎಂಕ್ಲೆ ಇಲ್ಲಡೆ ಬಲೆ ಪಂದು ಲೆಪ್ಪಿನ
1: ಹಾಕಲು ಉಳ್ಳೇರಿ ಅಂಚೆ ಲೆತ್ತಿನ ಹಾಕಲು ಇಲ್ಲಾಗಲ ಪೋಪ ಅವಳು ಕೆಲವು ಲೆತ್ತಿನ ಹಾಕಲು ಕೆಲವು ಇಲ್ಲಡೆ ಉಪ್ಪು ಜೇರಿ ಲೆತ್ತದು ಅಂಚ ತಿಕ್ಕಿನ ಇಲ್ಲ ಗೊಬ್ಬ ಒಂದು ಪೋಪ ಅಂಚ ಒಂಜೆ ನಂಕ ಇತ್ತೆ ಇರ್ ಲೆತ್ತಾರನ ಇರ್ನ ಇಲ್ಲಾಗ ಐದು ಗಂಟೆಗೆ ಬಂದದ್ದು ಇರಡ ಪನ್ಪ ಹೆಂಗಳು ಹತ್ತು ಗಂಟೆಗೆ ಹೆಂಗಳು ಪೋದು ಎತ್ತೋಡು ಪತ್ತು ಇರತ್ತೆಂಟು ಮುಪ್ಪ ಇಲ್ಲುಂಡು ಗೊಬ್ಬೆರೆ ಪರ್ಮನೆಂಟ್ ಅಂಚ ಆಯ್ಕೆ ಅವು ಅದು ಟೈಮ್ ತಿಕ್ಕಿನ ಬೇತ ಇಲ್ಲ ಪುರ ಗೊಬ್ಬ ಒಂದು ಪೋಪ ಐದು ತೊಟ್ಟಿಗೆ
0: ಪಿಲಿ ಪಿದಾಡ್ನ ತುಂಬು ಜಂಡೆ ಮತ್ತೊಂದು ದೇವಸ್ಥಾನಗ ಆತನ ಒಂದು ಪೂಜೆ ಅದು ಪಿದಾಡ್ನು ಅವನು ಜಂಡೆದ ಮೆರವಣಿಗೆ ಎಲ್ಲ ಮಾತ ಮಲ್ಪೇರು ಇರ್ನ ಪಿಲಿ ಓಲ್ತು ಪಿದಾಡ್ನು ಎಂಚ
1: ಪಿಲಿ ಎಂಗಳು ಓಲ್ ರಂಗುಂತ ಅಲ್ತಿರ್ದು ಓಲ್ ಗಣಪತಿ ದೀಪ ಅಲ್ತಿರ್ದು ಜಂಡೆ ಮೆರವಣಿಗೆ ಹೋದು ಒಂದು ಸುತ್ತ ಅದು ಬತ್ತದ ಬಕ್ಕ ಪಿಲಿ ಪಿದ ರಂಗುಂತು ಅಲ್ತಿರ್ದೆ ಪಿದಾಡ್ನು
0: ದೇವಸ್ಥಾನಕ್ಕೆ ಪೂಜೆ
1: ದೇವಸ್ಥಾನ ಒಂದು ಮೂಜಿ ವರ್ಷ ಕಟೀಲಿ ಕೊನೋದು ಪಿಲಿ ಅಲ್ತಿರ್ದು ಜಪಡ ಒಂದಿತ್ತೆ ಮೂಲ ರಂಗಾಯಿ ಕೂಡ ಸೀದಾ
0: ಗಾಡಿ
1: ಅವು ಪೋದು ಬಂದಾಗ ಮಧ್ಯಾಹ್ನ ಹಾಕೊಂಡು ಅಂಚೆ ಟೈಮ್ ಎಷ್ಟು ಹಾಕೊಂಡು ಅಂಚೆ ಇತ್ತೆ ಅಡೆ ಪೋ ಪೂಜೆ
0: ಪಿಲಿ ಆಯ್ನ ಹಿಡ್ದವರ ಆಯ್ನ ಬೇಗ ಬೇಗ ಪಿದಾಡ್ದು ಬೇಗ ಒಂಜಾತ್ ಮುಗಿಪೆರೆ ಬಡದು
1: ಕಾಂಡಂಜಿ ಒರಂಬ ಗಂಟೆ ದುಲೈ ಒರಂಬ 10 ಗಂಟೆ ಆಪನ್ ಪಿಲಿಬಿದಾಡ್ನಾಗ ಬೊಕ್ಕ ರಾತ್ರಿ 8 ಗಂಟೆ ದುಲೈ ಟ್ರಕ್ ಕುಂತೋಡೋ ಕಾರ್ ಸೀಟಿಡು ಅಂಚೆನಟ್ಟು ಬೇಗ ಬೇಗ ಬಿದಾಡ್ದು ಒಂಜದಿಂತ ಪಿಲಿ ಅತ್ತಾನ ಈ ರಡ್ ಮುದ್ದಿಂತ ಪಿಲಿ ಪೂರ ಮಂತುಂಡ ಈ ಪಿಲಿ ತಗ್ಲ ಸಂಬಳ ಈ ಪೇಂಟರ್ ನಕ್ಲೆ ಈ ಬ್ಯಾಂಡ್ ತಗ್ಲೆ ಕೊರೇನೆ ಅಸಲ ಆಪಚ್ಚು ಅಯ್ಕು ಒಂಜಿ ದಿನ ತಪಿಲಿ ಮಂಟು ಕೆಲವೇ ರಡ್ ದಿಂತ ಪಿಲಿ ಮಂಟ್ಪೇರಿ ಕೆಲವೇ ಟೈಮ್ ತಿಕ್ಕು ಅಕ್ಲೆ ಗೊಬ್ಬರ ಆಗ್ಲೆ ವಾಟ್ರ್ ಪೂರಪ್ಪು ಅಂಚೆ ಅಕ್ಕಳು ರಡ್ಡು ತಿಂತಾವನ್ಪೇರಿ ಕೆಲವೇ ಮೂಜಿ ತಿಂತಾವನ್ಪೇರಿ ಆತೆ
0: ರವಿಯನ್ನ ಈ ವರ್ಷ ಎಂಚ ಪಿಲ್ತೇವ ಸಹ ಪಾಡೊಂದ್ರಲ್ಲರು ನನ್ನ ದುಂಬಗ ಈ ನಡಪ ಎಂಚ ಅದಲ್ಲ
1: ಐತ ದುಂಬದ ಬಂಡ ಪಂಡ್ರೆ ಅಪ್ಪಜ್ಜಿ ಒಂದು ವೇಳೆ ಯಾನ ಈತ ಸಮಯ ಮಂತೆ ನನ್ನ ಇನ್ನ ಜೋಕುಲು ಅಲ್ಲ ಮಂತೇರಿ ನಮ್ಮ ಅಂತೇರಿ ಇಜ್ಜಂಡ ಇಜ್ಜಿ ಆ ಗ್ಯಾರಂಟಿ ಬಂದ್ಬಿಡೋದು ಆಲಜ್ಜಿ
0: ಇತ್ತೀರಿಗೆ ಈತ ವರ್ಷ ಅಂದು
1: ಇತ್ತೆ ಹಿಂಗೆ 50 ರೂಪಾಯಿ
0: ಅಂಡಲ್ಲ ನಲ್ಲಾತು ಈ ರೀತಿ ನೆಟ್ಟ ಇನ್ನು ದುಂಬು ಕೊನೋಡೊಂದಿಲ್ಲರು
1: ಯಾನಿತ್ತೆ ಬದುಕದು ಒರಿನೋ ಮುಟ್ಟವೇನು ಕೊನೆ ಈ ಬಂಡಿದ್ವಿ ಬಕ್ಕ ಬೋಡಣ್ಣ ಉಂತಾನಂಡ ಉಂತಾಗ ಆ ಜೋಕುಲೆಲ್ಲ ಮನ್ಪುಣ ಮನ್ಪಾಡು ಬಂಡಿದ್ವಿ
0: ಇಲ್ಲದ ಕ್ಲಿಪ್ಪ ಸಪೋರ್ಟ್ ಉಳ್ಳೇರಿ
1: ಉಳ್ಳೇರು ಉಳ್ಳೇರಿ ಹಾ ಇಲ್ಲದ ಕುಳಿಪುರ ಸಪೋರ್ಟ್ ಉಳ್ಳೇರಿ
0: ಊರ್ದಕ್ಲ
1: ಊರ್ದಕ್ಕುಳ್ಳ ಸಪೋರ್ಟ್ ಉಳ್ಳೇರಿ ಊರ್ದಕ್ಕುಳ ಸಪೋರ್ಟ್ ಇಜ್ಜಣ್ಣ ಪಿಲಿ ಚಪ್ಪಡವ್ರ ಆಫೀಸ್ ಊರ್ದಕ್ಕಳ ಸಪೋರ್ಟ್ ಉಡೇ ಪಿಲಿ ಚಪ್ಪಡವನ್ ಬಕ್ಕ ಎಂಕಲ ಸಪೋರ್ಟ್ ಉಡ್ದಲ್ಲಾತ್ ಊರ್ದಕ್ಕಳು ಪೂರ ಒಟ್ಟಿಗೆ ಸೇರಿದೆ ಜವನೇರು ಪೂರ ಹೆಂಗುಳ್ಳ ಬರ್ಪ ಹೆಂಗುಳ್ಳ ಬರ್ಪ ಅಂಚ ಬಂದಿಟ್ಟು ಪಿಲಿ ಚಪ್ಪಡವನ್ ಬಕ್ಕ ಒರಿಯಾಡ್ದೆ ಆಫೀಸ್
0: ಇದು ಇರನ ದಿನತ್ತ ಒಂದು ಖರ್ಚಿಗೆ ಮಾತ ದಿನ ಕರಿಪೇರಿ ಇರೋ ಒಂದು ಮೀನ್ದ ಬೇರೆ ಮಲ್ ತಂದಿಲ್ಲ ಏತು ವರ್ಷ ಅಂದ್ರೆ ಈ ಮೀನ್ದ ಬೇರೆ ಮಲ್
1: ಇತ್ತೆ ಮೀನ್ದ ಬೇರೆ ಶುರು ಮಂತದ ಒಂದು 2-3 ವರ್ಷ
0: ಐದು ದುಂಬ ಬೇತೆ ಬೆಲೆ
1: ದುಂಬು ಇಂಚ ಕೂಲಿ ಬೆಲೆ ಬಂದಿತ್ತು ಐದು ದುಂಬು ಬಿಸ್ನೆಸ್ ಚಾಲಜ್ ಕೂಲಿ ಬೆಲೆ ಬಂದಿತ್ತು ಇದು ಬಗ್ಗೆ ಇತ್ತೆ ಬೇರೆ ಬಂದು ಮೀನ್ದ ಬೇರೆ ಬಡ್ದು ಕುಲ್ದೆ ಅವು ಕೊರ ನಡೆದು ಬೊಕ್ಕ
0: ಇತ್ತೆ ಈ ಬೇರೆ ಇರ್ನ ಕೈ 10 ದಿನ ಇಂಚ
1: ಇತ್ತೆ ಸಾಧಾರಣ ಈ ಬೇರೆ ಅಲ್ಲ ತೊಂದರೆ ಇಜ್ಜಿ ನಡಪು ಒಂದು ದಿನ ಸಿಕ್ಕು ಒಂದಿನ ಸಿಕ್ಕು ಉಪ್ರದ ಅಂಚಪುರ ಉಂಟು ಒಂದಿನ ಜಾಸ್ತಿ ದಿಕ್ಕು ಒಂದಿನ ಕಮ್ಮಿ ದಿಕ್ಕು ಒಂದಿನ ದಾಲ ಮೀನು ಖಾಲಿ ಆಯ್ತಂಡ ದಾಲ ದಿಕ್ಕುಚ್ಚು
0: ಇರು ಇಲ್ಲಿಲ್ಲಡೆ ಪೂಜಾರು ಮೀನು ಪತ್ತೊಂದು
1: ಇಲ್ಲಿಲ್ಲ ಪೂರ ಪೂನ ಜಂಬಾರಿ
0: ಒಂಜೆ ಕೊಡಿ ಇರ್ಕೊಳ್ಳೊಂದು
1: ಸ್ಟಾಲ್ ಉಂಡು ಶಕ್ತಿನಗರಡು ಆ ಸ್ಟಾಲ್ ಡೇ ಕಾಂಡ 4 ಗಂಟೆ ಮೀನು ಗಣಪ ಅವಲೇ ಒಂದು ಕುಳ್ಳುದು ಬೇರೆ
0: ಬೊಕ್ಕ ಇರ್ನ ಬೇತೆ ಹವ್ಯಾಸದಾದವನು ದಾದಾ ಅವು ಇತ್ತೆ ಪಿಲಿತ ಒಂಜಿ ಇರ್ನ ಒಂಜಿ ಒಂಜಿ ಆಸಕ್ತಿ ಎತ್ತಂದೆ ಬೇತೆ ದಾಲ ಗುಬ್ಬುಡು ಮಾತ ಆಸಕ್ತಿ ಉಂಡಿರಿ
1: ಬೇತೆ ಪುರ ಅಂಚಿನ ಪುರದಾಲಜ್ಜಿ ಒಂದು ಪಿಲಿತ ಒಂಜಿ ಮರಲ ಆತೆ ಬೊಕ್ಕದಾಲಜ್ಜಿ ಬೇತೆ ಹೋಗಲ ಹೋಯ್ತಲ್ಲ ಇಂಟ್ರೆಸ್ಟ್
0: ಇತ್ತೆ ಹಿಂಗ್ಲ ಪಿಲಿ ಇಡೀ ಪ್ರಪಂಚಕ್ಕೆ ಪುದರಾತನ ದಾದ ಪಂಡ ಹಿಂಗ್ಲ ಪಿಲಿ ಇತ್ತೆ ದುಬೈಗ್ಲ ಪೋಪುಂಡು ಅಮೇರಿಕಾಗೆ ಪೋಪುಂಡು ಮಾತ ಕೊಡಿರ್ಲೈತೆ ಪಿಲಿತ ಒಂಜಿ ಪೊರ್ಲು ಪಸಾರದನು ದಾದ ಬಂದ್ಪಾರ ನೀರಿಲ್ದಾಲ ಆಸೆ ಉಂಡ ಇರಿಗೆ ಬೇತೆ ಪಿದೈ ಒಂಜಿ ಪಿಲಿತ ಟೀಮ್ನ ಕೊನೋಡ್ಬಾರ್ದು
1: ಹೆಂಗ ಇಲ್ಲ ಚಾನ್ ಆಸೆ ಉಂಡು ಚಾನ್ಸ್ ಸಿಕ್ಕಿನ ಹೆಂಗುಲ್ಲ ಪೋಪೋ
0: ಓಲಂಡ ಲೈದೇರೆ
1: ಪೋಪೋ ಅಣ್ಣ ಹೆಂಗಲ್ಲ ಜವನೇರ್ಪುರ ಕೆಲವೇರು ಪೋಪೇರು ಈ ಬಾಂಬೆಗೆ ಬಿಲಿ ಬಾಡ್ರೆ ಬ್ಯಾಂಗ್ಳೂರ್ಗು ಅಂಚಿಪುರ ಪೋಪೇರಾ ಪಿಚ್ಚಾಡು ಶೂಟಿಂಗ್ ತಗೊಂಡಿಗೆ ಪುರ ಪೋಪೇರು
0: ಹಿರೇಂದಲ್ಲ ಎತ್ತಿದ್ದೀರ
1: ಇಜ್ಜಿ ಹೆಂಗುಲೇ ಪುರ ಐಕ್ ಪೋರಲ್ಲ ಆಪಚ್ಚಿ ಅವ ಪಂಡ ಐತ್ತವನೆ ಗ್ರೂಪ್ ಬೇತೇನೆ ಉಳ್ಳೇರತ್ತೆ ಅಕ್ಲಕ್ಲ ಗ್ರೂಪ್ ದಾಕಲು ಬರ್ತಿಲ್ಲ
0: ಇತ್ತೆ ಓಡೆ ಬಂಡ ಟಿ ವಿ ಹಿಡಿದಾಗಲು ಎಲ್ಲ ಬೈದಿರಾಗ್ಲಿ ರಿಯಾಲಿಟಿ ಶೋ ಓಡು ಮಾತ ಉಳ್ಳೇರು ಪಿಲಿ
1: ಪೂರ ಎತ್ತೆ ಪೂರ ಮೇಟ್ಲ ಪಿಲಿತ ಜವನೇರು ಪೂರ ಫ್ರೀ ಉಳ್ಳೇರಿ ಅಂಚ ಪೂರ ತಿಕ್ಕು ಏರಿತ್ತೆ ಅಂಚ ಪಿಕ್ಚರ್ಗೆ ಐಕ್ ನೆಕ್ ಪುನಂಚ ಪ್ರೇಮ ಸಹ ಒಂದು ಫೋನ್ ಪಿಲಿ ವೇಷ
0: ಇತ್ತೆ ಪಿಲಿ ಪಾಡ್ನ ಜವನೇರಿಗೆ ಮಕ್ಕ ಪಿಲಿ ಕಲ್ಪೇರೆ ಒಂದು ಮನಸ್ಸಿದ್ದು ಮಲ್ಪನಕ್ಲಿ ದಾದ ಪನ್ಪರಿ
1: ಕೆಲವೇರಿಗೆ ಒಂದೊಂದು ಇಂಟ್ರೆಸ್ಟ್ ಪಿಲಿತ ಪಾಡ್ಗ ಪಿಲಿ ಜಾಲಿ ಹಾಕೊಂಡು ಎಡ್ಡೆ ಹಾಕೊಂಡು ಮಂಜಿ ಪುದರ್ ದೆಪ್ಪು ಗನಮ್ಮ ಅಂಚಪುರ ಹಾಕೊಂಡು
0: ಇತ್ತೆ ಕೆಲವು ಕೊಡಿಡಿ ಹಿಂಗ್ಲು ತೂ ಒಂದಿಲ್ಲ ಇದು ಪಿಲಿತ ವೇಸ ಪಾಡ್ದು ಗೊಬ್ಬುನಕ್ಲ ಪಿಲಿತ ಒಂಜಿ ವಶ ಏನ ಆವೇಶ ಬತ್ತಿನ ಬಂಡ ಪಿಲಿ ಮೇಟ್ ಬತ್ತಿನ ಮತ್ತ ಪನ್ಪೇರು ದಾದ ಪನ್ಪರ್
1: ಅವು ಬರ್ಪುಂಡು ಕೆಲವೇರಿಗೆ ಎಡ್ಡೆ ಭಕ್ತಿ ರೀತಿನಕ್ಲೆ ಪೂರ ಬರ್ಪುಂಡು ಹಾ ಕೆಲವೇರಿಗೆ ಪಿಲಿ ನೆಟ್ಟು ಬರ್ಪುಂಡು ಆಗ್ಲೇ ಮೇಟ್ ಬರುವ ಬರ್ಪುಂಡು
0: ಇರಗದಲ್ಲ ಅಂಚನ ಈ ವರ್ಷ ಪಿಲಿಪಾಡ್ನ ಗದಲ ಅದಲ್ಲ ಅನುಭವ ಆತನ
1: ಎಂಕ್ಲೆ ಬಂಡ ಎಂಕಾತಿಜಿ ಎನ್ನೊಟ್ಟಿ ಪಿಲಿಪಾಡ್ನಕ್ಲೆ ಒಂದು 2-3 ಜನ ಕಂಚ ಆತನ ಬಕ್ಕಾಕ್ಲೇನಂತ ತಣ್ಣ ಸಾಗ ಪವರ್ ಬರ್ತಿಲ್ಲ ಎಂಕಾತಿಜಿ ಎನ್ನೊಟ್ಟಿಗೆ ಪಿಲಿಪಾಡ್ನಕ್ಲೇಗ ಆತನ
0: ಪಿಲಿತ ಈ ಗೊಬ್ಬನ ಒರಿಪವನ ಬಗ್ಗೆ ಇರ್ನ ಪಾತೆರದಾದ
1: ಪಿಲಿತ ಒರಿಪವನ ಬಗ್ಗೆ ಎಂಕ ಇಷ್ಟ ಇತ್ತು ನಮ್ಮ ಅನ್ಪೋಲಿ ಇಷ್ಟ ಇಜ್ಜಂಡ ಬುಡ್ಚಿ ಬಂಡು ಬಿಡೋಲಿ ಐಟ್ ಇದಲ್ಲ ಏರ್ನಲ್ಲ ಒಬ್ದಿಶ ಅಂದಲ್ಲ ಇಜ್ಜಿ ಹೆಂಕ್ ಬಂಗಾಪನ ಮಂಡ ಬಿಡ್ಚಿ ಇಂದು ಯಾವು ಈ ವರ್ಷಗೆ ಏನು ಕೈ ಮುಗಿಯೋನೆ ಹೆಂಕ್ ಬಿಡ್ಚಿ ಯಾವು ಎನ್ನ ಪುದಾಡಿಯರ್ಲ ಜಪ್ಡವನ ಅಂಡ ಜಪ್ಡಲೆ ಮಾರ ಆತಿ ಎನ್ನ ಮಗೆ ಬನ್ಪಿ ಈರ ಹಿಡ್ದು ಆಪ ಜತಿ ಈರ ಮನೆ ಬಂದ ಕುಲ್ಲುಲೆ ಹೆಂಕುಳ್ ಮಂತೊಂದು ಪೋಪ್ಪ ಹಾಂ ಅಡೆ ಬಿಡ್ದು ಕೊರ ಹಾಂ ನಿಕುಲೆ ಮಂತೊಂದು ಪೋಲೆ
0: ಈತ ವರ್ಷ ಒಂಜಿ 40 ವರ್ಷ ಅಂದ ಪಿಲಿ ಯಾನು ಗೊಬ್ಬಾಯೇ ಬನ್ಪಿ ಒಂಜಿ ಖುಷಿ ಉಂಡಿರಿ
1: ಅಂದಿ ಒಂಜಿ ಪಂಡ ಪೂರ ಊರುಡ್ಲ ಎಂಕಲ್ಲ ಡೊನೇಷನ್ದ ನೋಟಿಸ್ಲ ಪೋಪುಂಡು ಪೂರ ಊರುಗಳ ಪ್ರಚಾರ ಹಾಕೊಂಡು ಇಂಚಂಚ ಡೊನೇಷನ್ ಮಂತ್ ಪೂರ ಪಿಲಿ ಜಾಪುಡ ಬಂಗಾಡಿ
0: ರವಿ ಶಕ್ತಿನಗರ ಹುಲಿವೇಷದ ತಂಡ ಪಂಡ ಮರ್ಯಾದೆ ಉಂಡಿತ್ತೆ
1: ಒಂಜಿ ಪುದರುಂಡು ಪೂರ ಏರಿಯಾಗಲ ಸಾಧಾರಣ ದಕ್ಕಲೇ ಪೂರ ಗೊತ್ತುಂಡು ಈ ಬ್ಯಾಂಡ್ ದಕ್ಕಲೇಗಿ ಈ ಪೇಂಟರ್ ನಕ್ಕಲೇಗಿ ಓಲ್ ಮಾರ ಶಕ್ತಿನಡ ರವೇನಾನ ಪಿಲಿಯ ಅಂಚ ಪೂರ ಪನ್ಪೇರಿ ಬಕ್ಕ ಪಿಲಿ ಪಾಡ್ನಾಕಲು ನಿಕ್ಲು ಈ ವರ್ಷ ಓಲ್ ಉಂದು ರಂಗ ಹೆಂಗಳು ಶಕ್ತಿನಾಡ ಏನ ರವೇನಾನ ಪಿಲಿಯ ರವಿನೊಟ್ಟಿಗೆ ಅಂಚ ಬಂತೀರ ಅಂಚ
0: ಈ ಪಿಲ್ತೇಸ ಪಾಡ್ದೀರಿಗೆ ಪುದರ್ಲ ತಿಕ್ಕದಂದು ಅಂಚನೆ ಈ ಒಂಜಿ ಮಾರನೇ ಮಿದ ಒಂಜಿ ದೇಶ ಅಪ್ಪೆಗೆ ಒಂಜಿ ಸೇವೆ ಮಲ್ಪನ ಒಂಜಿ ಭಾಗ್ಯಲ ತಿಕ್ಕದಂದು ರವಿಯನ್ನ ಎಂಕಲು ಇರ್ನ ಇಲ್ಲಡೆ ಬೈದ ಈ ರೇಡಿಯೋ ಸಾರಂಗ್ ಎಫ್ ಎಮ್ ದಾಕಲಿ ಇರಲ ಪಾತಿರಂದಿಲ್ಲ ಇರ್ನ ಪಿಲ್ತ ವಿಷಯದ ಬಗ್ಗೆ ಪಿಲ್ತ ವಿಷಯದ ತಂಡದ ಬಗ್ಗೆ ಆಯ್ತ ಕಷ್ಟ ಸುಖದ ಬಗ್ಗೆ ಒಂಜಾತ್ ವಿಚಾರಣೆ ಎಂಕಲು ಇರಲ ಕೇಂದ್ರ ಈರ ಆಯ್ತ ಕೆಲವಾದ ಮಾಹಿತಿ ಎಂಕ್ಳಿಗೆ ಕೊರಿಯರು ಈ ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮಗಳು ಈತು ಬರ್ತು ಎಂಕ್ಳಡ ಪಿಲ್ತವೆಸದ ಬಗ್ಗೆ ಬಕ್ಕ ಇರಿನ ಜೀವನದ ಬಗ್ಗೆ ಒಂಜಾತ್ ಪೊಲಬ ಮಲ್ತು ಕೊರಿನಕ್ಕೆ ಇರಿಗೆ ಮಾತಾ ಕೇಳುಗ ಬಾಂಧವ್ಯರನ ಪರವಾದ ಸಾರಂಗ ರೇಡಿಯೋದ ನಿರ್ದೇಶಕರ ಪರವಾದ ಉಡಲ್ ದಿಂಜಿ ಸೋಲ್ಮೇಲ್
2: ಈತನೇಟ ಬಿನ್ನರ ಪಾತ್ರಕತೆ ಕಾರ್ಯಕ್ರಮನ ಕೇಂದರು ಬಿನ್ನರಾದ ಪಾಲ್ಪಡೆಯಿನಾರ್ ಕರಿನಾ 40 ವರ್ಷ ತಿಂಚ ಪಿಲಿವೇಷ ತಂಡನ ಕಟ್ಟದ ಪಿಲಿವೇಷ ಪಾಡೊಂದುಪ್ಪುನ ಶಕ್ತಿನಗರದ ಶಾರದಾ ಹುಲಿ ತಂಡದ ಮುಖ್ಯಸ್ಥರಾಯಿನ ರವಿ ಶಕ್ತಿನಗರ ಬಿನ್ನರನ ಪಾತ್ರಪಾಯಿನಾರ್ ಎಡ್ವರ್ಡ್ ಡೋಬೊ ತೊಕ್ಕೋಟೋ ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರೆಗ್ಲ ಸೊಲ್ಮೆಲು ಕೆನೊಂದುಪ್ಪುಲೆ ರೇಡಿಯೋ ಸಾರಂಗ 107.8 FM ಒಂದು ರಂಗ ರಂಗದ ಬದುಕು.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬಾಯ್ಕ

ಈತನೇಟ ಕೆಲವೊಂಜಿ ತುಳು ಪದಕುಲಿನಿ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತಿರಿಗ್ಲ ಸೊಲ್ಮೇಲು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗ್ ದ ಬದುಕು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಂಡ ಬಂಡದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು

0: ನಾನು ಯಕ್ಷಗಾನ ಕಲಾವಿದ ಸೂರ್ಯಕುಮಾರ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.
1: ಆನಮಲೆ ಜಯನ್ಮಲೆ ಗುಂಜುಮಲೆ ಗುಲಗಂಜಿ ಮಲೆ 77 ಮಲೆಯೊಳಗೆ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಮುದ್ದು ಮಲೆಯ ಮಾದೇಶ್ವರನ್ ಪಾದಕ್ಕೊಂದ್ಸರಿ ಉಗೇ ಏನ್ರಪ್ಪ.

ನಾನು ಕುಂಬಳೆ ಸುಂದರರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಜನಪದ ಗಮ್ಮತ್ತು.
1: 107.8 FM ರೇಡಿಯೋ ಸರಂ, 107.8 FM ರೇಡಿಯೋ ಸರಂ ಈಗ ಆಪ್ನಲ್ಲೂ ಕೂಡ ಲಭ್ಯ.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು: ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ವಾರ್ತೆಗಳ ವಿವರ: ಭಾರತದ ಪ್ರಗತಿಯು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತದ ಪೂನಮಲ್ಲೆ ಒಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಗಾಯಗೊಂಡಿದ್ದು ಅವರಲ್ಲಿ 10 ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲಾ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದ ಮೇಲೆ ಎರಡನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯು ಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರಾ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ 2 ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಸರಣಿ ರೂಪಿಸುವ ಮೂಲಕ ಈ ಆಂದೋಲನಕ್ಕೆ ಬಲ ತುಂಬಿದರು. ಈ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ದದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ದವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಧ್ಯಂತರ ಚುನಾವಣೆಗೂ ಮುನ್ನ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಯನ್ನು ಇಳಿಸುವ ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ದದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲಾ ವಿಕೆಟ್ಗಳನ್ನು ಕಳೆದುಕೊಂಡು 223 ರನ್ ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ ಇದೇ 14ರಂದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ ಸರಣಿ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಡಾಕ್ಟರ್ ಅಶ್ವಥ್ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್ ಶಿರಸಿ. ಇವತ್ತು ನಾವು ನಮ್ಮ ನಿದ್ದೆಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಐದು ಬಹಳ ಮುಖ್ಯವಾದಂತಹ, ಬಹಳ ಸುಲಭವಾದಂತಹ ಮೆಥಡ್ ಗಳನ್ನ ನೋಡುವ. ಮೊಟ್ಟ ಮೊದಲನೇದಾಗಿ ಇನ್ಸೋಮ್ನಿಯಾ, ನಿದ್ರಾಹೀನತೆ ಯಾಕಾಗ್ತದೆ ನೋಡಿ. ಹಲವಾರು ಜನರಲ್ಲಿ ಇತ್ತೀಚೆಗೆ ಅದಕ್ಕೆ ಒಂದು ಮೇಜರ್ ರೀಸನ್ ಅಂದ್ರೆ ಸೋಷಿಯಲ್ ಮೀಡಿಯಾ. 2000 ಮತ್ತು 2005 ಆ ವರ್ಷದ ಇತ್ತೀಚೆಗೆ ಗ್ಲೋಬಲ್ ಆಗಿ ಇಡೀ ವಿಶ್ವದಲ್ಲಿ 2005 ಈಚೆಗೆ ಓವರ್ಆಲ್ ಸ್ಲೀಪ್ ರೇಟ್ ತುಂಬಾ ಕಡಿಮೆ ಆಗ್ತಾ ಇದೆ, 1-3 ತಾಸು ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯ ಕಾರಣ ನಮ್ಮ ಈ ಸೋಷಿಯಲ್ ಮೀಡಿಯಾ. ಸೊ ಇದು ನಂಬರ್ ಒನ್ ರೀಸನ್ ಅಂತ ಹೇಳ್ಬೋದು. ಇನ್ನ ಬೇರೆ ಬೇರೆ ರೀಸನ್ ಅಂದ್ರೆ, ನಾವು ಬಯಾಲಜಿಕಲ್ ಕ್ಲಾಕ್ ಅನ್ನ ರೆಸ್ಪೆಕ್ಟ್ ಮಾಡ್ತಾ ಇಲ್ಲ. ಅಂದ್ರೆ ನಾವು ನಮ್ಮ ದೇಹದ ಪ್ರಕಾರ ನಾವು ನಾಕ್ಟೂರ್ನಲ್ ಅನಿಮಲ್, ಅಂದ್ರೆ ನಿಶಾಚರಿಗಳಲ್ಲ. ದಿನದಲ್ಲಿ ಎಚ್ಚರ ಇರಬೇಕು, ರಾತ್ರಿಯಲ್ಲಿ ಮಲಗಿರಬೇಕು. ಈ ಲೈಟಿನ ಪ್ರಭಾವದಿಂದಾಗಿ ಅಥವಾ ಈ ನಮ್ಮ ಎಂಟರ್ಟೈನ್ಮೆಂಟ್ ಪ್ರಭಾವದಿಂದಾಗಿ, ನಮಗಿರುವಂತಹ ಸವಲತ್ತು ಸೌಲಭ್ಯಗಳ ಪ್ರಭಾವದಿಂದಾಗಿ ನಾವು ಇದೀಗ ಏನ್ ಮಾಡ್ತಾ ಇದ್ದೇವೆ, ರಾತ್ರಿ ಕೂಡ ಎಚ್ಚರ ಇರ್ತಾ ಇದ್ದೇವೆ. ಮುಖ್ಯವಾಗಿ ರಾತ್ರಿನೇ ಜಾಸ್ತಿ ಎಚ್ಚರ ಇರ್ತೇವೆ, ಹಗಲಲ್ಲಿ ಮಲಗ್ತಾ ಇದ್ದೇವೆ. ಇದು ನಮ್ಮ ದೇಹದಲ್ಲಿ ಹಲವಾರು ವ್ಯತ್ಯಾಸಗಳನ್ನು ಉಂಟು ಮಾಡಲಿಕ್ಕೆ ಬಹಳ ಮುಖ್ಯವಾದ ಕಾರಣವಾಗ್ತಾ ಇದೆ. ಸೊ ಇನ್ನ ಡೀಟೇಲ್ ಆಗಿ ನೋಡ್ತಾ ಹೋದ್ರೆ ಇನ್ನು ಹಲವಾರು ಕಾರಣಗಳಿರ್ಬೋದು. ನಾವು ಡೈರೆಕ್ಟ್ ಆಗಿ ಇದಕ್ಕೆ ಏನ್ ಸೊಲ್ಯೂಷನ್ ಮಾಡ್ಬೋದು ಅದ್ರ ಬಗ್ಗೆ ವಿಚಾರ ಮಾಡುವ. ನೋಡಿ, ನಮ್ಗೆ ಯಾವಾಗ ನಿದ್ದೆ ಬರ್ತದೆ, ಯಾವಾಗ ಆ ನಿದ್ದೆ ಬರೋ ತರ ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ, ಅವಾಗ ಚೆನ್ನಾಗಿ ನಿದ್ದೆ ಬರ್ತದೆ ಅಲ್ವಾ? ಈಗ ನಾನು ಬಿಲ್ಲಿನಿಂದ ಬಾಣವನ್ನ ಎಷ್ಟು ಹಿಂದೆ ಎಳಿತೇನೆ ಅಷ್ಟು ಮುಂದೆ ಹೋಗ್ತದೆ. ಅದೇ ತರ ದೇಹಕ್ಕೆ ಯಾವಾಗ ಸುಸ್ತಾಗ್ತದೆ, ಆ ಸುಸ್ತು ಆಕ್ಟಿವಿಟಿ ಮೂಲಕ ಆಗ್ತದೆ, ಆವಾಗ ಚೆನ್ನಾಗಿ ನಿದ್ದೆ ಬರ್ತದೆ. ಸೊ ನಾನು ಹೇಳ್ತಾ ಇರೋದು ಏನಂದ್ರೆ, ಎಲ್ಲರೂ ಕನಿಷ್ಠ ಪಕ್ಷ ಪ್ರತಿನಿತ್ಯ 1 ಬಾರಿಯಾದ್ರೂ ಬೆವರುವಷ್ಟು ವ್ಯಾಯಾಮ ಮಾಡಬೇಕು. ಚಳಿಗಾಲದಲ್ಲಿ ಜಾಸ್ತಿ, ಸೆಕೆಗಾಲದಲ್ಲಿ ಕಡಿಮೆ, ಮಳೆಗಾಲದಲ್ಲಿ ಮಧ್ಯಮ ರೀತಿಯಲ್ಲಿ ವ್ಯಾಯಾಮ ಮಾಡಬಹುದು, ಅಥವಾ ನಿಮ್ಮ ದೇಹ ಪ್ರಕೃತಿಗೆ ಅನುಗುಣವಾಗಿ ಇದನ್ನ ನೀವು ಚೂಸ್ ಮಾಡಬಹುದು. ಆದರೆ ವ್ಯಾಯಾಮವು ನಮ್ಮ ಊಟ, ನಿದ್ದೆ, ನೀರಡಿಕೆ ಇದರ ರೀತಿಯೇ ಬಹಳ ಮುಖ್ಯವಾದಂತಹ ಒಂದು ಸಂಗತಿ. ಆದ್ರಿಂದ ನೀವು ವ್ಯಾಯಾಮ ಮಾಡ್ತಾ ಇಲ್ಲ, ನಿಮಗೆ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಇದನ್ನ ಬಹಳ ಮುಖ್ಯವಾದ ಸಂಗತಿ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ವ್ಯಾಯಾಮ ಯಾವ ಟೈಮ್ ಮಾಡಬಹುದು, ಬೆಳಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ಇಲ್ಲ ಬೇಗ ಊಟ ಮಾಡಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಸ್ವಲ್ಪ ವ್ಯಾಯಾಮ ಮಾಡಿ, ಒಂದು ಸ್ವಲ್ಪ ಸ್ನಾನ ಮಾಡಿ ಮಲಗಿದ್ರು ಕೂಡ ಬಹಳ ಒಳ್ಳೆಯದು. ಸೊ ವ್ಯಾಯಾಮ ನಂಬರ್ ಒನ್. ನಂಬರ್ ಟೂ ಏನು, ಇದು ಬಹಳ ಸುಲಭವಾದಂತಹ ವಿಧಾನ ನೋಡಿ. ನಮ್ಮ ಬ್ರೈನಿಗೆ ಯಾವಾಗ ರಕ್ತ ಸಂಚಾರ ಸ್ವಲ್ಪ ಕಡಿಮೆ ಆಗ್ತದೆ ಅವಾಗ ನಿದ್ದೆ ಬರ್ತದೆ. ಫಾರ್ ಎಕ್ಸಾಂಪಲ್, ಈಗ ನಾನು ಊಟ ಮಾಡಿದಾವಾಗ ನನ್ನ ರಕ್ತ ಸಂಚಾರ ಎಲ್ಲ ಹೊಟ್ಟೆ ಕಡೆ ಹೋಗ್ತದೆ, ನಿದ್ದೆ ಬಂದ ಹಾಗೆ ಫೀಲ್ ಆಗ್ತದೆ ಅಲ್ವಾ? ಸೊ ನಾವು ತುಂಬಾ ಥಿಂಕ್ ಮಾಡ್ತಾ, ಓವರ್ ಥಿಂಕ್ ಮಾಡ್ತಾ ನಮ್ಮ ಬ್ರೈನಿಗೆ ತುಂಬಾ ರಕ್ತ ಸಂಚಾರ ಹೋಗ್ತಾ ಇರ್ತದೆ. ಆದ್ರೆ ನಾವು ಕಾಲನ್ನ ಬಿಸಿ ಮಾಡಿದಾವಾಗ ನಿದ್ರೆ ಚೆನ್ನಾಗಿ ಬರ್ತದೆ. ಅದಕ್ಕೆ ನೋಡಿ, ನಮ್ಗೆ ನಾವು ಆ ಹೊದಿಕೆ ಹಾಕೊಂಡ್ರು ಕೂಡ ಕಾಲ್ ಮುಚ್ಚಿಲ್ಲ ಅಂದ್ರೆ ನಿದ್ದೆ ಬರೋದಿಲ್ಲ ಚೆನ್ನಾಗಿ, ಮುಖ್ಯವಾಗಿ ಚಳಿಗಾಲ ಸಮಯದಲ್ಲಿ ಅಥವಾ ಮಳೆಗಾಲ ಸಮಯದಲ್ಲಿ. ಆದ್ರಿಂದ ಕಾಲನ್ನ ಬೆಚ್ಚಗೆ ಮಾಡ್ಬೇಕು, ಅಂದ್ರೆ ಹಾಟ್ ಫುಡ್ ಇಮರ್ಷನ್, ಎರಡೂ ಕಾಲುಗಳನ್ನ ಬಿಸಿ ನೀರಲ್ಲಿ 1-10 ನಿಮಿಷ ಇಟ್ಕೊಂಡ್ರೆ ನಿದ್ದೆಗೆ ಬಹಳ ಒಳ್ಳೇದು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಬರ್ತದೆ. ನೀವು ಸುಮ್ಮನೆ ನೀರನ್ನು ಹಾಕ್ಬೋದು, ಅಥವಾ ಆ ನೀರಿಗೆ 1-4 ಚಮಚ ಎಪ್ಸಮ್ ಸಾಲ್ಟ್, ಮೆಗ್ನೇಶಿಯಂ ಸಲ್ಫೇಟ್ ಕೂಡ ಆ್ಯಡ್ ಮಾಡಬಹುದು. ಇದು ನಂಬರ್ ಟೂ, ಹಾಟ್ ಫುಡ್ ಇಮರ್ಷನ್ ಅಂದ್ರೆ ಬಿಸಿ ನೀರಿನ ಪಾದ ಸ್ನಾನ. ನಂಬರ್ ತ್ರೀ ಏನು ನೋಡಿ, ನಾವು ಯಾಕೆ ನಿದ್ರೆ ಮಾಡಲ್ಲ, ಮಲಗಿದ ತಕ್ಷಣ ನಾಳೆ ಏನ್ ಮಾಡಬೇಕು, ನಾಳೆ ಎಲ್ಲಿಗೆ ಹೋಗ್ಬೇಕು, ಯಾರ ಜೊತೆ ಮಾತಾಡ್ಬೇಕು, ಯಾವ ಮೀಟಿಂಗ್ ಇದೆ, ಅಥವಾ ಯಾವ ತರ ಬ್ರೇಕ್ಫಾಸ್ಟ್ ಮಾಡ್ಬೇಕು, ನಾಳೆ ಲಂಚ್ಗೆ ಏನ್ ಮಾಡ್ಬೇಕು, ಯಾರು ಬರ್ತಾರೆ, ಈ ತರ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇರ್ತೇವೆ ನಾವು, ಹೌದು ಅಲ್ವಾ? ಆದ್ರಿಂದ ನಾಳೆದ್ರ ಬಗ್ಗೆ ಪ್ಲಾನ್ ಮಾಡೋದು ಮಲ್ಕೊಂಡಿರೋ ಸಮಯದಲ್ಲಿ ಅಲ್ಲ. ನೀವು ಬೆಡ್ಡಿಗೆ ಬರೋಕ್ಕಿಂತ ಮುಂಚೆನೆ ಒಂದು ಚಿಕ್ಕ ನೋಟ್ಬುಕ್ ಇಟ್ಕೊಳ್ಳಿ, ಟು ಡೂ ಲಿಸ್ಟ್ ಅಂತ. ನಾಳೆ ಏನೇನ್ ಮಾಡ್ಬೇಕು, ಯಾವ ಟೈಮಿಗೆ ಏನ್ ಮಾಡ್ಬೇಕು, ಯಾರು ಬರ್ತಾರೆ, ಅಥವಾ ಇದಕ್ಕೆ ತುಂಬಾ ಥಿಂಕ್ ಮಾಡಿ ಟೈಮ್ ಬೇಕು ಅಂತಂದ್ರೆ ಅದನ್ನ ಬರೆದ್ಬಿಟ್ಟು ಇದನ್ನು ನಾಳೆ ಆಲೋಚನೆ ಮಾಡ್ತೇನೆ ಅಂತ ಬರೆದಿಟ್ಬಿಡಿ. ಅವಾಗ ಅದಕ್ಕೊಂದು ಕನ್ಫ್ಯೂಷನ್ ಸಿಗತ್ತೆ, ಅದನ್ನ ಮುಚ್ಚಿ ಸೈಡಿಗಿಟ್ಟು ಮಲ್ಕೊಂಬಿಡಿ. ಆದ್ರೆ ಮಧ್ಯೆ ಮಧ್ಯೆ ಬೇರೆ ಬೇರೆ ಆಲೋಚನೆ ಬರ್ತಾ ಇರತ್ತಲ್ಲ, ಅವಾಗ ಏನ್ ಮಾಡೋದು, ಅದನ್ನು ಕೂಡ ಆ ನೋಟ್ಬುಕ್ ಅಲ್ಲೇ ಬರೆದಿಡಿ. ಯಾಕೆಂದ್ರೆ ಆಲೋಚನೆಗಳನ್ನೆಲ್ಲ ಒಂದ್ ಕಡೆ ಪಾರ್ಕ್ ಮಾಡೋದನ್ನ ಕಲಿಬೇಕು ನಾವು. ಆ ಪಾರ್ಕ್ ಮಾಡಿದವಾಗ ಮೈಂಡ್ ಇಂದ ಅದು ಹೊರಗಡೆ ಹೋಗುತ್ತೆ, ಚೆನ್ನಾಗಿ ನಿದ್ದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಂಬರ್ ತ್ರೀ ಏನು, ನಮ್ಮ ಆಲೋಚನೆಗಳನ್ನ ಬರೆದಿಡೋದು, ಪ್ಲಾನಿಂಗ್ ಅನ್ನ ಬರೆದಿಡೋದು. ನಂಬರ್ ಫೋರ್ ನೋಡಿ, ನಾವು ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತೇವೆ, ಅದರಲ್ಲಿ ಲ್ಯಾವೆಂಡರ್ ಆಯಿಲ್. ಲ್ಯಾವೆಂಡರ್ ಆಯಿಲ್ ನಿದ್ದೆಗೆ ಬಹಳ ಸಹಕಾರಿ. ಎರಡು ಡ್ರಾಪ್ ಲ್ಯಾವೆಂಡರ್ ಆಯಿಲ್ ಅನ್ನ ನೀವು ಮಲಗೋ ಮುಂಚೆ ನಿಮ್ಮ ಪಿಲೋ ಮೇಲೆ ಹಾಕ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಆ ಲ್ಯಾವೆಂಡರ್ ಆಯಿಲ್ ಸ್ಮೆಲ್ಲಿಂದ ನಮಗೆ ಚೆನ್ನಾಗಿ ನಿದ್ದೆ ಬರಲಿಕ್ಕೆ ಸಾಧ್ಯತೆ ಇದೆ. ನೋಡಿ, ಇದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಆಯಿಲ್ಗಳು. ನೀವು ಒಳ್ಳೆ ಕಂಪನಿಯಿಂದ ಬೈ ಮಾಡಿ, ರಿವ್ಯೂಸನ್ನು ನೋಡಿ ಬೈ ಮಾಡಿ, ಎರಡು ಡ್ರಾಪ್ ನೀವು ಪಿಲೋ ಮೇಲೆ ಹಾಕಿದರೆ ಸಾಕು, ಅಥವಾ ಹಾಸಿಗೆ ಮೇಲೆ ಹಾಕಿದರೆ ಸಾಕು. ಇದು ನಂಬರ್ 4 ಏನೇಳಿ, ಲ್ಯಾವೆಂಡರ್ ಆಯಿಲ್. ಹಾಗಾದರೆ ನಂಬರ್ 5 ಏನು? ನೋಡಿ, ನಮಗೆ ನಿದ್ದೆ ಯಾವಾಗ ಬರುತ್ತೆ? ಚಿಕ್ಕ ಮಗುವಿಗೆ ನಿದ್ದೆ ಯಾವಾಗ ಬರುತ್ತೆ? ತೊಟ್ಲನ್ನ ತೂಗಿದಾಗ ಬರುತ್ತೆ ಅಲ್ವಾ. ಸೊ ಒಂದೇ ತರ ಆಕ್ಟಿವಿಟಿ ಪದೇ ಪದೇ ನಿಧಾನವಾಗಿ ಸ್ಲೋ ಆಗಿ ಆಗ್ತಾ ಇದ್ರೆ ನಿದ್ದೆ ಬರುತ್ತೆ. ಯಾರಾದರೂ ಲಾಲಿ ಹಾಡಿದ್ರೆ ನಿದ್ದೆ ಬರುತ್ತೆ, ಅಥವಾ ನಾವು ಮ್ಯೂಸಿಕ್ ಕೇಳಿದ್ರೆ ನಿದ್ದೆ ಬರುತ್ತೆ. ಸೊ ಅದೆಲ್ಲದಕ್ಕೂ ಬಹಳ ಸಿಂಪಲ್ ಆದ ವಿಧಾನ ಅಂದ್ರೆ ಉಸಿರನ್ನ ಗಮನಿಸೋದು, ಉಸಿರನ್ನ ಕೌಂಟ್ ಮಾಡೋದು, ಉಸಿರನ್ನ ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಅಂದ್ರೆ 100 ಉಸಿರನ್ನ ತಗೊಂಡೆ, 100 ಉಸಿರನ್ನ ಬಿಟ್ಟೆ, 99 ಉಸಿರನ್ನು ತಗೊಂಡೆ, 99 ಉಸಿರನ್ನು ಬಿಟ್ಟೆ, 98 ಉಸಿರನ್ನು ತಗೊಂಡೆ, 98 ಉಸಿರನ್ನು ಬಿಟ್ಟೆ. ಸೊ ಈ ಥರ ನೀವು ಬ್ಯಾಕ್ವರ್ಡ್ ನಿಧಾನ ಕೌಂಟ್ ಮಾಡ್ತಾ ಹೋದರೆ ಮಧ್ಯದಲ್ಲೆಲ್ಲೂ ನಾವು ನಿದ್ದೆಗೆ ಜಾರಿರ್ತೇವೆ. ಅಂದರೆ ಮನಸ್ಸಿಗೆ ಸುಮ್ಮನೆ ನಿದ್ದೆ ಮಾಡು ಅಂದರೆ ನಿದ್ದೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ಒಂದು ಆಲಂಬನ, ಏನೋ ಒಂದು ಹಿಡ್ಕೊಳ್ಳೋಕ್ಕೆ, ಏನೋ ಒಂದು ಚಿಕ್ಕ ಕೆಲಸ, ಸಿಂಪಲ್ ಆದ ಕೆಲಸವನ್ನು ಕೊಟ್ಟರೆ ಅದನ್ನು ಮಾಡ್ತಾ ನಮ್ಮ ಮೈಂಡ್, ದೇಹ ನಿದ್ದೆಗೆ ಜಾರಲಿಕ್ಕೆ ಸಾಧ್ಯವಿದೆ. ಈ 5 ಟೆಕ್ನಿಕ್ಗಳನ್ನು ಯೂಸ್ ಮಾಡಿ, ನಂಬರ್ 1 ಎಕ್ಸಸೈಸ್, ನಂಬರ್ 2 ನಾವು ಪ್ಲಾನ್ ಮಾಡೋದು, ನಾಳೆದ್ದು ನಾಡಿದ್ದು ಏನ್ ಮಾಡ್ತೇವೆ ಅದನ್ನ ಬರೆದಿಡೋದು ಪ್ಲಾನ್ ಅನ್ನ, ನಂಬರ್ 3 ಏನು, ಲ್ಯಾವೆಂಡರ್ ಆಯಿಲ್ ಅನ್ನ ನಮ್ಮ ಪಿಲೋ ಮೇಲೆ ಹಾಕೋದು, ನಂಬರ್ 4 ಏನು, ಬಿಸಿ ನೀರಲ್ಲಿ ಕಾಲನ್ನು ಇಟ್ಕೊಳ್ಳೋದು, ನಂಬರ್ 5 ಉಸಿರನ್ನ ಹಿಮ್ಮುಖವಾಗಿ ಕೌಂಟ್ ಮಾಡೋದು. ಇದು 5 ಯಾವ್ದಾದ್ರು ಒಂದನ್ ಮಾಡಿ, 2 ಮಾಡಿ, 3 ಮಾಡಿ, ನಿಮಗೆ ಯಾವ್ದು ಸೂಟ್ ಆಗತ್ತೆ ಅದನ್ನ ಫಾಲೋ ಮಾಡಿ. ಅಂಡ್ ಒಂದು ಟಿಪ್ ಏನಂದ್ರೆ, 1 ಯಾವಾಗ್ಲೂ ವರ್ಕ್ ಆಗುದಿಲ್ಲ, ಆದ್ರಿಂದ ನಾವು ಇದನ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇರಬೇಕು. ಅಂಡ್ ನಮ್ಮ ನಿದ್ರೆಗೆ, ನಮ್ಮ ನಿದ್ರಾಹೀನತೆಗೆ ಮುಖ್ಯವಾದ ಮೂಲ ಕಾರಣ ಏನು ಅನ್ನೋದನ್ನ ಕಂಡಿಡ್ಕೊಂಡು ಅದನ್ನ ಅಡ್ರೆಸ್ ಮಾಡಿದ್ರೆ ನಿದ್ರಾಹೀನತೆಯಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯವಿದೆ. ಇದೆಲ್ಲ ನಾವು ಸ್ವಲ್ಪ ಪ್ಯಾಚಪ್ ಮಾಡೋ ತರ, ಅಂದ್ರೆ ಆ ಸಿಂಪ್ಟಮ್ಯಾಟಿಕ್ ರಿಲೀಫ್ ಅಂತ ಹೇಳ್ತೇವೆ, ಅದು ನಿಮ್ಗೆ ಸಿಗತ್ತೆ. ಧನ್ಯವಾದಗಳು.

0: गोत्त असा नाही तुका गोत्त असा की नागी पळयले फेंगल फेंगल दर्या कितलोय वयर सगळो असो न्ही बाबा आमकां केअर ना आमकां सवय जाल्या तू काल उलयता या वयर वेताना हांव तू ची तिमींग गेलो तिमींग गेलोचे दांत कितले तुका गोत्त असे इप्पत्तेळू दांत एम एस लॅब गुंड दर्यांत हांव वयताना हें करनासा लॅब केले ಒಂದು ಎರಡು ಮೂರು ನಾಲ್ಕು ಇಪ್ಪತ್ತೈದು ದಾಟ ಅಷ್ಟಾ ಆಮೇ ದೇ ರಮ್ಯಾನ ಗೋಯಿಂಚ್ಯಾ ಬೋಟಿಚೇ ಖಂಗ್ ಉಚ್ಚೈತೆ ಗೋಯಿಂಚಿ ಬೋಟ್ ಅಮ್ಮ ಕರ್ನಾಟಕ ಬಾರ್ಡರ್ ದಂಟೋಳಿತೈತೆ ಗೋಯಿಂಚ್ಯಾ ಬೋಟಿಚಿ ಇಲ್ಲಿ ಶಂಕ ಉಪದ್ರ ಸರ್ ತೋ ಎಲ್ಲ ಸೈಬಾ ಗಿಲ್ಮೋನಿಯಾ ತೋ ಗಿಲ್ಮೋನ ಪಾತ್ರ ತಾಣೆ ಅಂಗರಸ್ ಉಂಚೆಯಾ ತಾಣೆ ಅಂಗರಸ್ ಉಂಚೆ ಜಲೆ ಕಶೇ ತಕ ಸೈಡ್ ದಿವನ್ ಆಮೇ ಮುಖರ್ ವೇತ ಮುಂತನಾ ನಾವೈ ಮುಖರೈಸ ಗುಡೋಯಾ ವಾಸ್ ಲಾಗಿ ಆಮೇ ಕಶೇ ಮೊದಲು ಶಿಪ್ಪು ಗುಂಡೋನ್ ಗುಂಡೋನ್ ದಾವ್ಯಾಕ ಮಾರು ಗೆಲ ನಾಳೆ ಟೈಟಾನಿಕ್ ಶಿಪ್ಪ ಬಚೇನ್ ಅಚ್ಕ ಪೇಪರ್ ಅಸು ಹಾ ಅಲ್ಲ ಮೇಲ್ಟಾಯ್ ಬ್ಲ್ಯಾಕ್ ಅಂಡ್ ವೈಟ್ ಹಡ್ಲ
1: ತೀ ಆಮ್ ಚಾದ್ಲಿ ಟಿವಿ

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ಹಲೋ ಹಾಯ್ ನಮಸ್ಕಾರ, ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು ಒಲವಿನ ಹಾಡು ಕಾರ್ಯಕ್ರಮ. SMS ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ನಾನಿದ್ದೇನೆ ರೋಷನ್ ಗುಲ್ಶೇಖರ. ಸೊ ನವರಾತ್ರಿ ಆರಂಭವಾಗಿದೆ, ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳೊಂದಿಗೆ, ವಿಶೇಷವಾಗಿ ಈ ಒಂದು ಸಂದರ್ಭದ ಶುಭಕಾಮನೆಗಳೊಂದಿಗೆ ನಿಮ್ಮ ಜೊತೆಗೆ ನಾನಿದ್ದೇನೆ. ಸೊ ಇವತ್ತು ಆರಂಭದ ಎರಡು ಮೆಸೇಜ್ಗಳು ಬಂದಿವೆ, SMS ಆಧಾರಿತ, ವಾಟ್ಸಪ್ ಸಂದೇಶ ಆಧಾರಿತ ಒಲವಿನ ಹಾಡು ಕಾರ್ಯಕ್ರಮದ ಆದುದರಿಂದಾಗಿ ಎರಡು ರೇಖೆಗಳು ಚಿತ್ರದ ನೀಲಾಮೀಗ ಶ್ಯಾಮ ಗೀತೆಯನ್ನು ಪ್ರಸಾರ ಮಾಡಬೇಕಾಗಿ ವಿನಂತಿ ಪುಟ್ಟರಾಜು ಮಳವಳ್ಳಿ ಮಂಡ್ಯ ಜಿಲ್ಲೆಯಿಂದ ಕೇಳ್ತಾ ಇದ್ದಾರೆ. ಜೊತೆಗೆ ರಾಜೇಶ್ ಡಿಸೋಜಾ ಅವರು ಕುಪ್ಪೆ ಪದವನಿಂದ ಮೆಸೇಜ್ ಮಾಡಿ ಕೇಳಿದ್ದಾರೆ, ವಿಲ್ಫೆರಿ ಬಿಂಬಸ್ ಅವರ ಪೆದ್ರೂಜು ಹಾಡನ್ನು ಕೊಡಿ ಅಂತ. ಸೊ ಈ ಒಂದು ಎರಡು ಹಾಡುಗಳನ್ನು ಈಗ ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಪಲ್ಲವಿ ಅನುಪಲ್ಲವಿ ಚಿತ್ರದ ಒಂದು ಸುಂದರವಾದ ಹಾಡು, ನಗುವ ನಯನ ಮಧುರ ಮೌನ. ಈ ಗೀತೆಯನ್ನು ಪ್ರಸಾರ ಮಾಡಿ ಸುರೇಶ್ ಭಟ್ ಗೌರಿ ಗೌರಿ ಬಿದನೂರಿನಿಂದ ಅವರು ಕೇಳಿದ್ದಾರೆ. ಅದೇ ರೀತಿ ಮುಂದಿನ ಇನ್ನೊಬ್ಬರು ಕೇಳುಗರು ಕೂಡ ತಮ್ಮ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಭೂಮಿ ತಾಯಾಣೆ ಈ ಒಂದು ಹಾಡನ್ನು ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಪ್ರಾಯ ಪ್ರಾಯ ಪ್ರಾಯ ಚಿತ್ರದಿಂದ ಭೂಮಿ ತಾಯಾಣೆ ನೀ ಇಷ್ಟ ಕನೆ, 30 ಹಂಪಸಾಗರ, ಹಗರಿ ಬೊಮ್ಮನಹಳ್ಳಿಯಿಂದ ವಿಜಯನಗರದಿಂದ ಸೋಮಶೇಖರ್ ಅವರು ಈ ಒಂದು ಹಾಡನ್ನು ಕೇಳ್ತಾ ಇದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.

0: ಮನೆಯಲ್ಲಿ ಎಲ್ಲರೂ ಕೂಡ ರಿಸಲ್ಟಿಗಾಗಿ ಕಾಯ್ತಾ ಇದ್ದಾರೆ. ಈ ಸತಿ ಮಾರ್ಕ್ಸ್ ಏನು ಕಡಿಮೆ ಬರುತ್ತಾ, ಫೇಲ್ ಆಗುತ್ತಾ ಎಂದು ಭಯ ಇದೆ. ಒಂದು ವೇಳೆ ಫೇಲ್ ಆದರೆ ಸ್ಯೂಸೈಡ್ ಒಂದೇ ಗತಿ.
1: ಮನೆಯಲ್ಲಿ ಸ್ವಲ್ಪ ಕೂಡ ಪ್ರೈವಸಿ ಇಲ್ಲ, ಫ್ರೆಂಡ್ಸ್ ಜೊತೆ ಹೊರಗೋಗ್ಲಿಕ್ಕೂ ಇಲ್ಲ, ಮನೆಯಲ್ಲಿ ಮೊಬೈಲ್ ಅಂತೂ ಮುಟ್ಲಿಕ್ಕೆ ಬಿಡುದಿಲ್ಲ. ಅಬ್ಬಾ, ಎಲ್ಲಾದ್ರೂ ಹೋಗಿ ಸಾಯುವ ಅಂತ ಅನ್ಸುತ್ತೆ.
2: ತುಂಬಾ ವರ್ಷದಿಂದ ಅವಳನ್ನು ಪ್ರೀತಿಸ್ತಾ ಇದ್ದೆ, ಅವಳನ್ನು ಮದುವೆ ಆಗಬೇಕು ಅಂತ ಅಂದುಕೊಂಡಿದ್ದೆ. ಆದರೆ ಏನ್ ಮಾಡೋದು, ಕೈ ಕೊಟ್ಟು ಹೋದ್ಲು. ಅವಳನ್ನು ಮರೆಯಲು ಆಗ್ತಾ ಇಲ್ಲ, ಏನ್ ಮಾಡ್ಲಿ, ಆತ್ಮಹತ್ಯೆ ಮಾಡಿಕೊಳ್ಳ.
3: ಎಲ್ಲದಕ್ಕೂ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಸಾಯಲು ಒಂದು ಕಾರಣ ಇರಬಹುದು, ಆದರೆ ಬದುಕಲು ನೂರಾರು ದಾರಿ. ಬನ್ನಿ ಆ ದಾರಿಯನ್ನು ಹುಡುಕೋಣ, ಬದುಕನ್ನು ಪ್ರೀತಿಸೋಣ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ಮೊದಲಿನ ಹಾಡು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಸೊ ಮುಂದಿನ ಸಂದೇಶ ಬಂದಿದೆ ಇವತ್ತಿನ ಕಾರ್ಯಕ್ರಮದಲ್ಲಿ. ನಮಸ್ತೆ, ನಾನು ಅನಿತಾ ಲಾಲ್ ವಾಗ್ದಿಂದ ರೇಡಿಯೋ ಸಾರಂಗ್ ಸಿಬ್ಬಂದಿಗೂ ಮತ್ತು ನಾಡಿನ ಸಮಸ್ತ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ನನಗೆ ತುಳು ಫಿಲಂ ಬರ್ತದೆ ತಾಸಿದ ಪೆಟ್ಟಿಗೆ ಊರದ ಪಿಲಿಪಲ್ ನಲುಪಿನ ಪೊಲ್ಲು ತುಲೆ ಹಾಡು ಬೇಕಿತ್ತು. ಧನ್ಯವಾದಗಳು. ಖಂಡಿತವಾಗಿಯೂ ಈ ಒಂದು ಹಾಡನ್ನು ನಾನು ಕೊಡ್ತೇನೆ. ಅದೇ ರೀತಿ ಇನ್ನೊಂದು ಮೆಸೇಜ್ ಕೂಡ ಬಂದಿತ್ತು. ಸೊ ಅವರಿಗೆ ಈ ಒಂದು ಹಾಡನ್ನು ಪ್ಲೇ ಮಾಡಿದ್ದೆ, ಸೋಮಶೇಖರ್ ಅವರಿಗೆ. ಸೊ ಅದೇ ರೀತಿ ಸಂತೋಷ್ ಹೆಜಾರಿ ಅವರು ಮೆಸೇಜ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ರೀ ಸರ್, ರೇಡಿಯೋ ಸಾರಾಂಗ್ಸ್ ಅಭಿನಂದನೆ ನಿರೂಪಕರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಅಪರೂಪದ ಹಳೆಯ ಚಿತ್ರ ಆತಂಕ ಹಾಡು 10 ವರ್ಷದ ಹಿಂದೆ ಈ ಸುಮಧುರವಾದ ಗೀತೆಯನ್ನು ಪ್ರಸಾರ ಮಾಡಿ. ನಾವು ರೇಡಿಯೋ ಸಾರಾಂಗ್ ಕೇಳುಗರು ವಿಜಯಪುರದಿಂದ ಭರತ್ ಕುಮಾರ್, ಈ ಗೆಳೆಯರಾದ ಬಂದೇನವ, ಶಿವಸ್ವನ್ ಸೌದಿ, ಸುರೇಶ್ ಬೆಣ್ಣೆ ಮತ್ತು ಇತರರು. ಸೊ ಖಂಡಿತವಾಗಿಯೂ ನಿಮಗೆ ಧನ್ಯವಾದಗಳು ಸರ್. ಎರಡು ಹಾಡುಗಳನ್ನು ಕೊಡ್ತಾ ಇದ್ದೀನಿ, ಕೇಳ್ತಾ ಬನ್ನಿ. ರೇಡಿಯೋ ಸಾರಂಗ್ 107.8 FM, ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯು ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನ್ ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಮತ್ತೊಮ್ಮೆ ಒಲವಿನ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಸೇಮೆ ಸಾಧರಿತ ಒಲವಿನ ಹಾಡು ಕಾರ್ಯಕ್ರಮದಲ್ಲಿ ಕೊನೆಯ ಇನ್ನಿಬ್ಬರು ಕೇಳುಗರ ಜೊತೆ ನಾವಂತೂ ಅವರ ಹಾಡುಗಳನ್ನು ರಿಕ್ವೆಸ್ಟ್ ಹಾಡುಗಳನ್ನು ನೋಡುವಂತಹದ್ದು. ಸೊ ನಮಗೆ ಒಂದು ಹಾಡು ನಾಗರಾವ ಚಿತ್ರದಲ್ಲಿ ಸಂಗಮ ಸಂಗಮ ಗೀತೆ ಪ್ರಸಾರ ಮಾಡಿದ್ರ. ದಯವಿಟ್ಟು ಇದೇ ಮೊದಲ ಬಾರಿಗೆ ನಾನು ಕೇಳ್ತಾ ಇದ್ದೇನೆ, ವರಲಕ್ಷ್ಮಿ ಪಿಣ್ಯದಿಂದ. ಸೊ ವರಲಕ್ಷ್ಮಿ ಅವರು ಪಿಣ್ಯದಿಂದ ಮೆಸೇಜ್ ಮಾಡಿದ್ದಾರೆ. ನಾಗರಹಾವು ಚಿತ್ರದ ಹಾಡು ಸಂಗಮ ಸಂಗಮ ಈ ಒಂದು ಹಾಡನ್ನು ಅವರು ಕೇಳಿದ್ದಾರೆ. ಖಂಡಿತವಾಗಿ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತೇನೆ ಕೆಲವು ಹೊತ್ತಲ್ಲಿ. ಸ್ನೇಹಿತರೆ, ನೀವು ಕೂಡ ಕೊನೆಯ ಕಾಲರ್ ಅಥವಾ ಕೊನೆಯ ವಾಟ್ಸಪ್ ಸಂದೇಶವನ್ನು ಕಳಿಸಿದ್ರೆ ಖಂಡಿತವಾಗಿ ಕಳಿಸಬಹುದು. ಸಾಕಷ್ಟು ಜನರು ಒಂದು ಸಂದೇಶಗಳನ್ನು ಕಳಿಸಿದ್ದಾರೆ. ಸಮಯ 3:48 ಆಗ್ತಾ ಇದೆ. ಸೊ ಈ ಒಂದು ಸುಂದರವಾದ ಹಾಡೊಂದನ್ನು ನಾನು ಪ್ಲೇ ಮಾಡ್ತೇನೆ. ಸಂಗಮ ಸಂಗಮ ಈ ಒಂದು ಹಾಡು ಇನ್ನು ಕೆಲವು ಹೊತ್ತಲ್ಲಿ ನಿಮಗೋಸ್ಕರ ಒಂದು ಪ್ಲೇ ಆಗುತ್ತೆ. ಸೊ ನೋಡೋಣ ಮುಂದಿನ ಒಂದು ಮೆಸೇಜನ್ನು ಕೂಡ. ತುಂಬ ಜನರ ಮೆಸೇಜಸ್ಗಳು ಬಾಕಿ ಇವೆ. ಸೊ ಭಾಗ್ಯಲಕ್ಷ್ಮಿ ಅವರು ಒಂದು ಮೆಸೇಜನ್ನು ಕಳಿಸಿದ್ದಾರೆ. ಬಬ್ರುವಾನ ಚಿತ್ರದ ನೀ ಕಣ್ಣ ನೋಟದಲ್ಲಿ 100 ಹಾಸ್ಯ ಕಂಡನಿ ಪ್ರಸಾರ ಮಾಡಿ ಭಾಗ್ಯಲಕ್ಷ್ಮಿ ಧನ್ಯವಾದಗಳು. ನಲುಮೆಯ ನಿರೂಪಕರಿಗೆ ನಮಸ್ಕಾರ. ಸೊ ಒಂದು ಬಬ್ರುವಾನ ಚಿತ್ರದ ಹಾಡು ಖಂಡಿತವಾಗಿಯೂ ಇನ್ನು ಕೆಲವು ಹೊತ್ತಲ್ಲಿ ನಾನು ಪ್ಲೇ ಮಾಡ್ತಿದ್ದೆ. ಸೊ ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮ ಒಂದು ಮುಗಿಸುವಂಥ ಹೊತ್ತಾಗಿದೆ. ಸೊ ಮುಂದಿನ ಒಂದು ಕಾರ್ಯಕ್ರಮದಲ್ಲಿ ಮತ್ತೆ ಸಿಗೋಣ. ಸೊ ಬಬ್ರುವಾನ ಚಿತ್ರದಲ್ಲಿ ಅವರು ಕೇಳಿದ್ದಾರೆ ನಿನ್ನ ಕಣ್ಣ ನೋಟದಲ್ಲಿ. ಸೊ ಈ ಒಂದು ಹಾಡನ್ನು ನಾನು ನಿಮಗೋಸ್ಕರ ಕೊಡ್ತೇನೆ. ಸೊ ನೀವು ಕೂಡ ಇದೇ ರೀತಿ ಮೆಸೇಜ್ ಮಾಡ್ತಾ ಇರಿ. ಸೊ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿದ್ದೀರಾ, ಖುಷಿಯಾಯಿತು. ಸಾಕಷ್ಟು ಜನರು ಈ ಒಂದು ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಸೊ ಈ ಒಂದು ಕೊನೆಯ ಹಾಡು, ಕೊನೆಯ 2 ಹಾಡುಗಳು ನಿನ್ನ ಕಣ್ಣ ನೋಟದಲ್ಲಿ ಬೌರೋಹನ ಚಿತ್ರದಲ್ಲಿ ನಾವು ನೋಡ್ಬೋದು. ಏನು ಈ ಒಂದು ಹಾಡಿನಲ್ಲಿ ವಿಶೇಷತೆ ಇದೆ? ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ಒಂದು ಹಾಡನ್ನು ಹಾಡಿದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿನಯ ಕೂಡ ಈ ಒಂದು ಹಾಡಲ್ಲಿದೆ. ಒಂದು ಸುಂದರವಾದ ಹಾಡು ನಿನ್ನ ಕಣ್ಣ ನೋಟದಲ್ಲಿ, ಅದನ್ನು ಕೇಳಿಕೊಂಡು ಬರೋಣ. ಅದರ ಜೊತೆಗೆ ಸಂಗಪ್ಪ ಅವರ ಮೆಸೇಜ್ ಕೂಡ ಇತ್ತು, ವಿನಯ್ರವರು ಕೂಡ ಮೆಸೇಜ್ ಮಾಡಿದರು, ವಿಮನ್ ಗೌಡ ಕೂಡ ಮೆಸೇಜ್ ಮಾಡಿದ್ದು, ಸಿರಿ ಚಂದ್ರಶೇಖರ್ ಕೂಡ ಮೆಸೇಜ್ ಮಾಡಿದರು. ತುಂಬ ಜನರು ಮೆಸೇಜ್ ಮಾಡಿದ್ದಾರೆ. ಸೊ ಎಲ್ಲರ ಮೆಸೇಜನ್ನು ಓದುವಂಥ ಪ್ರಯತ್ನ ನಾನು ಮಾಡಿದ್ದೇನೆ. ಆದರೆ ಮೆಸೇಜ್ನಲ್ಲಿರುವಂಥ ಹಾಡುಗಳು ಯಾವುದಂತ ಕೊಡಲಿಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಸಮಯದ ಒಂದು ಮಿತಿ ಮೀರಿದೆ. ಸೊ ಹೀಗಾಗಿ ಪ್ರತಿಯೊಬ್ಬ ಕೇಳುಗರಿಗೂ ಕೂಡ ನಾವು ಹೆಸರನ್ನು ಹೇಳಿದ್ದೇವೆ, ಯಾರೆಲ್ಲ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ. ಸೊ ಅವರಿಗೋಸ್ಕರ ಈ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಮಸ್ಕಾರ.

0: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICUಯಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿಮ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಾಯ್ ಹಲೋ ನಮಸ್ಕಾರ ಗುಡ್ ಈವ್ನಿಂಗ್ ಶುಭ ಸಂಜೆ ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ದಸರೆಯ ಸಡಗರ, ನವರಾತ್ರಿಯ ಸಂಭ್ರಮ, ನವ ದೇವಿಯರ ಅರ್ಚನೆ ಎಲ್ಲ ಕಡೆಯೂ ಕಂಡು ಬರ್ತಾ ಉಂಟು. ನವರಾತ್ರಿಯ ಧಾರ್ಮಿಕ ಮಹತ್ವ ಪುರಾಣಗಳ ಪ್ರಕಾರ ವಿವಿಧ ಕಥೆಗಳು ನವರಾತ್ರಿಯ ಮೂಲವನ್ನ ನಮಗೆ ವಿವರಿಸುತ್ತದೆ. ಒಂದು ಕಥೆಯ ಪ್ರಕಾರ ರಾಕ್ಷಸರ ರಾಜ ಮಹಿಷಾಸುರನ ಕಥೆಯನ್ನ ಇಲ್ಲಿ ಹೇಳ್ತದೆ. ಅವನು ಸ್ವರ್ಗದಲ್ಲಿ ದೇವರುಗಳ ವಿರುದ್ಧ ಯುದ್ಧವನ್ನ ಮಾಡ್ತಾನೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಶಿವ, ಬ್ರಹ್ಮ ಮತ್ತು ವಿಷ್ಣು, ಈ ತ್ರಿಮೂರ್ತಿಗಳು ಸೇರಿದಂತೆ ಎಲ್ಲ ದೇವರುಗಳು ತಮ್ಮ ದೈವಿಕ ಶಕ್ತಿಗಳನ್ನು ಒಟ್ಟುಗೂಡಿಸಿ ಶಕ್ತಿ ಮತ್ತು ಶಕ್ತಿಯ ಸಾಕಾರವಾದ ದುರ್ಗಾದೇವಿಯನ್ನ ಸೃಷ್ಟಿಸಿದ್ರು. 9 ರಾತ್ರಿಗಳ ತೀವ್ರ ಯುದ್ಧದ ನಂತರ ದುರ್ಗಾ ಮಹಿಷಾಸುರನನ್ನ ಸೋಲಿಸಿದಳು. ಅವಳ ವಿಜಯವನ್ನ ಗುರುತಿಸುವ 10ನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ. ಇದು ಕೆಟ್ಟದ್ದರ ಮೇಲೆ ಒಳ್ಳೆಯತನದ ವಿಜಯವನ್ನ ಸಂಕೇತಿಸುತ್ತದೆ. ಇನ್ನೊಂದು ಕಥೆ ಇದೆ ಈ ನವರಾತ್ರಿಗೆ ಸಂಬಂಧಪಟ್ಟದ್ದು. ಲಂಕೆಯಲ್ಲಿ ಸೆರೆಯಿಂದ ಸೀತೆಯನ್ನ ರಕ್ಷಿಸಲು ರಾವಣನ ವಿರುದ್ಧ ಯುದ್ಧ ಮಾಡಲು ರಾಮ ಸಿದ್ಧತೆಯನ್ನ ನಡೆಸ್ತಾ ಇದ್ದ. ಯುದ್ಧದ ಮೊದಲು ರಾಮನು ದುರ್ಗಾದೇವಿಯ ಆಶೀರ್ವಾದವನ್ನ ಕೋರಿ ಪೂಜೆಯನ್ನ ಮಾಡ್ತಾನೆ. ಈ ಪೂಜೆಗೆ ಅವನಿಗೆ 108 ಕಮಲಗಳು ಬೇಕಾಗಿದ್ದವು ಮತ್ತು ಆ 108 ಎಣಿಕೆಯನ್ನ ಪೂರ್ಣಗೊಳಿಸುವುದಕ್ಕೆ ಅವನು ತನ್ನ ಒಂದು ಕಣ್ಣನ್ನ ಸಮರ್ಪಿಸಲು ಹೊರಟಾಗ ದುರ್ಗಾದೇವಿಯು ಕಾಣಿಸಿಕೊಂಡು ಅವನಿಗೆ ತನ್ನ ದೈವಿಕ ಶಕ್ತಿಯನ್ನು ನೀಡಿ ಆಶೀರ್ವಾದವನ್ನ ಮಾಡ್ತಾರೆ. ಆ ದಿನ ರಾಮ ಯುದ್ಧವನ್ನ ಗೆಲ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ದಕ್ಷನ ಮಗಳು ಉಮೆ ನವರಾತ್ರಿಯ ಸಮಯದಲ್ಲಿ 10 ದಿನಗಳವರೆಗೆ ಮನೆಗೆ ಬರುತ್ತಾಳೆ ಎನ್ನುವ ನಂಬಲಾಗಿದೆ. ಶಿವನನ್ನು ಮದುವೆಯಾಗಿ ಈ ಹಬ್ಬವು ಅವಳು ಭೂಮಿಗೆ ಹಿಂತಿರುಗುವುದನ್ನ ಎಲ್ಲರೂ ಸೇರಿ ಆಚರಿಸುತ್ತಾರೆ. ಇನ್ನೊಂದಷ್ಟು ನವರಾತ್ರಿ ಹಬ್ಬದ ಬಗ್ಗೆ ಮಾತಾಡೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಒಂಬತ್ತು ನವರಾತ್ರಿ ದಿನಗಳು ಮತ್ತು ದುರ್ಗಾದೇವಿಯ ಅವತಾರಗಳು. ಈ ಒಂಬತ್ತು ರಾತ್ರಿಗಳ ಕಾಲ ಜನರು ನವರಾತ್ರಿಯಲ್ಲಿ ಆಳವಾದ ಭಕ್ತಿ ಮತ್ತು ಪ್ರಾರ್ಥನೆಯೊಂದಿಗೆ ಆಚರಿಸುತ್ತಾರೆ. ಪ್ರತಿ ದಿನವೂ ದುರ್ಗಾದೇವಿಯ ಒಂದೊಂದು ಅವತಾರಕ್ಕೆ ಸಮರ್ಪಿತವಾಗಿದೆ ಮತ್ತು ಭಕ್ತರು ಪ್ರತಿ ದಿನಕ್ಕೆ ಅನುಗುಣವಾದ ನಿರ್ದಿಷ್ಟವಾದ ಬಣ್ಣದ ಬಟ್ಟೆಗಳನ್ನು ಧರಿಸುತ್ತಾರೆ. ಈಗ ಯಾವ ಯಾವ ದಿನ ಯಾವ ದೇವಿಯನ್ನು ಆಚರಿಸುತ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲನೇ ದಿನ ಶೈಲಪುತ್ರಿ. ಶೈಲಪುತ್ರಿ ದೇವಿಯನ್ನ ಮೊದಲನೇ ದಿನ ಪೂಜಿಸುತ್ತಾರೆ. ಶೈಲ ಎಂದರೆ ಪರ್ವತ, ಪುತ್ರಿ ಎಂದರೆ ಮಗಳು. ಪರ್ವತ ದೇವರ ಮಗಳಾಗಿ ಪಾರ್ವತಿ ದೇವಿಯನ್ನು ಈ ದಿನದಂದು ಪೂಜಿಸಲಾಗ್ತದೆ. ಎರಡನೆಯ ದಿನ ಬ್ರಹ್ಮಚಾರಿಣಿ. ಕೋಪವನ್ನು ಕಡಿಮೆ ಮಾಡುವುದನ್ನು ಸಂಕೇತಿಸುವ ದುರ್ಗಾದೇವಿಯ ರೂಪವಾದಂತ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗ್ತದೆ. ಮೂರನೆಯ ದಿನ ಚಂದ್ರಘಂಟ. ಭಕ್ತರು ಚಂದ್ರಘಂಟಾ ದೇವಿಯನ್ನ ಮೂರನೆಯ ದಿನ ಪೂಜಿಸುತ್ತಾರೆ. ಅವಳು ಮೂರನೆಯ ಕಣ್ಣನ್ನು ಹೊಂದಿದ್ದಾಳೆ ಮತ್ತು ದುಷ್ಟ ರಾಕ್ಷಸರ ವಿರುದ್ಧ ಹೋರಾಡುತ್ತಾಳೆ ಎನ್ನುವುದನ್ನು ನಂಬಲಾಗಿದೆ. ಪೂಜೆಯ ಸಮಯದಲ್ಲಿ ಅವಳನ್ನು ಮೆಚ್ಚಿಸುವುದಕ್ಕೋಸ್ಕರ ಮಲ್ಲಿಗೆ ಹೂಗಳನ್ನು ಅರ್ಪಿಸಲಾಗ್ತದೆ. ನಾಲ್ಕನೆಯ ದಿನ ಕೂಷ್ಮಾಂಡ. ಈ ತಾಯಿ ಎಲ್ಲರಿಗೂ ಶಕ್ತಿಯನ್ನು ಕೊಡುವುದಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಐದನೆಯ ದಿನ ಸ್ಕಂದಮಾತ. ಬುಧಗ್ರಹವನ್ನು ಆಳುವ ಸ್ಕಂದಮಾತ ದೇವಿ ಈಕೆ ಪ್ರೀತಿಯ ಸ್ವಭಾವಕ್ಕಾಗಿ ಎಲ್ಲರಿಂದಲೂ ಪೂಜಿಸಲ್ಪಡುತ್ತಾಳೆ. ಆರನೆಯ ದಿನ ಕಾತ್ಯಾಯಿನಿ. ದುರ್ಗಾದೇವಿಯು ರಾಕ್ಷಸರ ರಾಜನನ್ನ ಸೋಲಿಸಲು ಕಾತ್ಯಾಯಿನಿ ರೂಪವನ್ನ ತಾಳುತ್ತಾಳೆ. ಮುತ್ತೈದೆಯರ ಶಾಂತಿಯುತ ದಾಂಪತ್ಯ ಮತ್ತು ಕುಟುಂಬ ಜೀವನಕ್ಕಾಗಿ ಎಲ್ಲ ಹೆಂಗಳೆಯರು ಆ ದೇವಿಯನ್ನ ಪ್ರಾರ್ಥಿಸುತ್ತಾರೆ. ಏಳನೆಯ ದಿನ ಕಾಳರಾತ್ರಿ. ಈ ದಿನವು ಕಾಳರಾತ್ರಿ ದೇವಿಗೆ ಸಮರ್ಪಿತವಾಗಿದೆ. ಆಕೆಯ ಉಗ್ರ ಸ್ವಭಾವ ಮತ್ತು ವಿಶ್ವದಾದ್ಯಂತ ಹರಡಿರುವ ದುಷ್ಟಶಕ್ತಿಗಳನ್ನು ಭಯಭೀತಗೊಳಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾಗಿದ್ದಾಳೆ. ಅವಳು ಕಾಳಿದೇವಿಯ ಅವತಾರವಾಗಿದ್ದಾಳೆ. ಎಂಟನೆಯ ದಿನ ಮಹಾಗೌರಿ. ಈ ದಿನದಂದು ಜನರು ಬಿಳಿ ಬಟ್ಟೆಗಳನ್ನು ಧರಿಸಿ ಗೂಳಿಯ ಮೇಲೆ ಸವಾರಿ ಮಾಡುವ ಮಹಾಗೌರಿಯನ್ನ ಪೂಜಿಸುತ್ತಾರೆ. ಕನ್ಯೆಯರು ಅಂದರೆ ಹುಡುಗಿಯರಿಗೆ ಈ ದಿನವನ್ನು ವಿಶೇಷವಾಗಿ ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ಕನ್ಯಾ ಪೂಜೆಯನ್ನು ಆ ದಿವಸದಿಂದ ಆಚರಿಸಲಾಗ್ತದೆ. ಆ ದಿನವನ್ನು ಮಹಾಷ್ಟಮಿ ಅಥವಾ ದುರ್ಗಾಷ್ಟಮಿ ಎಂದು ಕರೆಯಲಾಗ್ತದೆ. ಈ ದಿನದಲ್ಲಿ ನೃತ್ಯ, ವಿನೋದ ಮತ್ತು ಪ್ರಾರ್ಥನೆಗಳನ್ನ ಮಾಡ್ತಾರೆ. ಒಂಬತ್ತನೆಯ ದಿನ ಸಿದ್ಧಿದಾತ್ರಿ. ಎಲ್ಲ ಆಸೆಗಳನ್ನು ಈಡೇರಿಸುವ ಶಕ್ತಿದೇವಿ ಸಿದ್ಧಿದಾತ್ರಿಯನ್ನ ಆ ದಿವಸ ಪೂಜಿಸಲಾಗ್ತದೆ. ಹತ್ತನೆಯ ದಿವಸವೇ ವಿಜಯದಶಮಿ. ಒಂಬತ್ತು ದಿನಗಳ ಪ್ರಾರ್ಥನೆಯ ನಂತರ ಹತ್ತನೆಯ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗ್ತದೆ. ಇದು ಹೊಸ ಪ್ರಯತ್ನಗಳನ್ನು ಆರಂಭಿಸುವ ಸಮಯ. ಇದನ್ನು ವಿದ್ಯಾರಂಭಂ ಎಂದು ಕರೆಯುತ್ತಾರೆ. ಮಕ್ಕಳನ್ನು ಶಿಕ್ಷಣ ಜಗತ್ತಿಗೆ ಪರಿಚಯವನ್ನ ಮಾಡಿಸುವ ದಿನವಾಗಿದೆ. ಇದೇ ರೀತಿ ಅನೇಕ ಬಣ್ಣಗಳನ್ನ ಆ ದಿವಸ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾರೆ. ಆ ದಿನದ ಬಗ್ಗೆ ಅಥವಾ ಆ ಬಣ್ಣಗಳ ಬಗ್ಗೆ ತಿಳ್ಕೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ. ನಾನು ಮಂಜುಳ, ಇದು ಬಣ್ಣ ಬಣ್ಣದ ಬದುಕು. ನಾನು ಆವಾಗ್ಲೇ ಹೇಳಿದ್ದೆ, ಈ 9 ದಿವಸ ನವರಾತ್ರಿ ಎಂದು ಬೇರೆ ಬೇರೆ ಬಣ್ಣದ ಬಟ್ಟೆಗಳನ್ನ ಧರಿಸ್ತಾರೆ. ಯಾವ ದಿನ ಯಾವ ಬಟ್ಟೆಯನ್ನ ಧರಿಸಬೇಕು ಮತ್ತೆ ಯಾಕಾಗಿ ಅನ್ನೋದನ್ನ ನಾನಿಲ್ಲಿ ತಿಳಿಸ್ತಾ ಹೋಗ್ತೇನೆ. ಮೊದಲನೇ ದಿನ ಹಳದಿ ಬಣ್ಣವನ್ನ ಧರಿಸ್ತಾರೆ. ಹಳದಿ ಬಣ್ಣದ ವಸ್ತ್ರ ಧರಿಸುವುದರಿಂದ ಜೀವನದಲ್ಲಿ ಒಂದು ಸಂತೋಷ ಸಿಗ್ತದೆ, ಜೊತೆಗೆ ಸಕಾರಾತ್ಮಕತೆ ಬರುತ್ತದೆ. ಈ ಬಣ್ಣವು ಸಂತೋಷವನ್ನ ಸೂಚಿಸುತ್ತದೆ. ದಿನವಿಡೀ ಮತ್ತು ವರ್ಷವಿಡೀ ನೀವು ಶಾಂತ ಮತ್ತು ಹರ್ಷಚಿತ್ತದಿಂದ ಇರಲು ಈ ಬಣ್ಣ ನಮಗೆ ಸಹಾಯವನ್ನ ಮಾಡುತ್ತದೆ. ಎರಡನೇ ದಿನ ಹಸಿರು ಬಣ್ಣ. ಹಸಿರು ಬಣ್ಣವು ಫಲವತ್ತತೆ ಮತ್ತು ಸಕಾರಾತ್ಮಕ ಬೆಳವಣಿಗೆ, ಶಾಂತತೆ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ. ಈ ದಿನದಂದು ಹಸಿರು ಬಣ್ಣವನ್ನು ಧರಿಸುವುದು ಒಂದು ಹೊಸ ಆರಂಭವನ್ನು ಸೂಚಿಸುತ್ತದೆ ಮತ್ತು ನಮ್ಮ ಜೀವನದಲ್ಲಿ ಒಂದು ಪ್ರಶಾಂತತೆಯನ್ನು ತುಂಬಿದ ಭಾವ ನಮಗೆ ಗೋಚರಿಸುತ್ತದೆ. ಮೂರನೆಯ ದಿವಸ ಬೂದು ಬಣ್ಣ. ಬೂದು ಬಣ್ಣವು ಮನಸ್ಸು ಮತ್ತು ಭಾವನೆಗಳ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಮಣ್ಣಿನ ಬಣ್ಣ ಈ ಬೂದು ಬಣ್ಣ ಹೇಳಿದರೆ ಇದು ನಮ್ರತೆ ಮತ್ತು ಸರಳ ಜೀವನ ಶೈಲಿಯನ್ನ ಸೂಚಿಸುತ್ತದೆ. ಇನ್ನು ನಾಲ್ಕನೆಯ ದಿನಕ್ಕೆ ಕಿತ್ತಳೆ ಬಣ್ಣ. ಕಿತ್ತಳೆ ಬಣ್ಣವು ರೋಮಾಂಚಕ ಬಣ್ಣವಾಗಿದ್ದು ಅದು ಸಂತೋಷ, ಸೃಜನಶೀಲತೆ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ. ಕಿತ್ತಳೆ ಬಣ್ಣವನ್ನು ಧರಿಸುವುದರಿಂದ ಶಾಂತ ಮನಸ್ಸಿನಿಂದ ಮತ್ತು ಯಾವುದೇ ಒಂದು ನೆಗೆಟಿವ್ ಹೇಳ್ತೇವಲ್ಲ, ನಕಾರಾತ್ಮಕ ಭಾವನೆಗಳಿಲ್ಲದೆ ಸಮಸ್ಯೆಗಳನ್ನ ಅದನ್ನೊಂದು ಪರಿಹಾರ ನೀಡುವುದಕ್ಕೆ ಇದು ನಮಗೆ ಸಹಾಯವನ್ನ ಮಾಡುತ್ತದೆ. ಐದನೆಯ ದಿನ ಬಿಳಿ ಬಣ್ಣ. ಬಿಳಿ ಬಣ್ಣವು ಶಾಂತಿ ಮತ್ತು ಸಾಮರಸ್ಯವನ್ನ ಸಂಕೇತಿಸುತ್ತದೆ. ಈ ದಿನದಂದು ಬಿಳಿ ಬಣ್ಣವನ್ನು ಧರಿಸುವುದು ಸುರಕ್ಷತೆ, ಸಂತೋಷ ಮತ್ತು ಒಂದು ಒಳ್ಳೆಯ ಎನರ್ಜಿಯನ್ನು ನಮಗೆ ಕೊಡುತ್ತದೆ. ಆರನೆಯ ದಿವಸ ಕೆಂಪು ಬಣ್ಣ. ಕೆಂಪು ಬಣ್ಣವು ಪ್ರೀತಿ, ಉತ್ಸಾಹ ಮತ್ತು ಧೈರ್ಯವನ್ನು ಸೂಚಿಸುವ ಶಕ್ತಿಶಾಲಿ ಬಣ್ಣವಾಗಿದೆ. ಕೆಂಪು ಬಣ್ಣವನ್ನು ಧರಿಸುವುದರಿಂದ ಭಕ್ತರು ವರ್ಷ ಪೂರ್ತಿ ಚೈತನ್ಯ, ನಿಷ್ಠೆ ಎಲ್ಲವನ್ನ ಹೊಂದಿ ಬಹಳ ಆರೋಗ್ಯವಂತರಾಗಿ ಬಾಳುತ್ತಾರೆ. ಇನ್ನು ಏಳನೆಯ ದಿವಸ ನೀಲಿ ಬಣ್ಣ. ನಾವು ಒಂದು ಹೇಳ್ತೇವೆ ರಾಯಲ್ ನೀಲಿ, ರಾಯಲ್ ಬ್ಲೂ ಅಂತ ಹೇಳ್ತೇವೆ. ಆ ಬಣ್ಣ ಅದು ಒಂಥರ ಸೊಬಗನ್ನ ನಮಗೆ ಕೊಡ್ತದೆ. ರಾಯಲ್ ನೀಲಿ ಬಣ್ಣವನ್ನು ಧರಿಸುವುದರಿಂದ ಒಂದು ವರ್ಚಸ್ಸು ಅಥವಾ ಜೀವನದಲ್ಲಿ ನೀವು ಏನನ್ನ ಗುರಿಯಾಗಿಸಿಕೊಂಡಿದ್ದೀರೋ ಅದರಲ್ಲೇ ನಿಮಗೆ ಅದನ್ನು ಸಾಧಿಸುವಂತ ಉತ್ಸಾಹ ನಿಮ್ಮಲ್ಲಿ ಕಂಡು ಬರುತ್ತದೆ. ಎಂಟನೆಯ ದಿವಸಕ್ಕೆ ಗುಲಾಬಿ ಬಣ್ಣ. ಗುಲಾಬಿ ಬಣ್ಣ ಅಂದ್ರೆ ಒಂಥರ ವಾತ್ಸಲ್ಯ, ಆಮೇಲೆ ಅದು ಒಳ್ಳೆಯತನವನ್ನ ಪ್ರತಿನಿಧಿಸುತ್ತದೆ. ಗುಲಾಬಿ ಬಣ್ಣವನ್ನು ಧರಿಸುವುದರಿಂದ ಮಾನವೀಯತೆ ಮತ್ತು ಒಂಥರ ಪ್ರೀತಿ ಹುಟ್ಟಿಕೊಳ್ಳುತ್ತದೆ. ನಿಮ್ಮನ್ನು ಎಲ್ಲರೂ ಪ್ರೀತಿಸುವಂತೆ ಇದು ಮಾಡುತ್ತದೆ. ಇನ್ನು ಒಂಬತ್ತನೆಯ ದಿವಸ ನೇರಳೆ. ನೇರಳೆ ಬಣ್ಣವು ಶಾಂತಿ ಮತ್ತು ಉದಾತ್ತತೆಯನ್ನು ಸೂಚಿಸುತ್ತದೆ. ಆ ದಿನ ನೇರಳೆ ಬಣ್ಣವನ್ನು ಧರಿಸುವುದು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ನಮಗೆ ತರುವುದರ ಸಂಕೇತವಾಗಿದೆ. ಇನ್ನು ಹತ್ತನೆಯ ದಿವಸಕ್ಕೆ ಒಂದು ಹಸಿರು ಬಣ್ಣ. ಅದು ಹೇಗೆಂದರೆ ನವಿಲು ಹಸಿರಿರುವಂಥದ್ದು, ನವಿಲು ಬಣ್ಣ ಹೇಳ್ತೇವಲ್ಲ ಅಂಥದ್ದು. ಇದು ಬುದ್ಧಿವಂತಿಕೆಯನ್ನು ಪ್ರತಿನಿಧಿಸುತ್ತದೆ. ಈ ಬಣ್ಣವನ್ನು ಧರಿಸುವುದರಿಂದ ನಮಗೆ ಮನಸ್ಸಿನಲ್ಲಿ ಶಾಂತಿ, ಆಮೇಲೆ ಸಹಾನುಭೂತಿ, ಬೇರೆಯವರ ಬಗ್ಗೆಯೂ ನಮಗೊಂದು ಸಹಾನುಭೂತಿ ಮೂಡುತ್ತದೆ. ಹಸಿರು ಮತ್ತು ನೀಲಿ ಇದರಲ್ಲಿ ಮರ್ಜ್ ಆಗಿರುವ ಕಾರಣ ಈ ಎರಡು ಕಲರು, ಈ ಗುಣಗಳು ನಮ್ಮನ್ನು ಬಹಳ ಆರೋಗ್ಯವಂತರನ್ನಾಗಿ ಇಡುತ್ತದೆ. ಈಗ ಈ ಬಣ್ಣಗಳ ಬಗ್ಗೆ ಕೇಳಿದೆವು, ಇನ್ನೊಂದು ಕಥೆಯನ್ನ ಕೇಳೋಣ. ಕೇಳುವುದಕ್ಕಿಂತ ಮುಂಚೆ ಈ ಸೂಪರ್ ಆಗಿರೋ ಹಾಡು ನಿಮಗೋಸ್ಕರ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

ಕೇಳ್ತಾ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಆರ್ಜೆ ಮಂಜುಳ. ಇದು ನವರಾತ್ರಿಯಲ್ಲಿ ಹೇಗೆ 9 ದಿನ ಯಾವ ದೇವಿಯರನ್ನೆಲ್ಲ ಆಚರಿಸ್ತಾರೆ, 9 ದಿನ ಯಾವ ಬಣ್ಣದ ಬಟ್ಟೆಯನ್ನ ಹಾಕೊಳ್ಬೇಕು ಅಂತ ತಿಳ್ಕೊಂಡೆವು. ಇದರಲ್ಲಿ ಮೊದಲನೇ ದಿವಸ ನಾವು ಶೈಲಪುತ್ರಿ ಅಂತ ಹೇಳ್ತೇವೆ. ಈ ಶೈಲಪುತ್ರಿಗೆ ಸಂಬಂಧಪಟ್ಟಂತಹ ಒಂದು ಕಥೆಯನ್ನ ನಿಮಗೆ ನಾನು ಇವಾಗ ಹೇಳ್ತೇನೆ. ಪರ್ವತ ರಾಜ ಹಿಮವಂತನ ಪುತ್ರಿ ಶೈಲಪುತ್ರಿ, ಆ ದೇವಿಯ ಅವತಾರದ ಹಿಂದೆ ಒಂದು ಕಥೆ ಇದೆ. ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ, ದಕ್ಷ ಪ್ರಜಾಪತಿ ಇದಾನಲ್ಲ, ಅವನಿಗೆ 27 ಮಕ್ಕಳು, ಹೆಣ್ಣು ಮಕ್ಕಳು. ಅವರನ್ನ ಎಲ್ಲರನ್ನ ಆತ ಚಂದ್ರನಿಗೆ ಮದುವೆ ಮಾಡಿಕೊಡ್ತಾನೆ. ಆದ್ರೆ ಉಳಿದವರಲ್ಲಿ ಒಬ್ಬಳು ಅದರಲ್ಲಿ ದಾಕ್ಷಾಯಿಣಿ, ಅವರು ಶಿವನನ್ನ ಪ್ರೀತಿಸಿ ವರಿಸ್ತಾಳೆ. ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡ್ರೆ ಆಗ್ತಾನೆ ಇರಲಿಲ್ಲ. ಯಾಕೆ ಗೊತ್ತಾ? ಸ್ಮಶಾನದಲ್ಲಿ ವಾಸ ಮಾಡುವವ, ಕುತ್ತಿಗೆಯಲ್ಲಿ ನಾಗರಹಾವನ್ನ ಸುತ್ತಿಕೊಂಡಿರುವವ, ಏನೋ ಅವನಿಗೆ ಮನಸ್ಸಲ್ಲಿ ಶಿವನಿಗಿಂತ ಚಿಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗ್ತಿದ್ದ ಅಂತ ಹೇಳಿ ಅವನು ಹೇಳಿಕೊಳ್ತಾ ಇದ್ದ. ಪ್ರಜಾಪತಿ ಬ್ರಹ್ಮ ಒಂದು ಯಾಗವನ್ನ ಅಲ್ಲಿ ಆಯೋಜಿಸ್ತಾನೆ. ಇದಕ್ಕೆ ಶಿವನು ಅಧ್ಯಕ್ಷನಾಗಿರ್ತಾನೆ. ಅಲ್ಲಿಗೆ ದಕ್ಷ ಬರ್ತಾರೆ. ಆಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಗೌರವವನ್ನ ಸೂಚಿಸ್ತಾರೆ. ಇದರಿಂದ ದಕ್ಷ ಸಹಜವಾಗಿ ಕೆರಳ್ತಾನೆ. ಶಿವ ಬೇಕೆಂದೇ ತನಗೆ ಗೌರವ ನೀಡದೆ ಅವಮಾನಿಸ್ತ ಎಂದು ಕನಲಿ ಕೆಂಡವಾಗ್ತಾನೆ. ಇದಕ್ಕೆ ಪ್ರತಿಕಾರವೆಂಬಂತೆ ದಕ್ಷನು ಶಿವನಿಗೂ ಅವಮಾನ ಮಾಡಬೇಕು ಅಂತ ಇನ್ನೊಂದು ಯಜ್ಞವನ್ನ ಆಯೋಜಿಸ್ತಾನೆ. ಆದ್ರೆ ಬೇಕು ಅಂತಲೇ ಮಗಳಾದ ದಾಕ್ಷಾಯಿಣಿಗೆ ಅಳಿಯನಾದಂತ ಶಿವನಿಗೆ ಆಹ್ವಾನವನ್ನೇ ನೀಡದೆ ಉಳಿದ ಎಲ್ಲ ಮಕ್ಕಳಿಗೂ ಆಮಂತ್ರಣವನ್ನ ಕಳಿಸ್ತಾನೆ. ತಂದೆಯ ಯಾಗವನ್ನ ಆಯೋಜಿಸಿರುವುದನ್ನ ಬ್ರಾಹ್ಮಣರಿಂದ ತಿಳಿದಂತ ದಾಕ್ಷಾಯಿಣಿ ಶಿವನೊಂದಿಗೆ ಹೇಳ್ತಾಳೆ, ನಾವು ಹೋಗೋಣ, ಅಪ್ಪನ ಮನೆ ಅಲ್ವಾ, ಏನೂ ಆಗಲ್ಲ, ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಒತ್ತಾಯಿಸ್ತಾಳೆ. ಆದ್ರೆ ಶಿವ ಹೇಳ್ತಾನೆ, ಆಹ್ವಾನವಿಲ್ಲದೆ ಹೋಗುವುದು ಸರಿಯಲ್ಲ ಅಂತ ಹೇಳ್ತಾನೆ. ತಂದೆ ಮನೆಗೆ ಹೋಗ್ಲಿಕ್ಕೆ ಆಹ್ವಾನ ಬೇಕಾ? ಬೇಕಾಗಿಲ್ಲ ಅಂತ ವಾದಿಸಿದ ದಾಕ್ಷಾಯಿಣಿ ಶಿವನು ಜೊತೆಗಿಲ್ಲದೆ ದಕ್ಷ ಯಜ್ಞಕ್ಕೆ ಹೋಗ್ತಾಳೆ. ಆದರೆ ದಕ್ಷನು ಯಾಗಕ್ಕೆ ಬಂದ ಮಗಳನ್ನು ನೋಡಿಯೂ ನೋಡದಂತೆ ಮಾಡಿ ಉಳಿದವರು ಅವಳನ್ನು ನಿರ್ಲಕ್ಷಿಸುವಂತೆ ಮಾಡಿ ಅವಮಾನಿಸ್ತಾನೆ. ಶಿವನನ್ನು ಅವಮಾನಿಸುವ ಕ್ರಿಯೆಯನ್ನ ಯಜ್ಞದಲ್ಲಿ ಮಾಡ್ತಾನೆ. ಎಲ್ಲರ ಮುಂದೆ ಪತಿಗೆ ಆದ ಅವಮಾನವನ್ನು ಸಹಿಸದ ದಾಕ್ಷಾಯಿಣಿಯು ಮುಂದಿದ್ದ ಯಜ್ಞಕೊಂಡಕ್ಕೆ ಹಾರಿ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಹೀಗೆ ತನ್ನ ಶರೀರವನ್ನ ಭಸ್ಮವಾಗಿಸಿದ ದಾಕ್ಷಾಯಿಣಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸ್ತಾಳೆ. ಇವಳೇ ಶೈಲಪುತ್ರಿ, ಮತ್ತೆ ಶಿವನ ಮಡದಿ ಸತಿಯಾಗಿ ಹೆಸರು ಪಡೆಯುತ್ತಾಳೆ. ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ 10 ದಿನ ಮಾತ್ರ ತವರಿಗೆ ತೆರಳಲು ಅನುಮತಿ ನೀಡ್ತಾನೆ. ಅದರಂತೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಮಂತ್ರಿಸಿ ಗೌರವಿಸುವಂತ ಸಂಪ್ರದಾಯವಿದೆ. ಶೈಲಪುತ್ರಿಯು ಮನೋಕಾರಕನಾದ ಚಂದ್ರನನ್ನು ತನ್ನ ಮಸ್ತಿಷ್ಕದ ಮೇಲೆ ಧರಿಸಿದ್ದಾಳೆ. ತಮೋಗುಣದ ಸಂಕೇತವಾದ ತ್ರಿಶೂಲವನ್ನ ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿದ್ದಾಳೆ. ಶ್ವೇತ ವಸ್ತ್ರಧಾರಿಯಾಗಿರುವ ಶೈಲಪುತ್ರಿಯು ಆಕೆಗೆ ಮಲ್ಲಿಗೆ

0: ಕೇಳ್ತಾ ಇದ್ದೀರಾ ರೇಡಿಯೋ ಸ್ಟಾರ್ 107.8 ಎಫ್ಎಂ ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಇವಾಗ ದಸರಾ ಅಂದ್ರೆ ನನಗೆ ನೆನಪಾಗೋದು ವೇಷಗಳು ಅಲ್ವಾ. ಯಾವುದೆಲ್ಲ ವೇಷಗಳಿದೆ? ಹಿಂದೆ ಅನೇಕ ವೇಷಗಳಿತ್ತಂತೆ. ಈಗ ನಮಗೆ ಹುಲಿ ವೇಷ, ಕರಡಿ ವೇಷ ಇಂಥದನ್ನ ಬಿಟ್ಟರೆ ಅನೇಕ ವೇಷಗಳು ನಮಗೆ ಕಾಣ ಸಿಗೋದಿಲ್ಲ. ಇವಾಗ ಈ ವೇಷಗಳ ಬಗ್ಗೆ ನಮಗೆ ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ ಶ್ರೀಶ ವಾಗ್ಮಿಗಳಾಗಿರುವವರು, ಉತ್ತಮ ಬರಹಗಾರರು, ನಾಟಕ ಕೃತಿಗಳನ್ನ ರಚಿಸಿರುವವರು ಶ್ರೀ ನವನೀಶ್ ಶೆಟ್ಟಿ ಕದ್ರಿ ಈಗ ನಮ್ಮ ಜೊತೆಗಿದ್ದಾರೆ. ಈ ವೇಷಗಳ ಬಗ್ಗೆ ಅವರೇನು ಹೇಳ್ತಾರೆ ಅಂತ ಕೇಳೋಣ. ನಮಸ್ತೆ ನವನೀತಣ್ಣ.
1: ನಮಸ್ತೆ ನಮಸ್ತೆ.
0: ನವನೀತಣ್ಣ, ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ನೋಡುದು ಈ ಹುಲಿ ವೇಷ, ಕರಡಿ ವೇಷ, ಸಿಂಹ ಇಂಥದ್ದೊಂದು ನಾಲ್ಕೈದು ವೇಷಗಳನ್ನ ನೋಡ್ತೇವೆ. ಹೊರತು ಹಿಂದಿನ ಕಾಲದಲ್ಲಿ ನಾನು ಸಣ್ಣವಳಿದ್ದಾಗಲೂ ಕೆಲವು ವೇಷಗಳನ್ನ ನೋಡಿದ್ದೇವೆ, ಆದ್ರೆ ಅದು ಈಗ ನಮ್ಮ ನೆನಪಲ್ಲಿಲ್ಲ. ಹಾಗಾಗಿ ನಿಮಗೆ ಆ ವೇಷಗಳ ಬಗ್ಗೆ ಏನು ಗೊತ್ತಿದೆ ಅದನ್ನ ಒಂದ್ ಸ್ವಲ್ಪ ಹೇಳ್ಬೋದಾ?
1: ಆ ಎಲ್ಲ ವೇಷಗಳನ್ನ ನೋಡಬೇಕಿದ್ರೆ, ಒಂದೇ ಕಡೆಯಲ್ಲಿ ನೋಡಬೇಕಿದ್ರೆ ಮಂಗಳಾದೇವಿ ಪರಿಸರಕ್ಕೆ ಹೋಗ್ಬೇಕಾಗಿತ್ತು ನಾವು ನಮ್ಮ ಬಾಲ್ಯದಲ್ಲಿ.
0: ಹೌದೌದೌದು.
1: ಅದೇ ರೀತಿ ವೆಂಕಟರಮಣ ದೇವಸ್ಥಾನದ ಜಳಕದ ಹೊತ್ತಿಗೆ ಎಲ್ಲ ವೇಷಗಳು ಬರ್ತಾ ಇತ್ತು. ಆ ವೇಷಗಳಲ್ಲಿ ವಿಭಾಗ ಇತ್ತು. ಈಗ ಒಂದು ಇಂಡಿವಿಜುವಲ್ ವೇಷ, ಒಬ್ಬೊಬ್ಬರೇ ಮಾಡುವಂತ, ಅದು ಬಿಡಿ ವೇಷ ಅಂತ, ಚುಂಗುಡಿ ವೇಷಗಳು.
0: ಚುಂಗುಡಿ ವೇಷ,
1: ಚುಂಗುಡಿ ವೇಷ, ಮತ್ತೆ ಜೋಡು ವೇಷ, ಎರಡೆರಡು ಪಾತ್ರಧಾರಿಗಳು,
0: ರಾಧಾಕೃಷ್ಣ
1: ಅಂತದ್ದು ತುಂಬಾ ಇತ್ತು. ಮತ್ತೆ ಕೂಪ ಆಗಿರುವಂತಹದ್ದು, ಇಬ್ಬರಿಗಿಂತ ಹೆಚ್ಚು ಮಂದಿ ಇರುವಂತಹ ಒಂದು ತಂಡವಾಗಿ ಬರುವಂತಹ ವೇಷಗಳು. ಮತ್ತೆ ಅದನ್ನು ಪುನಃ ವರ್ಗೀಕರಣ ಮಾಡಿದ್ರೆ ಮಾತನಾಡುವ ವೇಷಗಳು, ಮಾತನಾಡದ ವೇಷಗಳು, ಕುಣಿಯುವ ವೇಷಗಳು, ಕುಣಿಯದೇ ಇರುವ ವೇಷಗಳು, ಈ ರೀತಿಯಾಗಿ ವಿಭಾಗ ಮಾಡಿಕೊಂಡು ಹೋಗ್ಬೋದು. ಈಗ ಹುಲಿ ವೇಷ, ಇನ್ನೊಂದು ಅನಾರ್ಕಲಿ ಅಂತ, ಗೊತ್ತು ಕರಡು ವೇಷ ಎಲ್ರಿಗೆ ಗೊತ್ತು, ಅನಾರ್ಕಲಿ
0: ನೋಡಿದೆ ನೆನಪಿದೆ.
1: ಈ ದಸರಾ ವೇಷಗಳಲ್ಲಿ ಒಂದನೇ ಮರ್ಯಾದೆ ಹುಲಿ ವೇಷಗಳಿಗೆ ಆದ್ರೆ, ಎರಡನೇ ಮರ್ಯಾದೆ ಅನಾರ್ಕಲಿಗೆ, ಮೂರನೇ ಮರ್ಯಾದೆ ಉಳಿದ ತಂಡಗಳಿಗೆ ಅಂತ ಹೇಳಬಹುದು. ಅನಾರ್ಕಲಿ ಅಂತ ಹೇಳಿದ್ರೆ ಅದು ಈ ಚೀನಿ ವಾದ್ಯ ವೆಸ್ಟರ್ನ್ ಮ್ಯೂಸಿಕ್ ಗೆ, ವೆಸ್ಟರ್ನ್ ಮ್ಯೂಸಿಕ್ ಅಂದ್ರೆ ಅದು ಈಗ ನಮ್ಗೆ ನಮ್ಮ ಸ್ಥಳೀಯ ಮ್ಯೂಸಿಕ್ ಆಗಿದೆ.
0: ಪಿಕ್ಚರ್ ಹಾಡುಗಳನ್ನ ಹೇಳ್ತಾರೆ,
1: ಪಿಕ್ಚರ್ ಹಾಡುಗಳಿಗೆ ಹೊಂದಾಣಿಕೆ ಆಗುವ ಮದ್ಯಗಳು. ಅದರಲ್ಲಿ ಎರಡು ಜೊತೆ, ಅದು ಕನಿಷ್ಠ ಮೂರು ಜೊತೆ, ಎರಡು ಜೊತೆ ಅಥವಾ ಮೂರು ಜೊತೆ, ನಾಲ್ಕು ಜೊತೆ ವೇಷಗಳಿರ್ತದೆ. ಜೊತೆ ವೇಷ, ಒಂದು ಗಂಡು ಒಂದು ಹೆಣ್ಣು, ಮತ್ತೆ ಒಬ್ಬ ಹಾಸ್ಯಗಾರ ಕಾಮಿಡಿಯನ್, ಅವರು ಕುಣಿಯುವುದು ಆ ಮ್ಯೂಸಿಕ್ಗೆ ತಕ್ಕ ಹಾಗೆ. ಇದು ಮಾತು ಇಲ್ಲದ ವೇಷ,
0: ಡಾನ್ಸ್ ಮಾತ್ರ,
1: ಹಾಗೆ ಅದರಲ್ಲಿ ಮಾತಾಡ್ಲಿಕ್ಕಿಲ್ಲ, ಕುಣಿಲಿಕ್ಕೆ ಮಾತ್ರ. ಆ ಜೋಡಿಗಳಲ್ಲಿ ಭಾರತೀಯ ಜೋಡಿ ಬೇರೆ, ಸಾಂಪ್ರದಾಯಿಕ ಜೋಡಿ ಬೇರೆ, ಗೋವಾ ಪರಿಸರದ ಸ್ವಲ್ಪ ಆಧುನಿಕ ಡ್ರೆಸ್ ಹಾಕಿಕೊಂಡಿರುವ ವೇಷಗಳು, ಅದೇ ರೀತಿ ಫಾರಿನ್ ನ ಜೊತೆ ಒಂದು
0: ಫಾರಿನ್,
1: ಮತ್ತೆ ಹಾಸ್ಯಗಾರ. ಈ ದಸರಾ ಮೆರವಣಿಗೆಗಳಲ್ಲಿ ಈ ದೇವಿಯ ಹತ್ತಿರ ಇರುವ ವಾಹನಗಳು ಹುಲಿಯ ವಾಹನಗಳು, ಅದರ ನಂತರ ಬರುವುದು ಈ ಅನಾರ್ಕಲಿ. ಅನಾರ್ಕಲಿಯ ವಾಹನಗಳಲ್ಲಿ ನಾನು ಕುದ್ರು ಇದರಲ್ಲಿ ಮಂಗಳೂರು ಶಾರದೋತ್ಸವದ ಮೆರವಣಿಗೆಯಲ್ಲಿ ನೋಡಿದ ಇದರಲ್ಲಿ ನಾಲ್ಕೈದು ತಂಡಗಳು ಇತ್ತು ಆ ಟೈಮಲ್ಲಿ, ಅನಾರ್ಕಲಿತ್ತು, ಐದಾರು ತಂಡಗಳು ಅಂತ ಹೇಳ್ಬಹುದು. ಈಗ ಅದು ಬಹುಶಃ ಒಂದಕ್ಕೆ ಎರಡಕ್ಕೆ ಸೀಮಿತವಾಗಿದೆ,
0: ನೋಡಿದ್ದೇ ಇಲ್ಲ.
1: ಇಲ್ಲ, ಹೌದು.
0: ಇನ್ನೊಂದು ಬರ್ತಿತ್ತಲ್ಲ ನವನೀತಣ್ಣ, ಜಕ್ಕ ಮದೀನಾ ಅಂತ ಹೇಳ್ಕೊಂಡು,
1: ಅದು ಈಗ ಇಂಡಿವಿಜುವಲ್ ವೇಷ ಅಂತ ಹೇಳಿದಲ್ಲ,
0: ಅದರಲ್ಲಿ ಬರ್ತದೆ.
1: ಅದರಲ್ಲಿ ಅದು ಆ ಜಕ್ಕ ಮದೀನಾ ವೇಷದಲ್ಲಿ ಒಂದು ಒಂದು ಮುಸ್ಲಿಂ ಮಹಿಳೆಯ ಟೈಪ್ ಅಥವಾ ಜಾನಪದ ಮಹಿಳೆಯ ಟೈಪ್ ಅಲ್ಲಿ ಒಂದು ವೇಷ, ಅದು ಹಿಂದಿ ಮಿಶ್ರದ. ಜಕ್ಕ ಮದೀನಾ ರೇ ಬಾರೆ ಬಂಗಾಲೆ ಬೊಂಬೈ ಖಜಾನ ರೊಟ್ಟಿ ಪೀನಾ, ಅದು ಹೇಳುವ ಶೈಲಿ
0: ಚಂದ ಆಗ್ತದೆ.
1: ತಮಕೆ ಹೊಡೆದುಕೊಂಡು ಕೇರಿಗೆ, ಅದರಲ್ಲೆಲ್ಲ ಹಾಸ್ಯ ಇರ್ತದೆ ಸ್ವಲ್ಪ. ಸಿದ್ಧಿ ಆರ್ ಸಿದ್ಧಿ ಸಿದ್ಧಿ ಪುಕ್ಲಿ ಗುದ್ದಿ ಹೇಳಿಕೊಂಡು ಕೊನೆಗೆ ಅಲ್ಲಿಗೆ ನಿಲ್ತದೆ. ಮತ್ತೆ ಇನ್ನೊಂದು ವೇಷ ಪೇರ್ದ ವೇಷ ಅಂತ ಹೇಳುದು, ಅದನ್ನು
0: ಪೇರ್ದ ವೇಷ
1: ಸ್ತ್ರೀ ವೇಷ. ಅದು ಆ ಕಾಲದಲ್ಲಿ ಬಹಳ ಕಮ್ಮಿ ಇತ್ತು, ಈ ಕಾಲದಲ್ಲಿ ಜಾಸ್ತಿ ಇದೆ. ಮಾರ್ನಮಿಗೆ ಮಾತ್ರ ಅಲ್ಲ, ವರ್ಷ ಇಡೀ ಇರ್ತದೆ. ಗಂಡು ಅಲ್ಲ ಹೆಣ್ಣು ಅಲ್ಲದ ಆ ಸ್ವರೂಪದ ವೇಷ ಅದು. ಆಕ್ಚುಲಿ ಸ್ತ್ರೀ ವೇಷ ಅಂತ ಜನಜಂಗುಳಿ ಇರುವಲ್ಲಿ ಬರುವುದು, ಅವರು ಗಂಡ ಹೆಂಡತಿ ಹೋಗುವಾಗ ಹೋಗಿ ಗಂಡನನ್ನು ಹಿಡಿಯುದು, ನೀವು ಇಳಿತು ಇನ್ನೊಂದು ಮದುವೆ ಆದತ್ತ ನನ್ನನ್ನು ಬಿಟ್ಟು ಅಂತ ಹೇಳಿ, ಹಾಸ್ಯ ಪ್ರಜ್ಞೆ ಇರುವಂತ ಎಲ್ಲ ವೇಷಗಳು. ಆ ವೇಷಗಳು ಬಂದ್ರೆ ಗಂಡಸರು ಕೂಡ್ಲೆ ಕೊಡ್ತಿದ್ರು ಹಣ, ಆವೇಶಗಳು ಕಮ್ಮಿ ಆಯ್ತು. ಮತ್ತೆ ಪ್ರತಿ ಸೂಚಕ ವೇಷಗಳು ಎಲ್ಲ ಇತ್ತು. ಈಗ ಅಡುಗೆ ಭಟ್ರು, ಮೇಸ್ತ್ರಿ,
0: ಪೇಪರ್ ಮಾರುದು,
1: ಪೇಪರ್ ಮಾರುವ ವೇಷ ಸಿಂಗಲ್ ಪೇಪರ್, ಅದು ಯಾವ್ದು ಬಿಗಿನರ್ಸ್ ಗೆ ವೇಷ ಹಾಕುವವರು ಮೊದಲು ಮಾಡುವ ವೇಷ ಅದು
0: ಪೇಪರ್ ಮಾರುದು.
1: ಕೈಯಲ್ಲಿ ಒಂದು ಪೇಪರ್ ಹೆಚ್ಚಾಗಿ ಹಾಗೆ ನವಭಾರತ ಪೇಪರ್ ಇತ್ತು, ಆ ಪೇಪರ್ ಹಿಡಿದುಕೊಂಡು ಬರುದು, ಒಂದು ಪೇಪರ್ ಹಿಡ್ಕೊಂಡು ಬರುದು. ಅಣ್ಣ ಅಣ್ಣ ಪೇಪರ್ ದ ಕಾಸು ಕೊಡ್ತಿದ್ದೀರಿ ಕೇಳುದು ಹಾಗೆ. ಅಣ್ಣ ಪೇಪರ್ ದ ಕಾಸು ಕೊಡ್ತಾರೆ. ಸ್ವಲ್ಪ ಮಾತಿನಲ್ಲಿ ಜಾಣ ಆಗಿದ್ರೆ ಅಣ್ಣ ಏತು ಸಲ ಬರ್ತೀನಿ ಅಣ್ಣ, ಮೂರು ಸಲ ಬತ್ತೆ, ನಾಲ್ಕು ಸಲ ಬತ್ತೆ, ಇರ್ನದ್ದು ದುಡ್ಡೇ ಕೊಡ್ತಿದ್ದೀರಿ ಏತ ಅಣ್ಣ ಅಂತ ಕೇಳ್ತಾರೆ ಅವರು. ಈ ಆ ವೇಷಗಳೊಟ್ಟಿಗೆ ಸಂಭಾಷಣೆ ಕೂಡ ಮಾಡ್ತಿದ್ರು ಜನರು. ಏತ ಅಣ್ಣ ಅಂತ ಕೇಳುವಾಗ ಅವ್ರು ಹೇಳ್ತಿದ್ದ ಉತ್ತರ ಮುಚ್ಚಿ ಪೂಚಾಣೆ ಅಂತ, ಹುಚ್ಚು ರೂಪಾಯಿ ಪೂಚಾಣೆ ಅಂತ.
0: ಅಂದ್ರೆ
1: ಇಲ್ಲ ಅರ್ಥ ಇಲ್ಲ ಅದಕ್ಕೆ, ಸುಮ್ಮನೆ ಹೇಳುದು ಅಂದ್ರೆ ಇಂತಿಷ್ಟೇ ಕೊಡಿ ಅಂತ
0: ಹೇಳಿಕ್ಕೆ ಆಗುದಿಲ್ಲಲ್ಲ. ಹಾಗೆ
1: ಓಲ್ದಿತ್ತ ಕೋಮಲಿ ಅಂತ ಒಂದು ವೇಷ ಇತ್ತು, ಜೊತೆ ವೇಷ ಇಬ್ರು, ಒಬ್ಬನ ಸೊಂಟಕ್ಕೆ ಒಂದು ಹಗ್ಗ ಹಾಕಿ ಇನ್ನೊಬ್ಬ ಹಗ್ಗ ಇಡ್ಕೊಂಡು ಕೈಯಲ್ಲಿ ಕೋಲಿ ಇಡ್ಕೊಂಡು ಅವನನ್ನು ತಿರುಗಿಸುದು. ತಿರುಗಿಸುದಂದ್ರೆ ಒಂದು ಸುತ್ತು ಬರ್ತಾನೆ ಎದುರ್ನವ, ಓಲ್ದಿತ್ತ ಕೋಮಲಿ ಅಂತ ಕೇಳುದು. ಆಗವ ಅಟ್ಟಲ್ದಿತ್ತ ಕಟ್ಟಡ್ದಿತ್ತ ಕೋಮಲಿ ಕೇಳ್ತಾನೆ, ಏತ್ ಮುಡಿ ಕೋಮಲಿ, ಹತ್ತು ಮುಡಿ ಕೋಮಲಿ ಅಂತ ಉತ್ತರ ಕೊಡ್ತಾನೆ. ಜಿತ್ತದ ಕುರು ಕೋಮಲಿ ಅಂತ ಹೇಳುವಾಗ ಜಿತ್ತದ ಕುರ್ಪುಜಿ ಕೋಮಲಿ ಅಂತ ಹೇಳ್ತಾನೆ. ಜಿತ್ತದ ಕುರ್ಪುಜನ ಅಂತ ಹೇಳಿದಲ್ಲಿಗೆ ಹೊಳಿತಾನೆ ಅವನಿಗೆ, ಚಿಂದ ಕೂಡ ಅಯ್ಯೋ ಕೊರ್ಪೆ ಕೊರ್ಪೆ ಕೊರ್ಪೆ ಅಂತ ಹೇಳುದು. ಅಲ್ಲಿಗೆ ಮುಗಿಯಿತು ಅದು. ಲಿಮಿಟೆಡ್ ಸಂಭಾಷಣೆ ಇರುವ ಕುಲ್ಡಿತ ಕೋಮಲಿ ಅಂತ. ಇನ್ನೊಂದು ಮೇಯಿಡಿ ಬಣ್ಣ ಹಾಕಿಕೊಂಡು ಕೈಯಲ್ಲಿ ಒಂದು ಕಬ್ಬಿಣದ ಒಂದು ಚಿಟಿಕೆಯ ಟೈಪ್ ಅಲ್ಲಿ ಇಟ್ಕೊಂಡು ಜೈ ಜೈ ಸೀತಾರಾಮ್ ಅಂತ ವೇಷದ ಹೆಸರು. ಈಗ ನಮ್ಮ ಅಘೋರಿ ಇದೆ ಅಲ್ಲ,
0: ಅಘೋರಿ
1: ಅಘೋರಿ ಆಕ್ಚುಲಿ ಅಘೋರಿ ಪರಿಕಲ್ಪನೆ ವೇಷ ಅದು. ಜೈ ಜೈ ಸೀತಾರಾಮ್ ಬಾಲಾದಿತ್ಯ ಹರಿರಾಮ್, ಆಕ್ಚುಲಿ ಬಾಲಾದಿತ್ಯ ಹರಿರಾಮ್, ರಾಮ್ ರಾಮ್ ಸೀತಾರಾಮ್, ಜೈ ಶಂಕರ್ ಸೀತಾರಾಮ್, ಜೈ ಶಂಕರ್ ಅಲ್ಲಿಗೆ ಮುಗೀತದೆ. ಇನ್ನೊಂದು ಕಳ್ಳವೇಷ.
0: ಆ
1: ಕಳ್ಳವೇಷ ಎರಡು ಟೈಪ್ ಅಲ್ಲಿ ಇತ್ತು, ಮಾತು ಇರುವ ಕಳ್ಳ, ಮಾತು ಇಲ್ಲದ ಕಳ್ಳ. ಕೋಲಾರ ಪರಿಸರದಲ್ಲಿ ಒಬ್ಬ ಒಂದು ಕೈಯಲ್ಲಿ ಮರದ ಸಾಮಗ್ರಿ ಸೌಂಡ್ ಮಾಡುವಂತ ಒಂದು ಇದು, ಅದನ್ನು ಗಿರ್ರ ಅಂತ ತಿರುಗಿಸುವುದು. ಕಳ್ಳತನ ಮಾಡಲಿಕ್ಕೆ ಒಳ್ಳೆ ಸಮಯ, ಹೌದು ಬುದ್ಧಿ ಮಾರನಂತೆ ನಾನು ಸುಂದರ, ಈ ಡೈಲಾಗ್ ಹೇಳ್ತಿದ್ದ. ಇದು ಯಕ್ಷಗಾನದ ಮೊದಲೊಂದು ಕಟ್ ವೇಷಗಳು ಅಂತ ಇತ್ತು. ಹಾಸ್ಯಗಾರರು ಮೇಳ ಇದು ಪ್ರಸಂಗ ಆರಂಭ ಆಗುವ ಮೊದಲು ಕಟ್ಟ ಹಾಸ್ಯಗಳನ್ನು ಮಾಡ್ತಾ ಇದ್ರು ಯಕ್ಷಗಾನದ ಪೂರ್ವರಂಗದಲ್ಲಿ. ಅಂದ್ರೆ ಎಲ್ಲ ಮಡಿವಾಳ, ಬೇಟೆಗಾರ, ಮೀನುಗಾರ, ಎಲ್ಲ ಜಾತಿ ಸೂಚಕ ವೇಷಗಳನ್ನು ಮಾಡ್ತಾ ಇದ್ರು. ಅದೇ ಮಾರ್ದಮಿಯ ಸಂದರ್ಭದಲ್ಲಿ ಮನೆ ಮನೆಗೆ ಬರ್ತಾ ಇತ್ತು. ಕುಣಿತಗಳಲ್ಲಿ ಬೇರೆ ಬೇರೆ ಕುಣಿತಗಳಿತ್ತು. ಅದೇ ರೀತಿ ಒಂದು ಬೊಂಬೆ ಕುಣಿಸುವವ ಬೊಂಬೆ ವೇಷ, ಇನ್ನೊಂದು ಚಕ್ಬುಕ್ಕು ಚಟ್ನಿ ಅಂತ, ಒಂದು ಕೈಯಲ್ಲಿ ಒಂದು ಪಾತ್ರೆ ಇಡ್ಕೊಂಡು ಕಬ್ಬಿಣದ್ದು ಸಣ್ಣದು ಡಬ್ಬ, ಡಬ್ಬ ನಮ್ಮ ಪೇಂಟ್ ಇದು ಡಬ್ಬ ಇದೆ ಅಲ್ಲ, ನನ್ನ ಕೈಯಲ್ಲಿ ಇಟ್ಕೊಂಡು ಒಂದು ಕೋಲಲ್ಲಿ ಅದಕ್ಕೆ ಕುಟ್ಟುವುದು, ಅಂದ್ರೆ ಚಟ್ನಿ ಮಾಡಿದ ಹಾಗೆ. ಚಕ್ಕು ಬುಕ್ಕು ಚಟ್ನಿ, ನೀರುಳ್ಳಿದ ಚಟ್ನಿ, ಅದಾದ್ಮೇಲೆ ನೀರುಳ್ಳಿದ ಚಟ್ನಿ, ತಿಮರೆದ ಚಟ್ನಿ, ತೇರಂಟೆದ ಚಟ್ನಿ, ಮತ್ತೆ ಆ ಚಟ್ನಿ ಎಲ್ಲ ವಸ್ತುಗಳು ಸೇರ್ತದೆ, ಎಲ್ಲ ಅಬದ್ಧವನ್ನು ಹೇಳಿಕೊಂಡು
0: ಹೋಗುದು
1: ಬಂದು ಬರುದು ಅಷ್ಟೇ.
0: ನಿಜವಾಗ್ಲೂ ನವನೀತ ಅಣ್ಣ, ಅನೇಕ ವೇಷಗಳ ಬಗ್ಗೆ ತಿಳ್ಕೊಂಡೆ. ಈಗ ನೀವು ಹೇಳಿದ್ರಲ್ಲಿ ಸಾಧಾರಣ ಮುಕ್ಕಾಲು ವಾಸಿ ನಾವು ಹೆಸರೇ ಕೇಳದಂತ ವೇಷಗಳು, ಆದ್ರೆ ಇದರ ಮಾಹಿತಿಯನ್ನ ಕೊಟ್ಟಿದ್ದೀರಾ, ತುಂಬಾ ಧನ್ಯವಾದಗಳು ನವನೀತ ಅಣ್ಣ.
1: ಧನ್ಯವಾದ.
0: ಥ್ಯಾಂಕ್ ಯು, ಥ್ಯಾಂಕ್ ಯು. ನಾವು ಕಂಡು ಕೇಳರಿಯದ ಕೆಲವು ವೇಷಗಳ ಬಗ್ಗೆ ನವನೀತ್ ಶೆಟ್ಟಿ ಕದ್ರಿಯವರು ನಮಗೆ ಮಾಹಿತಿಯನ್ನ ಕೊಟ್ಟರು. ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.

ಲಾಸ್ಟ್ ಲಿಂಕ್ ಕೊಡ್ತೇನೆ. ಕೇಳ್ತಾ ಇದ್ರೆ ರೇಡಿಯೋ ಸಾರಂಗನಾಡ್ 7.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳಾ. ಸೊ ಇವತ್ತು ಆಹಾ ಎಲ್ಲ ಕಡೆ ದಸರಾ ಹಬ್ಬದ ಸಡಗರ, ಪಟ್ಟಿ ಸಿರೆಟ್ ಅಂತ ನಮ್ಮ ಹೆಂಗಸರು, ಆಮೇಲೆ ಜರಿ ಲಂಗವನ್ನು ತೊಟ್ಟ ನಮ್ಮ ಹೆಣ್ಣು ಮಕ್ಕಳು, ವಾವ್ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ. ನಮ್ಮ ಮಂಗಳೂರು ದಸರಾ ಹೇಗೆ ಅಂತ ನಮ್ಗೆ ಗೊತ್ತಿದೆ, ಆದ್ರೆ ಉತ್ತರ ಭಾರತದಲ್ಲಿ ಹೇಗಂದ್ರೆ ಸಾಮಾನ್ಯವಾಗಿ ಜನರು ದಸರಾವನ್ನ ಅಲ್ಲಿ ಹೇಗೆ ಆಚರಿಸ್ತಾರೆ ಹೇಳಿದ್ರೆ, ರಾವಣ, ಕುಂಭಕರ್ಣ ಮತ್ತು ಮೇಘನಾದರ ಪ್ರತಿಕೃತಿಗಳನ್ನ ಸುಡುವ ಮೂಲಕ ಆಚರಿಸ್ತಾರೆ. ಹೇಗಂದ್ರೆ ಈಗ ರಾಮ, ಸೀತೆ ಮತ್ತು ಲಕ್ಷ್ಮಣರನ್ನು ಹೊತ್ತ ರಥವು ಜನಸಮೂಹದ ಮಧ್ಯೆ ಹಾದು ಹೋಗ್ತದೆ. ಆಮೇಲೆ ರಾಮನ ಹಾಗೆ ಆಕ್ಟ್ ಮಾಡ್ತಾ ಇರ್ತಾನ, ಅವನು ಬಾಣವನ್ನ ಗುರಿ ಇಟ್ಟು ಈ ರಾವಣ, ಆಮೇಲೆ ಕುಂಭಕರ್ಣ, ಆಮೇಲೆ ಮೇಘನಾದರ ಪ್ರತಿಕೃತಿಗಳನ್ನ ಒಂದೊಂದಾಗಿ ಸುಡ್ತಾ ಹೋಗ್ತಾನೆ. ಇನ್ನು ಗುಜರಾತ್ನಲ್ಲಿ ನವರಾತ್ರಿಯ ಪ್ರತಿ ರಾತ್ರಿ ಪುರುಷರು ಮತ್ತು ಮಹಿಳೆಯರು ಒಟ್ಟುಗೂಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಹಲವಾರು ಸ್ಪರ್ಧೆಗಳು, ಆಮೇಲೆ ಪ್ರದರ್ಶನಗಳನ್ನು ಸಹ ಇಲ್ಲಿ ಆಯೋಜಿಸಲಾಗಿರ್ತದೆ. ಹಾಡುಗಳು ಸಾಮಾನ್ಯವಾಗಿ ಹೇಗೆಂದ್ರೆ ಭಕ್ತಿಗೀತೆಗಳಾಗಿರ್ತದೆ ಮತ್ತು ನೃತ್ಯ ಪ್ರಕಾರವನ್ನು ನಮ್ಗೆ ಗೊತ್ತಿರುವ ಹಾಗೆ ಗರ್ಭಾ ನೃತ್ಯವನ್ನು ಮಾಡ್ತಾರೆ. ಮಹಿಳೆಯರು ತಮ್ಮ ಅತ್ಯುತ್ತಮ ಉಡುಪಿನಲ್ಲಿ ಸುಂದರವಾಗಿ ಅಲಂಕರಿಸಲ್ಪಟ್ಟ ಮಣ್ಣಿನ ಮಡಕೆಗಳನ್ನು ಸುತ್ತುವರಿದು ತಡರಾತ್ರಿಯವರೆಗೆ ನೃತ್ಯವನ್ನು ಮಾಡ್ತಾರೆ. ಅನೇಕ ಸ್ಥಳಗಳಲ್ಲಿ ಗರ್ಭ ನೃತ್ಯ ತಡರಾತ್ರಿಯಿಂದ ಪ್ರಾರಂಭವಾಗಿ ಬೆಳಗಿನ ಜಾವದವರೆಗೆ ಮುಂದುವರಿಯುತ್ತದೆ. ದಕ್ಷಿಣ ಭಾರತದಲ್ಲಿ ನವರಾತ್ರಿಯ ದಿನಗಳನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಸಂಪತ್ತು ಮತ್ತು ಸಮೃದ್ಧಿಯ ದೇವತೆ ಲಕ್ಷ್ಮಿ, ಜಾನ ಮತ್ತು ಕಲಿಕೆಯ ದೇವತೆ ಸರಸ್ವತಿ ಮತ್ತು ಶಕ್ತಿ ಮತ್ತು ಶಕ್ತಿಯ ದೇವತೆ ದುರ್ಗಾ, ಈ ಮೂರು ದೇವತೆಗಳನ್ನು ಪೂಜಿಸಲಾಗ್ತದೆ. ಸಂಜೆ ತಮ್ಮ ಮನೆಗಳು ಮತ್ತು ಮೆಟ್ಟಿಲುಗಳಲ್ಲಿ ದೀಪಗಳನ್ನು ಹಚ್ಚಿಟ್ಟು ಹೂವುಗಳಿಂದ ಅಲಂಕರಿಸ್ತಾರೆ. ನಿಮ್ಗೆ ಗೊತ್ತೇ ಇದೆ, ಮೈಸೂರಿನ ಹಬ್ಬ ಅಂತೂ ಬಹಳ ಪ್ರಸಿದ್ಧವಾಗಿದೆ. ತನ್ನದೇ ಆದಂತಹ ಶೈಲಿಯಲ್ಲಿ ಆಡಂಬರ ಮತ್ತು ವೈಭವದಿಂದ ಈ ಹಬ್ಬವನ್ನು ಆಚರಿಸಲಾಗ್ತದೆ. ಇನ್ನು ನಮ್ಮ ಮಂಗಳೂರು ದಸರಾ ಕೇಳೋದೇ ಬೇಡ, 9 ದಿವಸ ಟೋಟಲಿ ಮಂಗಳೂರಲ್ಲಿ ಹಬ್ಬೋ ಹಬ್ಬ, ಸಡಗರವೋ ಸಡಗರ. ಇವತ್ತು ವಿಶ್ವದಾದ್ಯಂತ ಮಂಗಳೂರಿನ ದಸರಾ ಕೂಡ ಬಹಳ ಪ್ರಸಿದ್ಧಿಯನ್ನು ಹೊಂದಿದೆ. ಸೊ ನಾವೆಲ್ಲರೂ ಈ ದಸರಾ ಹಬ್ಬದಲ್ಲಿ ಭಾಗಿಯಾಗೋಣ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಸಾರಂಗ 107.8 FM ವಾಯ್ಸ್ ಆಫ್ ಮಂಜುಳದಲ್ಲಿ ನಾನು ಮಂಜುಳ, ಬಣ್ಣ ಬಣ್ಣದ ಬದುಕು.

0: ಪ್ರಸಾರಣ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM.
0: ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
2: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
3: ಕೈ ಹಿಡಿದು ನಡೆಸೆನ್ನನು.
2: ಎಲ್ಲ ಸಹೃದಯರಿಗೆ ನಮಸ್ಕಾರ. ಶಿಕ್ಷಣ ಅಂದ್ರೆ ಏನು ಅಂತ ಹೇಳ್ತಾರೆ, ಇಸ್ ಅ ಪ್ರಾಸೆಸ್ ಆಫ್ ಗೋಯಿಂಗ್ ಫ್ರಮ್ ದ ನೋನ್ ಟು ದಿ ಅನ್ನೋನ್ ಅಂತ. ನನಗೆ ಗೊತ್ತಿರುವುದರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗೋದು ಶಿಕ್ಷಣ. ಈ ಮಕ್ಕಳಿಗೆ, ಎಲ್ ಕೆ ಜಿ ಕ್ಲಾಸ್ ಮಕ್ಕಳಿಗೆ ಬರೀರಿ ಆಪಲ್ ಬರೀರಿ ಅಂದ್ರೆ ಗೊತ್ತಾಗಲ್ಲ ಅವ್ರಿಗೆ. ಮೊದಲು ಎ ಅಂದ್ರೆ ಏನು ಕಲಿಸ್ಬೇಕು. ಹೀಗೆ ಸೊಟ್ಟ ಗೆರೆ ಹಾಕು, ಈ ಕಡೆ ಒಂದು ಸೊಟ್ಟ ಗೆರೆ ಹಾಕು, ಒಂದು ಅಡ್ಡ ಗೆರೆ ಹಾಕು, ಅದು ಎ ಅಂತಾಯ್ತು. ಒಂದು 10 ಸಲ ಬರೆಸಿದಾಗ ಮಗುಗೆ ಅದು ಎ ಅಂತ ಗೊತ್ತಾಯ್ತು. ಹೀಗೆ ಎಲ್ಲ ಅಕ್ಷರಗಳನ್ನು ಕಲಿಸಿದಾಗ ಅಕ್ಷರಗಳ ಗುಂಪುಗಳನ್ನು ಮಾಡಿ ಪದಗಳನ್ನು ಕಲಿಸ್ತೀವಿ, ಪದಗಳಾದ್ಮೇಲೆ ವಾಕ್ಯಗಳನ್ನು ಕಲಿಸ್ತೀವಿ, ಆಮೇಲೆ ಪ್ಯಾರಾಗ್ರಾಫ್ ಕಲಿಸ್ತೀವಿ. ಅಂದ್ರೆ ಗೊತ್ತಿರೋದ್ರಿಂದ ಗೊತ್ತಿಲ್ಲದ್ರ ಕಡೆಗೆ ಹೋಗ್ಬೇಕು. ಬುದ್ಧ ಕೂಡ ಅದೇ ಮಾಡಿದ. ತನಗೆ ಗೊತ್ತಿದ್ದಂತಹ ಪರಂಪರೆ ಏನಿತ್ತು ಅವಾಗ? ಜ್ಞಾನ ಸಂಪಾದನೆ ಮಾಡಬೇಕಾದ್ರೆ ಯಾರ ಮೂಲಕ ಮಾಡಬೇಕು? ಗುರುಗಳ ಮೂಲಕ ಮಾಡಬೇಕು. ಪರಿವ್ರಾಜಕ ಆಗಿ ಹೋದ ಮೇಲೆ ಮೊಟ್ಟ ಮೊದಲ ಕೆಲಸ, ಆಗಿನ ಪರಂಪರೆ ಅಂತೇನೆ, ಪರಂಪರೆ ಬಿಟ್ಟು ಹೋಗಿಲ್ಲ ಆತ, ದೊಡ್ಡ ಮನುಷ್ಯ. ಹೋಗಿ ಏನ್ ಮಾಡಿದ? ಗುರುಗಳನ್ನು ಹುಡುಕಿದ. ಯಾರನ್ನ ಹುಡುಕಿದ? ಇಬ್ಬರು ಗುರುಗಳನ್ನ. ಮೊದಲು ಆರಾಡ ಕಾಲಾಮ ಅಂತ, ಆರಾಡ ಕಾಲಾಮ ಅಂತ ಹೇಳಿ ಶುದ್ಧೋಧನಗೂ ಗುರು ಆದಂಥವ್ರು, ಅವ್ರ ಕಡೆ ಹೋದ. ಅವ್ರ ಕಡೆಯಿಂದ ಸಾಂಖ್ಯ ಕಲಿತ. ಅಲ್ಲಿಂದ ಮುಂದೆ ಬಿಟ್ಟು ಇನ್ನೊಬ್ಬನ ಕಡೆ ಹೋದ, ರುದ್ರಕ ರಾಮಪುತ್ರ ಅಂತ ಒಬ್ಬ ಗುರು, ಆತನ ಕಡೆ ಹೋದ. ಅವನ ಕಡೆಯಿಂದ ಯೋಗ ವಿದ್ಯೆಯನ್ನ ಕಲಿತ. ಇದು ಬಹಳ ಚಂದ ಸ್ವಾಮಿ. ನಾವು ಕಲಿಬೇಕಾದ್ರೆ ಒಂದು ಹಂತಕ್ಕೆ ಹೋಗ್ತೀವಿ. ಎ ಬಿ ಸಿ ಡಿ ಕಲಿಸಿದ ಗುರುಗಳನ್ನು ನೆನೆಸ್ಕೋತೀವಿ ನಾವು. ಅಕ್ಷರ ಕಲಿಸಿದ ಗುರುಗಳಿದ್ದಾರೆ, ಆದ್ರೆ ಅಕ್ಷರ ಕಲಿತ ಮೇಲೆ ಅಲ್ಲೇ ಉಳಿಯಲ್ಲ. ಪಾಪ ಗುರುಗಳು ಇಲ್ಲೇ ಇದ್ದ, ನಾನು ಇಲ್ಲೇ ಉಳ್ಕೋಬೇಕು ಅಂತ ಅನ್ನಲ್ಲ. ಅದನ್ನ ಮೀರಿ ಮೇಲೆ ಹಂತಕ್ಕೆ ಹೋಗ್ತೀನಿ. ಅದು ಹೋದ್ಮೇಲೆ ಮುಂದಿನ ಕಾಲೇಜ್ಗೆ ಹೋಗ್ತೀನಿ, ಯೂನಿವರ್ಸಿಟಿಗೆ ಹೋಗ್ತೀನಿ, ಆಮೇಲೆ ಸಂಶೋಧನೆ ಮಾಡಬೇಕು. ನಾನಷ್ಟು ನಾನೇ ಮಾಡಬೇಕು ಅಂದ್ರೆ ಮೊದಲು ಕೈ ಹಿಡ್ಕೊಂಡು ನಡೆಸ್ಬೇಕು. ಯಾರೋ ಒಬ್ರು ಕೈ ಹಿಡಿದು ನಡೆಯೋ ಶಕ್ತಿ ಬಂದ್ಮೇಲೆ ಕೈ ಬಿಡಿ. ನಿಮ್ಮ ಮನೆಯಲ್ಲಿ ಮಕ್ಕಳದೇ ನೋಡಿದ್ದೀರಿ, ಪುಟ್ಟ ಮಕ್ಕಳು ಕೈ ಹಿಡ್ಕೋ ಅಂತವೆ. ಒಂದ್ ಸ್ವಲ್ಪ ದೊಡ್ಡವರಾದ ಕೈ ಹಿಡ್ಕೊಟ್ರೆ ಕೈ ಬಿಡೋ ಅಂತವೆ. ಎಷ್ಟು ಸಿಂಪಲ್ ನೋಡಿ, ಅದೆಷ್ಟು ಚೆನ್ನಾಗಿದೆ. ಜೀವನ ಇರೋದೇ ಹಾಗೆ, ಮೊದಲು ಒಬ್ಬರು ಕೈ ಹಿಡ್ಕೊಳ್ಬೇಕು. ಕೈ ಹಿಡಿಲಾರದೆ ನಡೀತೀನಿ ಅನ್ನೋ ಧೈರ್ಯ ಬಂದ್ಮೇಲೆ ಕೈ ಬಿಟ್ಟು ನಡಿಬೇಕು. ಅದಕ್ಕೆ ಅವನೇನ್ ಮಾಡಿದ, ಎರಡು ಗುರುಗಳ ಕಡೆ ಹೋದ. ಇನ್ನು ಸಾಕು ಅಂದ, ಅವ್ರು ಕೊಟ್ಟದ್ದು ಸಾಲದು ಅನ್ನಿಸ್ತು, ಇನ್ನು ನಾನೇ ಕಂಡುಕೋಬೇಕು ಅಂತ ಹೊರಟುಬಿಟ್ಟು ಉರುವೇಲ ಅನ್ನುವಂಥ ಕಾಡಿನ ಪ್ರದೇಶಕ್ಕೆ ಹೋದ. 6 ವರ್ಷ ತನಗೆ ತಿಳಿದದ್ದೇ ಹಾದಿ, ಯಾವ ರೀತಿ ಮಾಡಬೇಕು ಹೇಳ್ದ. ದೇಹ ದಂಡನೆ ಮಾಡಬೇಕು, ಇದು ದಯವಿಟ್ಟು ಗಮನಿಸಬೇಕಾದ ಉಪನಿಷತ್ ಪರಂಪರೆಯಲ್ಲಿ ಬರುವಂತಹದ್ದು, ದೇಹ ದಂಡನೆ ಇರಬೇಕು ಅಂತ ಹೇಳ್ತಾ ಇದ್ರು. ಅವನು ಅತಿ ತಗೊಂಡ್ಬಿಟ್ಟ, ಅದನ್ನ ತೀರ ಮಾಡಿಕೊಂಡು 6 ವರ್ಷ ಕಷ್ಟಪಟ್ಟದ್ದು ಒದ್ದಾಡಿದ್ದು ಅಂದ್ರೆ ದೇಹ ಅನ್ನೋದು ಎಲುಬಿನ ಗೂಡಾಗ್ಬಿಡ್ತು, ಇನ್ನೇನು ಬದುಕೋಲ್ಲ ಅನ್ಸ್ಬಿಡ್ತು ಅವನಿಗೆ. ಆಗ ಒಂದು ಅರ್ಥ ಆಯ್ತು, ಚೇ ತೀರ ದೇಹ ದಂಡನೆ ಒಳ್ಳೇದಲ್ಲ, ಇದು ತೀರ ಎಕ್ಸ್ಟ್ರೀಮ್ ಉಪಯೋಗ ಅಲ್ಲ. ಮೊದಲು 29 ವರ್ಷ ಸುಖಲೋಲುಪತೆಯಲ್ಲಿ ಇದ್ದಂಥ ಬುದ್ಧ, ಈಗ ಒದ್ದಾಡದಂತ ಬುದ್ಧ. ಅವನು ಗೊತ್ತಾಯ್ತು, ಆ ಸುಖದಲ್ಲೂ ನನಗೆ ಸತ್ಯ ಸಿಗಲಿಲ್ಲ, ಈ ಒದ್ದಾಟದಲ್ಲೂ ಸಿಗಲಿಲ್ಲ, ಆದ್ದರಿಂದ ಮಧ್ಯಮ ಮಾರ್ಗ ಒಳ್ಳೆಯದು ಅಂತ ಮಧ್ಯಮ ಮಾರ್ಗ ಅಂತ ಹಿಡಿದಾತ. ಮಧ್ಯಮ ಮಾರ್ಗವನ್ನು ಹಿಡಿದು ಹೇಳ್ದ, ಇವತ್ತು ನಾನು ಧ್ಯಾನಕ್ಕೆ ಕೂಡ್ತೇನೆ. ದೇಹದಿಂದ ಆಗೋದಿಲ್ಲ, ಸುಖದಿಂದ ಆಗೋದಿಲ್ಲ, ಒಳಗಿನ ಇಂಟ್ರಾಸ್ಪೆಕ್ಷನ್ ಅಂತ ಇದೆಯಲ್ಲ, ಅಂತರೀಕ್ಷಣೆಯಿಂದ ಆಗಬೇಕು ಅಂತ ಧ್ಯಾನ ಮಾಡ್ಕೊಂಡು ಕೂತ್ಕೊಂಡ.

0: रेडियो सारंग 107.8 एफएम।
1: ಅವತ್ತ ದಿವಸ ವೈಶಾಖ ಹುಣ್ಣಿಮೆ ದಿವಸ ಅವನು ಪ್ರತಿಜ್ಞೆ ಮಾಡ್ತಾನೆ, ಇವತ್ತು ನಾನು ಆಲದ ಮರ ಅರಳಿ ಮರದ ಕೆಳಗೆ ಕೂತ್ಕೋತೀನಿ, ಬೋಧಿ ವೃಕ್ಷದ ಕೆಳಗೆ ಕೂತ್ಕೋತೀನಿ, ಕೂತ್ಕೊಂಡು ಸಂಬೋಧಿಯನ್ನು ಪಡೆಯದೆ ಈ ಜಾಗದಿಂದ ಏಳುವುದಿಲ್ಲ, ನನ್ನ ಮಾಂಸವೆಲ್ಲ ಕರಗಿ ಮೂಳೆಗಳು ಕೆಲಗುರುಳಿ ನರಗಳು ಸೊರಗಿ ಚರ್ಮ ಒಣಸಿಪ್ಪೆಯಂತೆ ಮುದುಡಿಕೊಂಡಿರುವ ಚಿಂತೆ ಇಲ್ಲ, ನನ್ನ ಪ್ರಯತ್ನವನ್ನು ಬಿಡುವುದಿಲ್ಲ ಅಂತ ದೃಢ ಸಂಕಲ್ಪ ಮಾಡದೆ ಏಳೋದಿಲ್ಲ ಅಂತ ಮಾಡಿದ. ದೈವ ಸಂಕಲ್ಪ ಆಗ್ತದೆ. ಅವತ್ತು ವೈಶಾಖ ಹುಣ್ಣಿಮೆ ದಿವಸ ಇದು ಎಷ್ಟು ಚಂದ, ನಮ್ಮ ಎಸ್ ಕೆ ರಾಮಚಂದ್ರಾಯರು ಬರೆದಿದ್ದಾರೆ ಸೆಂಟೆನ್ಸು, ತುಂಬ ಖುಷಿಯಾಗುತ್ತೆ ಓದ್ದಾಗ. ಸಂಕಲ್ಪದ ದಾರ್ಢ್ಯ ಮತ್ತು ಜ್ಞಾನದ ಸಾಮರ್ಥ್ಯ ಎರಡೂ ಕೂಡಿಕೊಂಡು ಅಂತಃಕರಣದ ಗೋಜುಗಳೆಲ್ಲ ಹರಿದು ಒಡಲಿನ ಬೇಗೆ ಆರಿ ಮನಸ್ಸಿನ ಗೊಂದಲವೆಲ್ಲ ಮರೆಯಾಗಿ ಕಾಣ್ಕೆ ತಿಳಿಯಾಗಿ ಸಂಬೋಧಿ ಎಂಬುದು ಒದಗಿತು. ಸಿದ್ಧಾರ್ಥನಾಗಿದ್ದವನು ಬುದ್ಧನಾದ, ಲೋಕದ ನೆಲೆಯಲ್ಲೇ ಇದ್ದವನು ಲೋಕೋತ್ತರನಾದ, ಇದ್ದರೂ ಇಲ್ಲದವನಾದ. ಆಗ ಅವನಿಗೆ 35 ವರ್ಷ ಪ್ರಾಯ, 35 ವರ್ಷಕ್ಕೆ ಬುದ್ಧ ಆದ. ಇದನ್ನ ಅವನೇನು ಹೇಳ್ತಾ, ನನಗೇನು ಸಮಾಧಿ ಆಯಿತು, ಒಂದು ಸಂಬೋಧಿ ಆಯಿತು ಅಥವಾ ನನಗೆ ಜ್ಞಾನೋದಯ ಆಯಿತು ಅಂತ ಹೇಳ್ತಾನೆ, ಅದನ್ನ ವೇದಾಂತ ನಿರ್ವಿಕಲ್ಪ ಸಮಾಧಿ ಅಂತ ಕರೀತ. ನಮ್ಮ ಶ್ರೀರಾಮಕೃಷ್ಣ ಪರಮಹಂಸರು ಮಾಡ್ತಿದ್ರು, ವಿವೇಕಾನಂದರಿಗೂ ಅದು ನಿರ್ವಿಕಲ್ಪ ಸಮಾಧಿ ದರ್ಶನ ಆಗಿತ್ತು. ಅಲ್ಲಿ ಮಾಡ್ತಾರೆ, ಎಲ್ಲಿ ಹೋಗಬೇಕು ಅಂದ್ರೆ ಸಮಾಧಿ ಆಗಬೇಕಾದ್ರೆ ಮನಸ್ಸು ರೂಪ ಆಕಾರಗಳ ದ್ವಂದ್ವಗಳನ್ನು ಮೀರಿ ಪ್ರಜ್ಞೆಯನ್ನು ದಾಟಿ ಅತ್ಯಂತ ಉನ್ನತ ಮಟ್ಟಕ್ಕೆ ನೆಗೆದಾಗ ಮಾತ್ರ ಅಲ್ಲೇನಾಗ್ತದೆ, ಅಲ್ಲಿ ವ್ಯಕ್ತಿತ್ವ ಇಲ್ಲ, ಕೇವಲ ಅನಿರ್ಬಂಧಿತವಾದಂತಹ ಶುದ್ಧ ಅಸ್ತಿತ್ವ ಮಾತ್ರ ಇರ್ತದೆ. ಅವನ ದೇಹ ಕೂಡ ಗೊತ್ತಾಗಲ್ಲ. ವಿವೇಕಾನಂದ ಪ್ರಸಂಗ ತಾವು ಕೇಳಿದ್ದೀರಿ, ರಾಮಕೃಷ್ಣರು ಮೇಲೆ ಇದ್ದಾರೆ, ವಿವೇಕಾನಂದರು ಕೆಳಗೆ ಕೂತಿದ್ದಾರೆ, ಧ್ಯಾನ ಮಾಡ್ತಾ ಮಾಡ್ತಾ ಒಂದ್ಸಲ ತಾವು ದೇಹದಿಂದ ಹೊರಗೆ ಹೋಗಿದ್ದೀನಿ ಅನ್ಸ್ಬಿಡ್ತು. ಎಷ್ಟೋ ಹೊತ್ತು ಕೂತಿದ್ರೆ ಗೊತ್ತಿಲ್ಲ, ವಾಪಸ್ ದೇಹದಲ್ಲಿ ಬರಬೇಕು ಅಂತ ಅನ್ಕೊಂಡಾಗ ನನ್ನ ದೇಹ ಎಲ್ಲಿ, ದೇಹ ಎಲ್ಲಿ ಅಂತ ಕೂಗ್ತಾ ಇದ್ದಾರೆ. ಶಿಷ್ಯರಿಗೆಲ್ಲ ಗಾಬರಿ ಆಗಿಬಿಡ್ತು. ಗುರುಗಳಿಗೆ ಹೇಳಿದ್ರಂತೆ, ನರೇಂದ್ರ ಏನು ಮಾಡ್ತಿದ್ದಾನೆ, ದೇಹ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ ಅಂತ. ಅವ್ರು ನಕ್ರು, ಅಷ್ಟೇ, ನಾನು ಬಹಳ ಕಾಡಿದ್ದಾನ, ಅವನು ಸ್ವಲ್ಪ ಒದ್ದಾಡ್ಲಿ, ಬಹಳ ಕಾಡಿದ್ದಾನೆ ಇದಕ್ಕೋಸ್ಕರ. ಆ ಎಷ್ಟು ಚಂದ ನೋಡಿ, ಇದನ್ನ ಕಮ್ಯೂನಿಯನ್ ಅಂತಾರೆ, ಕಮ್ಯುನಿಕೇಷನ್ ಅಲ್ಲ ಅದು, ಕಮ್ಯುನಿಕೇಷನ್ ಅಂದ್ರೆ ಮಾತಾಡೋದು, ಮಾತಿಲ್ಲದ ಭಾಷೆ ಇದೆಯಲ್ಲ ಅದು ಕಮ್ಯೂನಿಯನ್ ಅಂತ. ಅದಾದ ತಕ್ಷಣ ಖುಷಿ ಆಯ್ತು, ದೇಹದಲ್ಲಿ ಬಂದು ಸೇರ್ಕೊಂಡ್ರು, ಅಯ್ಯೋ ನನಗಾಯ್ತು ಅನುಭವ ಗುರುಗಳ ಕೃಪೆಯಿಂದ ಅಂತ ಹೇಳಿ ಮೇಲೆ ಓಡಿ ಹೋದ್ರು. ವಿವೇಕಾನಂದರು ಓಡಿ ಹೋಗಿ ಗುರುವಿನ ಮುಂದೆ ಕೂತರು, ಮಾತಿಲ್ಲ, ನನಗಾಯ್ತು ಅಂತೂ ಹೇಳಲಿಲ್ಲ ಅವರು. ವಿವೇಕಾನಂದರು ಕೂತಿದ್ದಾರೆ, ಗುರುಗಳ ಕಣ್ಣಲ್ಲಿ ನೀರು, ಶಿಷ್ಯನ ಕಣ್ಣಲ್ಲೂ ನೀರು. ಗುರುಗಳು ಏನ್ ಮಾಡಿದ್ರು, ಆತನ ಮುಂದೆ ಎಳ್ಕೊಂಡು ಅವನ ಹಣೆಯನ್ನು ಚುಂಬಿಸಿಬಿಟ್ಟು, ನೆತ್ತಿಯನ್ನು ಚುಂಬಿಸಿ, ಆಯ್ತಪ್ಪ ನಿನಗೆಲ್ಲ ಕೊಟ್ಟು ನಾನು ಫಕೀರ್ ಆಗಿಬಿಟ್ಟೆ ಇವತ್ತು ಅಂತ. ಇದು ದೊಡ್ಡ ಕೆಲಸ, ನಾನು ಫಕೀರ್ ಆಗಿಬಿಟ್ಟೆ, ನನ್ನ ಕಡೆ ಏನು ಉಳಿಲಿಲ್ಲ, ಎಲ್ಲ ಕೊಟ್ಬಿಟ್ಟೆ ನಿನಗೆ ಅಂತ. ನನಗೇನು ಸಿಕ್ತು ಅಂತ ಇವ್ರು ಹೇಳಲಿಲ್ಲ, ಅವ್ರು ಏನು ಕೊಟ್ವಿ ಅಂತ ಹೇಳಲಿಲ್ಲ, ಇಬ್ಬರಿಗೂ ದರ್ಶನ ಆಗಿದೆ. ಇದು ಮಾತನ್ನ ಮೀರದಂತ, ದ್ವಂದ್ವಗಳನ್ನ ಮೀರದಂತ ಒಂದು ಸ್ಥಿತಿ, ಅಸ್ತಿತ್ವ ಇಲ್ಲ ಅಲ್ಲಿ, ಇದನ್ನು ಹೇಳ್ತಾರೆ. ಅದಕ್ಕೆ ನಮ್ಮ ಗುಂಡಪ್ಪನವರು ಕಗ್ಗದಲ್ಲಿ ಹೇಳ್ತಾರೆ, ಜಗದಿ ಜಗತ್ವವನು ಮಾಯಾ ವಿಚಿತ್ರವನು ಒಗೆದಾಚೆ ಬಿಸುಟೆಲ್ಲ ಕರ್ಣ ಯೋಗ್ಯವನು, ಮಿಗುವುದೇ ರೂಪಾಖ್ಯ ಒಂದು ನಿಲ್ಲದ ವಸ್ತು ಹೊಗಿಸಾ ಕಡೆಗೆ ಮತಿಯ ಮಂಕುತಿಮ್ಮ.

0: रेडियो सारंग 107.8 FM।
1: ಎಷ್ಟು ಚಂದದ ಮಾತು, ಜಗದಿ ಜಗತ್ವವನು. ಈ ಜಗತ್ತಿನ ಜಗತ್ವ ಅಂತ ಒಂದಿದೆಯಲ್ಲ, ಅದನ್ನು ಬಿಡು, ಮಾಯಾ ವಿಚಿತ್ರವನು. ಜಗತ್ತಿಲ್ಲುವಂತಹ ಮಾಯನ್ನು ಪಾರಾಗಿ ಹೋಗ್ಬೇಕು. ಒಗೆದಾಚೆ ಬಿಸುಡೆಲ್ಲ ಕರ್ಣ ವೇದ್ಯವನು. ನಮ್ಮ ಕರ್ಣಗಳಿಗೆ, ಇಂದ್ರಿಯಗಳಿಗೆ ಸಿಕ್ಕುವಂತಹದ್ದೇನಿದೆಯಲ್ಲ ಇವನ್ನೆಲ್ಲ ಬಿಸಾಕ್ಬಿಡು. ಅವಾಗೇನು ಸಿಗ್ತದೆ, ಮಿಗುವುದೇಂ ಏನು ಸಿಗ್ತದೆ ಅಂದ್ರೆ ರೂಪಾಖ್ಯ ಒಂದು ಇಲ್ಲದ ವಸ್ತು. ರೂಪ ಇಲ್ಲ, ಹೆಸರಿಲ್ಲ, ಆಕಾರ ಏನು ಇಲ್ಲದಂತಹ ಒಂದು ವಸ್ತು ಕಣ್ಮುಂದೆ ಕಾಣಿಸುತ್ತೆ, ಆಕಾರ ಇಲ್ಲ, ಹೆಸರಿಲ್ಲ. ಅದಕ್ಕೆ ಆ ದರ್ಶನ ಆದಾಗ ಹೊಗಿಸು ಆ ಕಡೆಗೆ ಮತಿಯ ಮಂಕುತಿಮ್ಮ. ಅದನ್ನ ಮಾಡಿದಂಥದ್ದು ನಮ್ಮ ಬುದ್ಧ ಮಾಡಿದ್ದು. ಆಗ ಬುದ್ಧವಾಗಿ ಜ್ಞಾನೋದಯ ಆಯಿತು ಅಂತೀವಿ. ಇದನ್ನು ಬಹಳ ದೊಡ್ಡ ಚರ್ಚೆ ಆದಂತ ವಿಷಯ. ಬುದ್ಧ ಬಂದು ಹೇಳ್ತಾನೆ, ನನಗಿವತ್ತು ಸಂಬುದ್ಧಿ ಆಯಿತು, ನಾನು ಸಿದ್ಧಾರ್ಥನಾಗಿದ್ದವನು ಬುದ್ಧನಾದೆ, ತಥಾಗತನಾದೆ. ತಥಾಗತ ಅಂತ ಕರೆಯೋಕೆ ಶುರು ಮಾಡಿದೆ ಎಲ್ಲರೂ ಕರೆದ್ರು. ಆದ್ರೆ ಆ ಜ್ಞಾನೋದಯ ಲಕ್ಷಣ ಏನು ಅನ್ನೋದನ್ನ ಬುದ್ಧ ವಿವರಣೆ ಮಾಡಲಿಲ್ಲ. ಜ್ಞಾನೋದಯ ಆಯಿತು ಅಂತ ನಾನು ಹೇಳಿದ್ರೆ ಹೆಂಗೆ, ಏನಾಯ್ತು ನಿಮಗೆ ಅಂತ ಕೇಳಿದ, ವರ್ಣನೆ ಮಾಡ್ಬೇಕಲ್ಲ, ಲಕ್ಷಣ ಕೊಡ್ಬೇಕಲ್ಲ. ಲಕ್ಷಣಗಳನ್ನು ಅವನು ಹೇಳಲಿಲ್ಲ. ಅಷ್ಟೇ ಅಲ್ಲ, ಅವನ ನಿಕಟವರ್ತಿಗಳಾದಂಥ ಶಿಷ್ಯರು ಕೂಡ ಹೇಳಲಿಲ್ಲ. ಕೆಲವರು ಅದನ್ನ ಋಣಾತ್ಮಕವಾದ ಕೆಲವು ಗುಣಗಳಿಂದ ವಿವರಿಸೋಕೆ ಹೋಗಿದ್ದಾರೆ. ಅಂದ್ರೆ ಅಪೇಕ್ಷೆಗಳಿಂದ ಮುಕ್ತಿ ಆಯಿತು ಅವನಿಗೆ, ಅಹಂಕಾರದಿಂದ ಬಿಡುಗಡೆ ಆಯಿತು, ಮತ್ತೆ ಇನ್ನೊಂದು ಅಜ್ಞಾನದಿಂದ ನಿವೃತ್ತಿ ಆಯಿತು, ಭ್ರಮೆಯ ಬಂಧನದಿಂದ ಪಾರಾದ ಬುದ್ಧ ಅಂತ. ಇವೆಲ್ಲ ಫಲಗಳು, ರಿಸಲ್ಟ್ಸ್ ಇವು. ಅದನ್ನು ಮನಸ್ಸಿನಲ್ಲಿ ಏನಾಗಿರ್ಬೇಕು ಅಂತ ಅರ್ಥ ಆಯ್ತಲ್ಲ. ನಾನು ಹೇಳುದು ಮನಸ್ಸಿನಲ್ಲಿ ಅವನಿಗೆ ಏನಾಯ್ತು ಗೊತ್ತಿಲ್ಲ, ಆದ್ರೆ ಅದರಿಂದ ಆದಂತಹ ಫಲಗಳನ್ನ ಕಾಣಿಸುತ್ತೆ ನಮಗೆ. ಭ್ರಮೆಯಿಂದ ಮುಕ್ತಿ ಆದ ಅಂತ ಅನ್ನೋದಾಗ್ಲಿ, ಕರುಣೆ ಹೆಚ್ಚಾಯಿತು ಅಂತಾಗ್ಲಿ, ಅಪೇಕ್ಷೆಗಳಿಂದ ಮುಕ್ತಿ ಆಯಿತು ಅಂತ ಕಾಣಿಸುತ್ತೆ ನಮಗೆ, ಅವನ ನಡವಳಿಕೆಯಿಂದ ಕಾಣಿಸುತ್ತೆ. ಆದ್ರೆ ಆಕ್ಚುಲಿ ಮನಸ್ಸಿಗೆ ಏನ್ ಸಂತೋಷ ಆಗಿರ್ಬೇಕು ಅನ್ನೋದನ್ನ ವರ್ಣನೆ ಮಾಡಲಿಲ್ಲ. ಅವನು ಸಾರನಾಥಕ್ಕೆ ಹೋದ, ತನ್ನ ಶಿಷ್ಯರಿಗೆ ಹೇಳಬೇಕು ಅಂತ ಹೋದಾಗ ತನ್ನ ಪ್ರಥಮ ಉಪದೇಶದೊಳಗೆ ತನ್ನ ಜ್ಞಾನೋದಯ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದು ಒಂದೇ ಸಲ ಹೇಳೋದು ಅವನು, ಜ್ಞಾನೋದಯದ ಬಗ್ಗೆ ಶಿಷ್ಯರಿಗೆ ಹೇಳ್ತಾನೆ. ಅದನ್ನ ಮಜ್ಜಿಮನಿಕಾಯ ಸುತ್ತ ಅಂತ ಪಾಲಿ ಭಾಷೆಯಲ್ಲಿ ಹೇಳ್ತಾನೆ. ಮಜ್ಜಿಮನಿಕಾಯ ಸುತ್ತ 26 ಅಂತ ಅವನು ಹೇಳ್ತಾನೆ. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಆಸವ ಅನ್ನುವಂತ ಪದ ಅದು. ಆಸವ ಅಂದ್ರೆ ಕಳೆ, ಮನಸ್ಸಿನ ಕಲಂಕಗಳಿದ್ದುದು. ನೋಡುತ್ತಿದ್ದಂತೆ ನನ್ನ ಮನಸ್ಸಿನ ಕಳೆಗಳು ಕಳೆದು ಹೋದವು. ಕಾಮದ ಕಳೆ, ಕಾಮ ಆಸನ ಹೋಯ್ತು, ಆಸವ ಹೋಯ್ತು. ಸ್ವಂತಿಕೆಯ ಕಳೆ, ಭವ ಆಸವ ಹೋಯ್ತು. ಅಜ್ಞಾನದ ಕಳೆ, ಅವಿದ್ಯಾ ಆಸವ ಹೋಯ್ತು. ಆ ಕ್ಷಣದಲ್ಲಿ ನನ್ನ ಮುಕ್ತಿಯ ಜ್ಞಾನ ಮೊಳೆತಿತು. ನನಗೀಗ ವಿಶೇಷ ಅಸ್ತಿತ್ವವಿಲ್ಲ, ನನಗೆ ಜಾತಿ ಇಲ್ಲ, ಇದನ್ನು ದಾಟಿದ್ದು ಮತ್ತಾವುದೂ ಇಲ್ಲ, ಇದನ್ನು ಮೀರಿ ಇನ್ನೇನು ಮಾಡಬೇಕು ಅಂತ ಅನಿಸ್ತಿಲ್ಲ. ಇದು ಅತ್ಯಂತ ಹೆಚ್ಚಿನ ಮಟ್ಟ ಮುಟ್ಬಿಟ್ಟಿದ್ದೀನಿ, ಇದಕ್ಕಿಂತ ಹೆಚ್ಚಿನ ಮಟ್ಟ ಇದೆ ಅಂತ ಅನಿಸಲ್ಲ. ಅದಕ್ಕೆ ನಾ ಪರಮ ಇತ್ತ ಹತ್ತಾಯ ಅಂತ, ಇದಕ್ಕಿಂತ ದಾಟಿ ಹೋಗುವಂತಹ ಸ್ಥಿತಿ ಇಲ್ಲ ನಂದು ಅಂತ.

0: You are listening to Radio Sarang 107.8 FM.
1: ಅಂದ್ರೆ ಬುದ್ಧ ಉಪನಿಷತ್ ಪರಂಪರೆಯನ್ನು ಹೇಗೆ ಸ್ವೀಕಾರ ಮಾಡಿಕೊಂಡಿದ್ದ ಅನ್ನೋದು ನನಗೆ ಮುಖ್ಯ ಆಗಿದೆ. ಅವನು ಹೇಳ್ತಾನೆ ಮುಂಡಕೋಪನಿಷತ್ ಹೇಳೋದು ಇದನ್ನೇ ಮಾತನ್ನ ಎರಡು ಸಾಲಲ್ಲಿ ಅದ್ಭುತವಾಗಿ ಹೇಳ್ತದೆ. ಪರಮ ಶ್ರೇಷ್ಠವಾದ ಅನನ್ಯತೆಯನ್ನು ಹೊಂದಿದಾಗ, ಅದು ಸಂಬುದ್ಧಿ ಅಂತ ಅನ್ನಲ್ಲ, ಅನನ್ಯತೆಯನ್ನು ಹೊಂದಿದಾಗ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು. ಅವನು ಸಾಧಕ ಹೇಳ್ತಾನೆ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು, ಎಲ್ಲ ಶಂಕೆಗಳು ಕರಗಿ ಹೋದವು ಮತ್ತು ಎಲ್ಲ ಕ್ರಿಯೆಗಳು ಒಣಗಿ ಹೋದವು ಅಂತ ಗಮನಿಸಬೇಕು. ಎಷ್ಟು ಅದ್ಭುತ ಮಾತು, ಅತ್ಯಂತ ಕಡಿಮೆ ಮಾತುಗಳಲ್ಲಿ ಅತ್ಯಂತ ಹೆಚ್ಚು ದರ್ಶನ ಕೊಡುವಂತಹ ಪದಗಳು. ಹೃದಯದ ಗ್ರಂಥಿ ಅಂದ್ರೆ ನನ್ನ ಭಾವಗಳೆಲ್ಲ ಮರೆಯಾಗಿ ಹೋದವು, ಶಂಕೆಗಳು ಅಂದ್ರೆ ನನ್ನ ಬುದ್ಧಿಯ ಚಿಂತೆಗಳು ಹೋದವು. ಶಂಕೆ ಬರೋದು ಬುದ್ಧಿಗೆ, ಹೃದಯಕ್ಕೆ ಭಾವ ಬರುವಂತಹದ್ದು. ಅಂದ್ರೆ ನನ್ನ ಹೃದಯದ ಗ್ರಂಥಿಗಳೆಲ್ಲ ಕತ್ತರಿಸಿ ಹೋದವು ಅಂದ್ರೆ ನನ್ನ ಭಾವಗಳು ಕರಗಿ ಹೋದವು, ನನ್ನ ಶಂಕೆಗಳು ಕರಗಿ ಹೋದವು ಅಂದ್ರೆ ನನ್ನ ಬುದ್ಧಿ ದಾಟಿ ಹೋಯ್ತು, ಬುದ್ಧಿ ಮಿತಿಗಳನ್ನು ದಾಟಿ ಹೋಯ್ತು ಮತ್ತು ಎಲ್ಲ ಕ್ರಿಯೆಗಳು ದಣಿದು ಹೋದವು, ಒಣಗಿ ಹೋದವು. ಅಂದ್ರೆ ನನ್ನ ಕ್ರಿಯೆ ಅಂದ್ರೆ ಕರ್ಮ, ನನ್ನ ದೇಹ ಬುದ್ಧಿ ಮನಸ್ಸು ಇವು ಏನೇನನ್ನ ಯೋಚನೆ ಮಾಡ್ತಾವೋ ಆ ಮೂರನ್ನು ದಾಟಿ ಮೇಲಿನ ಹಂತಕ್ಕೆ ಹೋಗಿದ್ದೆ ಅಂತ ಮುಂಡಕೋಪನಿಷತ್ ಹೇಳುತ್ತೆ. ಜ್ಞಾನೋದಯದ ನಂತರ ಅವನಿಗೆ ಏನ್ ಅನಿಸ್ತು ಅಂದ್ರೆ ತಾನು ತಿಳ್ಕೊಂಡಂತಹ ಜ್ಞಾನವನ್ನ ಮತ್ತೊಬ್ಬರಿಗೆ ಹಂಚಬೇಕು ಅಂತ ಶುರು ಮಾಡಿದೆ. ಇದು ಬಹಳ ಮುಖ್ಯ. ಇದು ಅತ್ಯಂತ ಉನ್ನತವಾದಂತಹ ಜ್ಞಾನ ಸಿಕ್ಕಾಗ ಅದನ್ನು ಯಾರಿಗಾದ್ರೂ ಹಂಚ್ಕೋಬೇಕು ಅಂತ ಅನಿಸುತ್ತೆ. ಅದನ್ನ ಎಷ್ಟು ಚಂದ ಉಪನಿಷತ್ತಲ್ಲಿ ಹೇಳ್ತಾರೆ ಅಂದ್ರೆ ತುಂಬಾ ನೀರನ್ನು ತುಂಬಿಕೊಂಡಂತ ಒಂದು ಮೋಡ ಇದ್ರೆ ಸುರಿಸು ದೊರೆತು ಸಮಾಧಾನ ಇರಲ್ಲ ಅದಕ್ಕೆ. ಕೆಚ್ಚಲು ತುಂಬಿದ ಆಕಳಿಗೆ ಹಾಲನ್ನು ಕೊಡೋವರೆಗೂ ಹೇಗೆ ಒದ್ದಾಡತ್ತೋ ಹಾಗೆ ಜ್ಞಾನ ತುಂಬಿಕೊಂಡಂತ ಜ್ಞಾನಿ ಕೂಡ ಹಂಚು ದೊರೆತು ಒದ್ದಾಡ ಹೋಗ್ತಾನೆ ಅಂತ, ಹಂಚಬೇಕದನ್ನ ಅಂತ.

ಇದು ಬಹಳ ಚಂದದ ಮಾತು. ಹಂಚದೆ ಹೋದ್ರೆ ಅವನು ಸಮಾಧಾನ ಇರಲ್ಲ ಅಂತ ಹೇಳಿದೆ. ತಾನು ಕಂಡಂತ ಪರಮ ಸತ್ಯತೆಯನ್ನು ಯಾರಿಗೆ ಹೇಳಬೇಕಾತ? ಕೇಳುವಂಥವ್ರು ಬೇಕಲ್ಲ. ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ದೊಡ್ಡ ದೊಡ್ಡ ಸತ್ಯ ಬೇಡ, ಸಣ್ಣ ಸಣ್ಣ ದೃಷ್ಟಿಗಳನ್ನು ನಾವು ಹಂಚ್ಕೋಬೇಕು ಅಂತೀವಿ. ಒಂದು ಕಲ್ಪನೆ ಮಾಡ್ಕೊಳ್ಳಿ, ನಾನು ಸಾಮಾನ್ಯವಾಗಿ ಉದಾಹರಣೆ ಕೊಡೋದಿದು. ನೀವು ರೈಲಲ್ಲಿ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ, ಕೇರಳಕ್ಕೆ ಹೋಗ್ತಿದ್ದೀನಿ ಅಂತ ಇಟ್ಕೊಳ್ಳೋಣ, ತುಂಬ ಚಂದ ಕೇರಳ. ನೀವು ಟ್ರೈನಲ್ಲಿ ಹೋಗ್ತಾ ಇದ್ದೀರಿ, ಸಾಯಂಕಾಲ ಆಗ್ತಾ ಇದೆ, ಸೂರ್ಯಾಸ್ತ ಆಗ್ತಾ ಇದೆ. ಅಲ್ಲಿ ಏನು ಎಕರೆಗಟ್ಟಲೆ ಭತ್ತದ ಹೊಲ, ಭತ್ತದ ಗದ್ದೆಗಳು, ಭತ್ತ ತೊನಿತಾ ಇದೆ. ಗಾಳಿ ಬಿಟ್ಟಾಗ ಇಡೀ ಭತ್ತ ಹಿಂಗೆ ಕುಣಿತಾ ಇದೆ ಚೆನ್ನಾಗಿ. ಹಿನ್ನೀರು, ಬ್ಯಾಕ್ ವಾಟರ್ಸ್ ಎಲ್ಲ ಕಾಣುತ್ತಲ್ಲ, ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ. ಅಲ್ಲಿ ಸನ್ಸೆಟ್ಟು, ಅದೇ ಪಿಕ್ಚರ್ ಸೆಟ್ಟಿಂಗ್. ಅದು ಕಿಟಕಿಯಲ್ಲಿ ಕೂತ್ಕೊಂಡು ಹಿಂಗೆ ನೋಡ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿದೆಯಲ್ಲ, ಎಷ್ಟು ಚೆನ್ನಾಗಿದೆಯಲ್ಲ ಅಂತ ನೋಡ್ತಾ ಇರ್ತೀರಿ. ನಾ ಯಾವಾಗಲೂ ಟ್ರೈನಲ್ಲಿ ಮೊದಲನೇ ಕೂತ ಎಲ್ಲಿ ಕೂಡ್ತೀವಿ ಹೇಳಿ? ವಿಂಡೋ ಸೀಟ್, ಕಿಟಕಿ ಸೀಟೇ ಬೇಕು. ಆದರೆ ಕೆಲವರು ಬಹಳ ಭಕ್ತಿಯಿಂದ ಕೂತ್ಕೋತಾರೆ, ಟ್ರೈನ್ ಹೀಗೆ ಹೋಗ್ತಿದ್ರೆ ಈ ಕಡೆ ಕೂತ್ಕೋಬೇಕು, ಟ್ರೈನ್ ಹಿಂಗೆ ಹೋಗ್ತಿದ್ರೆ ಇಲ್ಲಿ ಕೂತ್ಕೊಂಡ್ರಾಗಲ್ಲ, ಹಿಂಗೆ ಬಗ್ಗೆ ನೋಡ್ಬೇಕು ಹೊರಗಡೆ. ಅದೆಲ್ಲ ಕೂತ್ಕೊಂಡಿದ್ದೀರಿ, ಆ ದೃಶ್ಯ ನೋಡ್ತಾ ಇದ್ದೀರಿ, ಆಗೊಂದು ಅದ್ಭುತ ಆಗ್ಬಿಡ್ತು. ಆ ಭತ್ತದ ಒಳಗಿಂದ ಒಂದು ದೊಡ್ಡ ಪಕ್ಷಿ ಹಾರ್ತು. ಅಂಥ ಪಕ್ಷಿ ನೋಡೇ ಇರಲಿಲ್ಲ ನೀವು. ನೀಲಿ ಪಕ್ಷಿ, ದಟ್ಟ ನೀಲಿ ಪಕ್ಷಿ, ಹಂಸ ಇದ್ದಂಗಿದೆ, ಉದ್ದ ಕತ್ತಿ ಕುತ್ತಿಗೆ, ಬಿಳಿ ಕುತ್ತಿಗೆ, ರೆಕ್ಕೆಗಳೆಲ್ಲ ಕೆಂಪು. ನೋಡಿ ಹೆಂಗಿದೆ ನೀಲಿ ಪಕ್ಷಿ, ರೆಕ್ಕೆಗಳೆಲ್ಲ ಕೆಂಪು, ಕತ್ತೆಲ್ಲ ಬಿಳಿ, ತಲೆ ಮಾತ್ರ ಕೆಂಪು. ಆ ಕಣ್ಣು ಮಿರುಮಿರ ಮಿಂಚ್ತಾ ಇದೆ. ಅದೇನು ಜಂಬೋ 747 ಹೋದಂಗೆ ಭತ್ತದ ಗದ್ದೆಯಿಂದ ಮೇಲೆ ಹಾರತು. ಅದನ್ನ ನೋಡ್ತಾ ಇದ್ದೀರಿ, ನೀವೇನ್ ಮಾಡ್ತೀರಿ? ಕಿಟಕಿ ಹತ್ರ ಕೂತ್ಕೊಂಡವರು ನೋಡ್ಕೊಂಡು ತುಂಬಾ ಚೆನ್ನಾಗಿದೆ ಅಂತೀರಾ? ಏನ್ ಮಾಡ್ತೀರಿ ಗೊತ್ತಾ? ಪಕ್ಕದಲ್ಲಿದ್ದವ್ರು ಗುರುತಿದ್ದಾರೋ ಇಲ್ವೋ, ನೋಡಿ ನೋಡಿ ನೋಡಿ ಪಕ್ಷಿ ನೋಡಿ ಪಕ್ಷಿ ನೋಡಿ ಅಂತೀರಿ. ಯಾಕೆ ಹೇಳಿದ್ರು ಅವ್ರು ನಿಮಗೆ? ಕಿಟಕಿ ಪಕ್ಕ ಕೂತ್ಕೊಳ್ಳಿ, ಏನ್ರ ಕಂಡ್ರೆ ತೋರಿಸಿ ಅಂತ ಹೇಳಿದ್ರ? ಇಲ್ಲ, ನಾವ್ ಯಾಕೆ ತೋರಿಸ್ತೀವಿ ಗೊತ್ತಾ? ಛೇ, ನಾ ಕಂಡದ್ದು ಅವರು ನೋಡ್ಲಿ ಅಂತ. ಅವ್ರಷ್ಟೇ ನೋಡೋದಲ್ಲ, ಅವ್ರೇನ್ ಮಾಡ್ತಾರೆ, ಇನ್ನಾಕ್ ಜನಕ್ಕೆ ಹೇಳ್ತಾರೆ ಕಂಪಾರ್ಟ್ಮೆಂಟ್ ಅಲ್ಲಿ. ಎಲ್ಲರೂ ಬಂದು ಕಿಟಕಿ ನಿಂತ್ಕೊಂಡು, ಆ ಎಷ್ಟು ಚೆನ್ನಾಗಿದೆಯಲ್ಲ ಪಕ್ಷಿ ಅಂತ ಅವ್ರು ಹೊಗಳದಷ್ಟು ನಿಮ್ ಸಂತೋಷ ಹೆಚ್ಚಿಗೆ ಆಗತ್ತೆ. ಯಾಕಂದ್ರೆ ಕಂಡದ್ ನೀವು ತಾನೇ, ಅವ್ರು ಗೊತ್ತಿರ್ಲಿಲ್ಲ, ಪಾಪ ನೀವೇ ಕಂಡಿದ್ದದು. ಇದು ಸಣ್ಣ ಸಣ್ಣಗಳನ್ನ ನಾವು ನೋಡಿದಾಗ ಹೇಳಬೇಕು ಅನ್ಸುತ್ತೆ. ಹಾಗೆ ಜೀವನದ ಅತ್ಯಂತ ಶ್ರೇಷ್ಠ ಘಟನೆಗಳನ್ನು ಕಂಡಾಗ, ಜಗ ಅನುಭವ ಆದಾಗ ಅದನ್ನು ಹಂಚಿಕೊಳ್ಬೇಕು ಅಂತ ಇರೋದು ಸ್ಪಷ್ಟ. ಅದು ಆದ್ರೆ ಅದನ್ನು ಯಾರಿಗೆ ಹೇಳಬೇಕು ಅನ್ನೋ ಪ್ರಜ್ಞೆನೂ ಇರಬೇಕು. ತುಂಬಾ ಉನ್ನತೋನ್ನತ ಸತ್ಯವನ್ನ ಏನೂ ತಿಳುವಳಿಕೆ ಇಲ್ಲದವ್ರು ಹೇಳೋಕ್ಕಾಗಲ್ಲ, ಅದು ಕೆಟ್ಟ ಬೋರ್ ಆಗಿ ಹೋಗ್ತದೆ. ಏನು ಹೇಳ್ತಾನ ಅವನು ಅರ್ಥನೇ ಆಗಲ್ಲ ಅಂತಾರವ್ರು. ಹೇಳಬೇಕಾದ್ರೆ ಆ ಹಂತ ಶಿಷ್ಯರು ಸಿಗಬೇಕಾಗ್ತದೆ.

0: Live Sarang 107.8 FM.
1: ರಾಮಕೃಷ್ಣರ ಜೀವನದಲ್ಲೇ ನೋಡ್ಬೇಕು. ಅವ್ರು ಹಂಚಿಕೊಳ್ಳಕ್ಕೆ ಬೇಕಾಗಿತ್ತು. ನರೇಂದ್ರ ಹೇಗೆ ಒದ್ದಾಡ್ತಾ ಇದ್ನೋ ಗುರುಗಳನ್ನ ಕಾಣಬೇಕು ಅಂತ, ಅದಕ್ಕಿಂತ ಹೆಚ್ಚಿನ ತೀವ್ರತೆಯಿಂದ ಗುರುಗಳು ಕಾಯ್ತಾ ಇದ್ರು ನರೇಂದ್ರ ಬರ್ತಾನೆ ಒಂದ್ ದಿವಸ ಅಂತ. ಎಲ್ಲಿ ಹೋಗಿದ್ಯೋ ಮಹಾರಾಯ, ಎಷ್ಟು ದಿವಸ ನೀನು ನಿನಗೋಸ್ಕರ ಕಾಯ್ತಾ ಇದ್ದೆ ಅಂತ ಹೇಳ್ತಾರೆ. ಯಾಕೆ ಆ ಸಮರ್ಥ ಗುರುವಿನ ಜ್ಞಾನವನ್ನು ಸ್ವೀಕಾರ ಮಾಡೋದಕ್ಕೆ ಕೂಡ ಆ ಪಾತ್ರ ಕೂಡ ಗಟ್ಟಿಯಾಗಿರ್ಬೇಕು. ಒಂದು ಸೋಸೋ ಪಾತ್ರೆಯಲ್ಲಿ ನೀವು ಹಾಕಿದ್ರೆ ಕೆಳಗೆ ಹೋಗ್ಬಿಡ್ತದೆ, ಹಿಡ್ಕೊಳ್ಳೋ ಶಕ್ತಿನೂ ಬೇಕಲ್ಲ. ಹೇಗೆ ನರೇಂದ್ರನಿಗೋಸ್ಕರ ಕಾದ್ರು ಇವ್ರು ಕೂಡ ವಿಚಾರ ಮಾಡಿದ್ರು, ಯಾರಿಗೆ ಹೇಳ್ಬೇಕು ನಾನು? ರಸ್ತೆಯಲ್ಲಿ ಹೋಗೋರಿಗೆಲ್ಲ ಹೇಳಿದ್ರೆ ಆಗೋದಿಲ್ಲ. ಅಸಂಬುದ್ಧಿಯ ಬಗ್ಗೆ ತನಗಾದಂತಹ ಜ್ಞಾನೋದಯ ಮಾತುಗಳನ್ನು ಹೇಳಿದ್ರೆ ಯಾರಿಗೆ ತಿಳಿತದೆ? ಹಾಗಾದ್ರೆ ಯಾರಿಗೆ ಹೇಳಬೇಕು? ತಕ್ಷಣ ನೆನಪಾಯ್ತು, ನಾನು ಇಬ್ಬರು ಗುರುಗಳಿದ್ದರಲ್ಲ, ಆರಾಡ ಕಾಲಾಮ ಮತ್ತು ರುದ್ರಕ ರಾಮಪುತ್ರ, ಇವರು ನನ್ನ ಗುರುಗಳಿದ್ದಾರೆ, ಅವರ ಜ್ಞಾನಿಗಳು, ಅವ್ರಿಗೆ ಹೇಳಬೇಕು ಅನ್ಕೊಂಡ. ಅನ್ಕೊಂಡು ಕಣ್ಣು ಮುಚ್ಚಿ ನೆನೆಸ್ಕೊಂಡ ಅವ್ರನ್ನ. ಆ ಸಾಧನೆ ಯಾವ ಮಟ್ಟದ್ದಾಗಿತ್ತು ಅಂದ್ರೆ ಟೆಲಿಪತಿ ಅಂತ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ. ಆತ ಕಣ್ಣು ಮುಚ್ಚಿಕೊಂಡಾಗ ಅನಿಸ್ತಂತೆ, ಛೇ ಛೇ ಛೇ, ಆರಾಡ ತೀರ್ಕೊಂಡೊಂದು ವಾರ ಆಯ್ತಲ್ಲ, ಆರಾಡ ತೀರ್ಕೊಂಡೊಂದು ವಾರ ಆಯ್ತಲ್ಲ, ಆಯ್ತು. ಹಾಗ ರುದ್ರಕ ಇದನ್ನ ನೋಡ್ಬಿಡೋಣ ರಾಮಪುತ್ರ ಅಂತ ಕಣ್ಣು ಮುಚ್ಚಿಕೊಂಡಾಗ, ಛೇ ನಿನ್ನೆ ಸಾಯಂಕಾಲ ತೀರ್ಕೊಂಡ ಅವನು ಅಂತ ಮನಸ್ಸಿಗೆ ಬಂತು. ಅಂದ್ರೆ ಯಾರು ಇಬ್ಬರು ತತ್ಪಾತ್ರರು ಅಂತ ಅನ್ಕೊಂಡಿದ್ರೋ, ನನಗೆ ಆದಂತ ಅನುಭವವನ್ನು ಅವ್ರ ಜೊತೆಗೆ ಸಮರ್ಥವಾಗಿ ಹಂಚಿಕೊಳ್ಬೇಕು ಅಂತ ಅನ್ಕೊಂಡಿದ್ರು, ಆ ಇಬ್ಬರು ಗುರುಗಳು ಬದುಕಿಲ್ಲ. ಏನ್ ಮಾಡ್ಬೇಕು? ಒದ್ದಾಡಿರ್ಬೇಕು. ಬುದ್ಧ ಹುಡ್ಕೊಂಡೋದ, ಹಿಂದೆ 5 ಜನ ಶಿಷ್ಯರು ಸಿಕ್ಕಿದ್ರು ಅವನಿಗೆ, ಆತನ ಬಿಟ್ಟು ಹೋಗಿದ್ರು. ಅವ್ರ ಮುಂದೆ ಕತೆ ಬಂದಾಗ ಹೇಳ್ತೀನಿ ಅದನ್ನೆಲ್ಲ. 5 ಜನ ಬಿಟ್ಟು ಹೋಗಿದ್ರು ಇವನ್ನ, ಏ ಇವನು ಊಟಾಟಿಕೆ ಮನುಷ್ಯ ಅಂತ ಹೇಳಿ. ಆದ್ರೆ ಬುದ್ಧಿವಂತರು ಅವರು, ಹುಡ್ಕೊಂಡು ಹೋಗ್ತಾನೆ ಬುದ್ಧ, ಹುಡ್ಕೊಂಡು ಹೋಗಿ ಸಾರನಾಥ ಹತ್ರ ಸಿಗ್ತಾರೆ ಅವರು. ಸಿಕ್ಕೊಂಡಾಗ ಅವರು ಬತ್ ಬಂದಪ್ಪ ಇವನು ಅಂದಿರ್ತಾರೆ ಮೊದಲು. ಆದ್ರೆ ಇವನು ಹತ್ರ ಬಂದಾಗ ಇವನ ಮುಖದಲ್ಲಿದ್ದಂತ ತೇಜ ನೋಡಿ, ಇವನು ಬದಲಿ ಆಗಿದ್ದಾನೆ, ತುಂಬಾ ಬೇರೆ ಆಗಿದ್ದಾನೆ ಇವನು ಅಂತ ಹೇಳಿ ಆತರಿಗೆ ತನ್ನ ಮೊದಲನೇ ಉಪದೇಶ ಮಾಡ್ತಾನೆ ಸಾರನಾಥದಲ್ಲಿ. ಪ್ರಥಮ ಉಪದೇಶ ಅಲ್ಲಿ ಆಗುವಂತಹದ್ದು. ಅಂದ್ರೆ ಗುರುವಿ ಕೂಡ, ಜ್ಞಾನೋದಯ ಆದಂತಹ ಗುರುವಿ ಕೂಡ ಸಮರ್ಥ ಶಿಷ್ಯಕನ್ನು ಹುಡ್ಕೊಂಡು ಹೋಗ್ಬೇಕಾಗ್ತದೆ ಅಂತ ಹುಡ್ಕೊಂಡು ಹೋಗಿ ಅದು ಕೊಟ್ಟು ಬಂದ. ಅಲ್ಲಿ ಹೇಳಿದಂತಹ ಮಾತಿದೆ ಅಲ್ಲ, ವಿನಯ ಪಿಟಕ ಮಹಾವಾಗ್ಗ ಅಂತ ಪಾಲಿ ಭಾಷೆಯಲ್ಲಿ ವಿನಯ ಪಿಟಕ ಅಂತ ಕರೀತಾರೆ. ಯಾವ ಮಾತುಗಳಲ್ಲಿ ಬುದ್ಧ ತನ್ನ ಶಿಷ್ಯರಿಗೆ ತನ್ನ ಹೇಳ್ಕೊಂಡ ತಾನು ಕಂಡಂತ ಸತ್ಯವನ್ನ ಅನ್ನೋದನ್ನ, ಆ ಮಾತುಗಳನ್ನು ಕೇಳ್ತಾ ಇದ್ರೆ ನಮ್ಮ ಯಾವ ಉಪನಿಷತ್ತಿಗೂ ಕಮ್ಮಿ ಇಲ್ಲ ಅಂತ ಅನ್ಸುತ್ತೆ. ಅದೇ ಭಾವ, ಅದೇ ಸಂದೇಶ ಅದರೊಳಗೆ ಇರುವಂತಹದ್ದು, ಆ ಸಂತೋಷ ಇರುವಂತಹದ್ದು. ಅವನು ಮಧ್ಯ ಪ್ರತಿಪಾದನೆ ಮಾಡಿದ ಅಂತ ಹೇಳಿದೆ, ಮಧ್ಯಮ ಮಾರ್ಗ ಅಂತ. ಅವನಿಗೆ ಆಗ ಅರ್ಥ ಆಗಿದೆ, ತೀರಾ ದೇಹ ದಂಡಿಸಿ ಪ್ರಯೋಜನ ಇಲ್ಲ, ತೀರಾ ಸುಖ ಲೋಲುಪತೆಯಲ್ಲಿದ್ದ ಪ್ರಯೋಜನ ಇಲ್ಲ, ಇನ್ನು ಮುಂದಿನ ಜೀವನ ಹಾಗೆ ಇರಬೇಕು ಅಂತ ಶಿಷ್ಯರಿಗೂ ಹೇಳಿದ, ಬಹಳ ದಂಡಿಸಬೇಡಿ ಅಂತ ಹೇಳಿ. ಹೀಗೆ ನಡೆದಿದ್ದರಿಂದನೇ ಆಧ್ಯಾತ್ಮಿಕತೆಯಲ್ಲಿ ಆಗ ತುಂಬಿಕೊಂಡಿದ್ದಂಥ ತಂತ್ರಗಳ ಬಗ್ಗೆ, ಅರ್ಥವಿಲ್ಲದ ಪೂಜಾ ವಿಧಾನಗಳ ಬಗ್ಗೆ ಒಂದು ಸಮದೃಷ್ಟಿ ಇಟ್ಟುಕೊಂಡು ನೋಡಿ ಇವನ್ನೆಲ್ಲ ತೆಗೆದುಹಾಕಬೇಕು ಅಂತ ತೀರ್ಮಾನ ಮಾಡಿದ.

0: Radio Sarang 107.8 FM.
1: ಇಸ್ ಅ ಬ್ಯೂಟಿಫುಲ್ ಸರ್ಜಿಕಲ್ ಆಪರೇಷನ್ ಬುದ್ಧ ಮಾಡಿದ್ದು. ನಮ್ಮ ಧರ್ಮದಲ್ಲಿ ಕೂಡ ಎಷ್ಟು ಒಳ್ಳೇದಿತ್ತೋ ಅಷ್ಟು ಕೆಟ್ಟದೂ ಸೇರ್ಕೊಂಡಿತ್ತು. ಪುರೋಹಿತ ಶಾಹಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು. ಬರೀ ಮಂತ್ರಗಳನ್ನು ಹೇಳ್ತಾ ಜನರನ್ನು ಬೂಟಾಟಿಕೆ ಮಾಡಿ ಮೋಸ ಮಾಡುವಂತಹ ವೃತ್ತಿ ಶುರುವಾಗ್ಬಿಟ್ಟಿತ್ತು. ಅರ್ಥವಾಗದ ಜನಕ್ಕೆ ಇನ್ನಷ್ಟು ಅರ್ಥವಾಗದ ಮಂತ್ರಗಳನ್ನು ಜೋರ್ ಜೋರಾಗಿ ಹೇಳಿ ದುಡ್ಡು ಸಂಪಾದನೆ ಮಾಡುವಂತ ಒಂದು ವೃತ್ತಿ ಆಗ್ಬಿಡ್ತು. ಅದನ್ನೆಲ್ಲ ಕಂಡಂತ ಬುದ್ಧ ಆ ಅರ್ಥವಿಲ್ಲದ ಪೂಜಾ ವಿಧಾನಗಳನ್ನು ಕಿತ್ತಾಕಬೇಕು ಅಂತ ಪ್ರಯತ್ನ ಮಾಡೋಕೆ ಶುರು ಮಾಡಿದ. ತನ್ನ ಧರ್ಮವನ್ನ ನೈತಿಕತೆಯ ನೆಲೆ ಮೇಲೆ ಸ್ಥಾಪನಾ ಮಾಡೋಕೆ ಪ್ರಯತ್ನ ಮಾಡಿದ. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಬೇಕು, ನಾನು ಒತ್ತಿ ಹೇಳಬೇಕು. ನೈತಿಕತೆ ನೆಲೆ ಮೇಲೆ ಹೋದ ಹೊರತಾಗಿ ಆಧ್ಯಾತ್ಮಿಕ ನೆಲೆಗೆ ಹೋಗಲಿಲ್ಲ, ನೈತಿಕ ನೆಲೆ ಮಾಡೋಕೆ ಹೋದ. ಈ ಮಧ್ಯಮ ಮಾರ್ಗವನ್ನೇ ಭಗವದ್ಗೀತೆ ಅವತ್ತು ಇದ್ದದ್ದಲ್ಲ, ಹಿನ್ನೆಲೆ ಆಗಿದ್ದಂಥದ್ದು. ಭಗವದ್ಗೀತೆಯಲ್ಲಿ ಕೃಷ್ಣ 6ನೇ ಅಧ್ಯಾಯದಲ್ಲಿ ಹೇಳ್ತಾನಲ್ಲ, ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವ ಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಯಾವುದರಲ್ಲೂ ಅತಿ ಬೇಡಪ್ಪ, ಎಲ್ಲಿ ಮಧ್ಯಮ ರೀತಿಯಲ್ಲಿ ಬದುಕೋತೀಯೋ ನೀನು, ಅದಕ್ಕೆ ಎಷ್ಟು ಚೆನ್ನಾಗಿ ಯುಕ್ತ ಆಹಾರ. ನಿನ್ನ ಎಷ್ಟು ಆಹಾರ ವಿಹಾರಗಳಲ್ಲಿ ಮಿತಿ ಇರೋವನಿಗೆ, ಕರ್ಮಗಳನ್ನು ಮಿತಿಯಾಗಿ ಆಚರಿಸುವವನಿಗೆ, ನಿದ್ರೆ ಎಚ್ಚರಗಳಲ್ಲೂ ಮಿತಿ ಇರುವವನಿಗೆ ಮಾತ್ರ ಯೋಗ ಸಾಧ್ಯ ಇದೆ, ದುಃಖನಾಶಕವಾದಂಥ ಯೋಗ ಸಾಧ್ಯ ಇದೆ ಅಂತ. ಅತಿಯಾದ ಅತಿ ಸರ್ವತ್ರ ವರ್ಜಯೇತ್ ಅಂತ ಅದನ್ನು ಬುದ್ಧ ತನ್ನ ಜೀವನದುದ್ದಕ್ಕೂ ಪಾಲಿಸ್ಕೊಂಡು ಬಂದ.

0: रेडियो सारंग 107.8 FM.
1: ಇದೆಲ್ಲ ನೋಡ್ತಾ ಇದ್ರೆ ನನಗನ್ಸೋದು ಹಾಗಾದ್ರೆ ವೇದಾಂತ ಹಾಗೂ ಬುದ್ಧನ ವಿಧಾನ ಒಂದೇ ಆಯ್ತಲ್ಲ, ಬೇರೆ ಹೇಗಾಯ್ತು? ಬೇರೆ ಆದದ್ದು ಒಂದು ವಿಷಯದಲ್ಲಿ, ಅದನ್ನ ಈಗ ತಗೋಬೇಕು ನಾನು. ಒಂದು ವಿಷಯದಲ್ಲಿ ಬುದ್ಧ ನಮ್ಮ ಉಪನಿಷತ್ ಪರಂಪರೆಗೆ ಸ್ವಲ್ಪ ಬೇರೆ ಆಗಿ ಬಂದ, ಅಲ್ಲೇ ಭಿನ್ನತೆ ಬರುವಂತದ್ದು. ಬುದ್ಧನ ಉಪದೇಶಗಳಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದದ್ದು ದುಃಖದ ಕಲ್ಪನೆ. ಇಡೀ ಬುದ್ಧನ ಥೇರಿ ಇರೋದೇ ಅದು. ಜೀವನ ಅಂದ್ರೆ ದುಃಖ, ಒದ್ದಾಟ, ನೋವು, ನರಳಿಕೆ, ಅದರಿಂದ ಹೆಂಗ್ ಪಾರಾಗಬೇಕು? ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಕೊಡೆ ಸಿದ್ಧಾಂತ ಒಂದು. ಅಂದ್ರೆ ದುಃಖವನ್ನು ಹೇಗೆ ತೆಗಿಬೇಕು ಅಂತ. ದುಃಖ ಬಹಳ ಮುಖ್ಯ ಆಯ್ತು. ಬಾಲ್ಯದಿಂದ ಹೇಳ್ತಾನೆ ಅವನು, ಏನಾಯ್ತು, ಮಗು ಹುಟ್ಟಿದಾಗ ಅಳುತ್ತದೆ, ಜೀವನದುದ್ದಕ್ಕೂ ಕಷ್ಟ ಪಟ್ಕೊಂಡು ಒದ್ದಾಡುತ್ತದೆ, ಮುಂದೆ ವಯಸ್ಸಾಯ್ತು, ವೃದ್ಧಾಪ್ಯ ಬಂತು, ರೋಗ ಬಂತು, ಕೊನೆಗೆ ಒಂದಿವಸ ಸಾವು ಬಂತು, ದುಃಖನೇ ಅಲ್ಲ ಜೀವನ. ಹಾಗಾದ್ರಿಂದ ದುಃಖ ಬಹಳ ಮುಖ್ಯ, ಅದರ ನಿವಾರಣೆ ನನ್ನ ಪರಮ ಉದ್ದೇಶ ಅಂತ ಅನ್ಕೊಂಡ. ಈ ವಿಷಯದಲ್ಲಿ ನಾನು ಹೇಳಿದ ಹಾಗೆ ಉಪನಿಷತ್ತಿಂದ ಭಿನ್ನ ಆದಂಥದ್ದು. ಉಪನಿಷತ್ತುಗಳಿಗೆ ನೋವಿನ ದುಃಖದ ಅಷ್ಟು ಒತ್ತಿಲ್ಲ. ಉಪನಿಷತ್ತುಗಳಲ್ಲಿ ನೋವಿಲ್ಲ ಅಂತಲ್ಲ, ದುಃಖ ಇಲ್ಲ ಅಂತ ಅನ್ನೋಲ್ಲ ಅವರು, ಇದೆ. ಆದರೆ ಆ ದುಃಖವನ್ನು ಮೀರಿ ನಿಂತಾಗ ದೊರೆಯುವಂಥ ಪರಮ ಸುಖ ಇದೆಯಲ್ಲ, ಆ ಅವಸ್ಥೆಯ ಬಗ್ಗೆ ಹೆಚ್ಚು ಉಪನಿಷತ್ತುಗಳು ಒತ್ತು ಕೊಡ್ತವೆ. ಇದನ್ನು ಸ್ವಲ್ಪ ನೆನಪಿಡಬೇಕಾದ, ದುಃಖದ ಬಗ್ಗೆ ಜಾಸ್ತಿ ಉಪನಿಷತ್ತುಗಳು ಹೇಳಲ್ಲ. ದುಃಖವನ್ನು ಮೀರಿದಾಗ ಬರುವಂತಹ ಅತ್ಯಂತಿಕ ಸುಖ ಏನಿದೆಯೋ ಆ ಸ್ಥಿತಿ ಬಗ್ಗೆ ಉಪನಿಷತ್ತುಗಳು ಮಾತಾಡ್ತವೆ. ಅದೇ ಮನುಷ್ಯನ ನಿಜ ಸ್ವಭಾವ ಅಂತ ಹೇಳ್ತವೆ. ಅದಕ್ಕೆ ಅಮೃತಸ್ಯ ಪುತ್ರಾಹ ಅಂತ. ನಮ್ಮಲ್ಲಿ ಎಂದೂ ನೀನು ಕಷ್ಟಪಡುವ ಒದ್ದಾಡೋ ಜೀವ ಅಂತ ಅನ್ಲೇ ಇಲ್ಲ. ಅಮೃತಸ್ಯ ಪುತ್ರ, ಅಮೃತ ಪುತ್ರ ನೀನು, ಒದ್ದಾಡಬೇಕಾಗಿಲ್ಲ. ನಿನ್ನ ನಿಜ ಸ್ವಭಾವವೇ ಸಂತೋಷವಾಗಿರುವಂತಹದ್ದು, ಸುಖವಾಗಿರುವಂತಹದ್ದು, ದುಃಖ ಅಲ್ಲ. ಇದು ಇದು ಒಂದು ಜೀವನ ನೋಡುವಂತ ದೃಷ್ಟಿ. ಕೆಲವರಿಗೆ ದುಃಖನೇ ಕಾಣಿಸ್ಬೋದು, ಕೆಲವರು ದುಃಖ ಕಾಣಿಸ್ಲಿಕ್ಕಿಲ್ಲ, ನೋಡುವಂತ ದೃಷ್ಟಿ ಮೇಲೆ ಇರ್ತದೆ. ಅದನ್ನ ಎಷ್ಟು ಚೆಂದ ಹೇಳ್ತಾರೆ ಅಂದ್ರೆ, ಮನುಷ್ಯನನ್ನ ದೇಹದ ದೃಷ್ಟಿಯಿಂದ ಗಮನಿಸಿದರೆ ಬದುಕು ದುಃಖಮಯವಾದದ್ದು. ಬರೀ ದೇಹದಿಂದ ನೋಡ್ಕೊಂಡು ಹೋದಾಗ, ಮನುಷ್ಯನ ದೇಹ ನೋಡಿದಾಗ, ಏನ್ರಿ ಇದು ಮಷಿನ್ನು, ಹಳೇದಾಯ್ತಲ್ಲ. ನಾವು ಹೇಳ್ತೀವಿ, ಸಾಮಾನ್ಯ ಹೇಳ್ತೀವಿ, ಆಫ್ಟರ್ 60 ವಾರಂಟಿ ಪೀರಿಯಡ್ ಇಸ್ ಓವರ್. ಅಂದ್ರೇನು, ಈ ಗಾಡಿ ರಿಪೇರಿ ಬಂತು, ಈಗ ನಿಮ್ಮ ಕಾರ ತಗೊಳ್ಳಿ, ಸ್ಕೂಟರ್ ತಗೊಳ್ಳಿ, ಯಾವುದೋ ವೆಹಿಕಲ್ ತಗೊಳ್ಳಿ, ಏನೋ ಒಂದು ಪಾರ್ಟ್ ಕೆಟ್ಟ ಹೋಯ್ತಪ್ಪ, ಅದನ್ನು ತೆಗೆಸಿ ಹಾಕ್ತೀರಿ, ಅಂತೂ ರಿಪೇರ್ ಆಯ್ತಪ್ಪ ಅಂತ ಸಂತೋಷ ಪಡೋದು, ಇನ್ನೊಂದೇನೋ ಪಾರ್ಟ್ ಹೋಗಿರುತ್ತೆ. ಜೀವನದುದ್ದಕ್ಕೂ ಅದು ಮೇಂಟೈನ್ ಮಾಡ್ಕೊಂಡು ಹೋಗುದೆ, ಸರ್ವಿಸ್ ಮಾಡಿಸ್ಬೇಕು, ಮೇಂಟೈನ್ ಮಾಡ್ಕೊಂಡೇ ಇರೋದು. ಆ ವಾಹನಕ್ಕೆ ಹಂಗಾಗೋದ್ರೆ ಈ ವಾಹನ ಏನಾಗಿರ್ಬೇಕು? ದೇಹದ ಬಗ್ಗೆ ನೋಡ್ತಾ ಇದ್ರೆ ಯಾವುದೋ ಒಂದು ನೋವು, ಯಾವುದೋ ಒಂದು ತೊಂದರೆ, ಯಾವುದೋ ಕಷ್ಟ ಬಿಡೋದಿಲ್ಲ ನಮ್ಮನ್ನು. ಆದರೆ ಆದರ್ಶದ ಕೊನೆಯ ಕ್ಷಣದಿಂದ ದೃಷ್ಟಿಯನ್ನು ನೋಡಿದರೆ ಜೀವನ ಒಂದು ಸೌಭಾಗ್ಯ ಅಂತ. ಇದು ಬಹಳ ದೊಡ್ಡ ಶಿಸ್ತು ಮಹಾಮೇ.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಅಮೃತವರ್ಷಿಣಿ ಸಿನಿಮಾದ ಕಥೆಯನ್ನೊಮ್ಮೆ ನೆನಪಿಸಿಕೊಳ್ಳಿ. ಅವರಿಬ್ಬರು ಪ್ರೀತಿಸಿ ಮದುವೆಯಾದವರು, ಇಬ್ರು ತುಂಬಾನೇ ಭಾವುಕರು. ಹೊಸತಾಗಿ ಹುಟ್ಟಿದ ಪ್ರೇಮವೊಂದರ ಕನಸು, ಆಸೆ, ಕನವರಿಕೆ, ತುಂಟತನ, ನಗು ಎಲ್ಲವೂ ಅವರ ಪ್ರೀತಿಯಲ್ಲಿರ್ತದೆ. ಒಬ್ಬರನ್ನೊಬ್ಬರು ತಮಾಷೆ ಮಾಡಿಕೊಂಡು ಪ್ರೇಮಿಗಳು, ಸ್ನೇಹಿತರು, ಗಂಡ ಹೆಂಡತಿರು ಎಂಬ ಬಗ್ಗೆ ಅವರಿಗೆ ಗೊಂದಲ. ಸುಹಾಸಿನಿಯ ಬೆಳದಿಂಗಳ ನಗೆ, ದಿನೇಶ್ ಬಾಬು ಅವರ ಕ್ಯಾಮರಾದ ಮಾಯ ಕೈ ಹಿಡಿಯುತ್ತದೆ, ಶರತ್ ಬಾಬು ಎಂಬ ಸುಂದರಾಂಗನ ಮುದ್ದು ಮುಖ ಎದುರು ನಿಲ್ತದೆ.

ಈ ಮಧುರ ಹಾಡನ್ನು ಬರೆದದ್ದು ಕೆ ಕಲ್ಯಾಣ್. 1997 ಅಮೃತವರ್ಷಿಣಿ ಬಿಡುಗಡೆಯಾಗಿದ್ದು ಆಗಲೇ. ಆಗಿನ್ನೂ ಬ್ರಹ್ಮಚಾರಿಯಾಗಿದ್ದ ಕಲ್ಯಾಣ್ಗೆ ಇಂಥ ಮಧುರ ಸಾಲುಗಳು ಹೊಳೆದದ್ದಾದ್ರೂ ಹೇಗೆ? ತನ್ನ ಅನುಭವವನ್ನೇ ಪದಗಳಲ್ಲಿ ಹಿಡಿದಿಟ್ರು ಹೇಗೆ? ಇಂಥದ್ದೊಂದು ಪ್ರಶ್ನೆಯನ್ನ ಕಲ್ಯಾಣ್ ಮುಂದಿಟ್ರೆ, ಅಯ್ಯಯ್ಯೋ ಅಂಥದ್ದೇನು ಇಲ್ಲ ಸರ್, ಆ ಹಾಡು ಹುಟ್ಟಿದ್ದು ತೀರಾ ಆಕಸ್ಮಿಕ ಸಂದರ್ಭದಲ್ಲಿ ಎಂದು ಪುಟ್ಟ ವಿವರಣೆ ನೀಡ್ತಾರೆ. ದಿನೇಶ್ ಬಾಬು ಸಿನಿಮಾಗಳ ಸ್ಪೆಷಾಲಿಟಿ ಅದು. ಸೆಟ್ನಲ್ಲಿಯೇ ಶೂಟಿಂಗ್ ನಡೀತಾ ಇರೋ ಸಂದರ್ಭದಲ್ಲಿಯೇ ಅವರು ಡಯಲಾಗ್ ಬರೀತಾರೆ, ಹಾಡುಗಳನ್ನು ಆಗ್ಲೇ ಬರೆಸ್ತಾರೆ. ಆ ಉದ್ದೇಶದಿಂದಲೇ ನನ್ನನ್ನು ಚಿತ್ರೀಕರಣ ನಡೆಯುತ್ತಿದ್ದ ಜಾಗಕ್ಕೆ ಕರೆಸಿ ದೃಶ್ಯವನ್ನು ವಿವರಿಸಿದರು. ಗಂಡನ ಮೇಲಿರುವ ಪ್ರೀತಿ, ಮಮತೆ, ಕರುಣೆ, ಮೋಹ, ನಂಬಿಕೆ ಮುಂತಾದೆಲ್ಲವೂ ಕೂಡ ಒಂದೇ ಹಾಡಲ್ಲಿ ಬರಬೇಕು, ಅಂಥದ್ದೊಂದು ಹಾಡು ಬರೀರಿ ಎಂದ್ರಂತೆ. ಸರಿ ಅಂದ್ರು ಕಲ್ಯಾಣ್. ಅದೆಷ್ಟೇ ಯೋಚಿಸಿದ್ರೂ ಒಂದೇ ಒಂದು ಪದವೂ ಹೊಳಿಲಿಲ್ಲ. ತತ್ತೆರಿಕೆ ಅಂದ್ಕೊಂಡು ಹೊರಗೆ ಬಂದ್ರು. ಜೊತೆಯಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಗಂಗು ಇದ್ರು. ಅವರೊಂದಿಗೆ ಕಷ್ಟ ಹೇಳಿಕೊಂಡ್ರು. ತಕ್ಷಣ ಅವರು ಒಂದು ಸ್ಟ್ರಾಂಗ್ ಕಾಫಿ ಕುಡಿಸ್ತೀನಿ, ಕುಡೀರಿ, ಆಗ ಏನಾದ್ರೂ ಹೊಳಿಬಹುದು ಅಂದ್ರು. ಕಾಫಿ ಬರುವ ವೇಳೆಗೆ ಹೊರಗೆ ಸೋನೆ ಮಳೆ ಶುರುವಾಯಿತು. ಚಿಕ್ಕಂದಿನಿಂದಲೂ ಅಷ್ಟೇ ಮಳೆ ಅಂದ್ರೆ ತುಂಬಾ ಇಷ್ಟ. ಮಳೆ ಬಂದಾಗ ಮನೆಯಿಂದ ಹೊರಗೆ ಬಂದು ಹಾರ್ತಾ ತೈ ತೈ ಕುಣಿತಿದ್ದುದು ಉಂಟು. ಆ ಕ್ಷಣಕ್ಕೆ ಅದೆಲ್ಲ ನೆನಪಾಯಿತು. ಸೋನೆ ಮಳೆಯನ್ನು ಮತ್ತೆ ಮತ್ತೆ ಗಮನಿಸುತ್ತಲೇ ಕಾಫಿ ಲೋಟಕ್ಕೆ ಕೈ ಚಾಚಿದೆ. ಆಗಲೇ ತುಂತುರು ಅಲ್ಲಿ ನೀರ ಹಾಡು ಎಂಬ ಸಾಲು ಹೊಳೆಯಿತು. ಖುಷಿಯಿಂದ ಮುಗುಳ್ನಗುವ ಮೊದಲೇ ಲೋಟದ ಬಿಸಿ ತಾಕಿ ಕೈಯೊಮ್ಮೆ ಕಂಪಿಸಿತು. ಅದನ್ನೇ ಕಂಪನ ಇಲ್ಲಿ ಪ್ರೀತಿ ಹಾಡು ಎಂದು ಬದಲಿಸಿಕೊಂಡೆ. ಇದನ್ನೇ ಹಾಡಿನ ಮೊದಲ ಸಾಲು ಮಾಡ್ಕೋಬಹುದು ಅನಿಸ್ತು. ನಂತರ ಗಂಡ ಹೆಂಡತಿಯ ಪ್ರೀತಿಯ ಕಡೆಗೆ ಹಾಡು ಹೊರಳಿಸಬೇಕು ಅಂದ್ಕೊಂಡೆ. ಆ ಸಂದರ್ಭದಲ್ಲಿ ಹೊರಗೆ ಕತ್ತಲಾಗುತ್ತಿದ್ದುದನ್ನ ಗಮನಿಸಿ ಹಗಲಿರುಳು ನೀ ಜೊತೆಗಿರಲು ನನ್ನ ತುಂಬು ಹೃದಯ ಎಂದು ಸೇರಿಸಿದೆ. ಅದನ್ನ ಕಂಡು ಗಂಗು, ಹೃದಯ ಅಂದ್ರೆ ಸರಿ, ಆದರೆ ತುಂಬು ಹೃದಯ ಅಂದ್ರೆ ಅರ್ಥವೇನು ಅಂತ ಕೇಳಿದ. ಪ್ರೀತಿ ಎಂಬುದು ಓವರ್ಫ್ಲೋ ಆದಾಗ ತುಂಬು ಹೃದಯ ಆಗ್ತದೆ ಎಂದು ವಿವರಿಸಿದೆ. ಎಲ್ಲರೂ ಕೂಡ ನಕ್ರು. ಆ ದಿನಗಳಲ್ಲಿ ನಾನು ಪ್ರೀತಿಯ ಹೊಳೆಗೆ ಬಿದ್ದಿರಲಿಲ್ಲ ನಿಜ, ಆದರೆ ಪ್ರೀತಿಯ ಕುರಿತು ಒಂದು ಮಧುರ ಭಾವ ನನ್ನೊಳಗೂ ಇತ್ತು. ಅದನ್ನೆಲ್ಲ ಪದಗಳ ಹಾರ ಮಾಡಿಕೊಂಡೇ ಈ ಹಾಡು ಬರೆದೆ. ಇಷ್ಟು ಹೇಳಿ ಕಲ್ಯಾಣ್ ಮಾತು ನಿಲ್ಲಿಸಿದಾಗ ಹೊರಗೆ ಸೋನೆ ಮಳೆ, ಮರುಕ್ಷಣವೇ ಆ ಮಧುರ ಹಾಡು ಅದೆಲ್ಲಿಂದಲೋ ತೇಲಿ ಬಂತು. ತುಂತುರು ಇಲ್ಲಿ ನೀರ ಹಾಡು. ಈ ಹಾಡನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ. ಗಗನದ ಸೂರ್ಯ ಮನೆ ಮೇಲೆ, ನೀ ನನ್ನ ಸೂರ್ಯ ಹಣೆ ಮೇಲೆ, ಚಿಲಿಪಿಲಿ ಹಾಡು ಎಲೆ ಮೇಲೆ, ನಿನ್ನ ಪ್ರೀತಿ ಹಾಡು ಎಲೆ ಮೇಲೆ. ಅಮೃತವರ್ಷಿಣಿ ಸಿನಿಮಾದ ಕೆ ಕಲ್ಯಾಣ್ ಗೀತ ರಚನೆಯ, ದೇವ ಅವರ ಸಂಗೀತದ, ಚಿತ್ರ ಅವರು ಹಾಡಿರುವ ಈ ಕನ್ನಡದ ಎವರ್ ಗ್ರೀನ್ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಬೇಡಿ ಬಂದವನು ಚಿತ್ರದ ನಿರ್ಮಾಣ ಕಾರ್ಯ ಆರಂಭವಾಗಿತ್ತು. ನಾಯಕ ನಾಯಕಿಯಾಗಿ ಕಲ್ಯಾಣ್ ಕುಮಾರ್ ಹಾಗೂ ಚಂದ್ರಕಲಾ ಆಯ್ಕೆಯಾಗಿದ್ರು. ಗೀತೆ ರಚನೆಯ ಹೊಣೆ ಆರ್.ಎನ್. ಜಯಗೋಪಾಲ್ ಅವರ ಹೆಗಲೇರಿತ್ತು. ಅವರನ್ನ ಮದ್ರಾಸಿನ ವಾಹಿನಿ ಸ್ಟುಡಿಯೋಗೆ ಕರೆಸಿಕೊಂಡ ನಿರ್ದೇಶಕರು ಹೇಳಿದ್ರಂತೆ, ನೋಡಿ ಜಯಗೋಪಾಲ್, ನಾಯಕ ನಾಯಕಿ ಇಬ್ಬರು ಪರಸ್ಪರ ಮೋಹಕ್ಕೆ ಒಳಗಾಗಿರ್ತಾರೆ, ಈ ಸನ್ನಿವೇಶದ ತೀವ್ರತೆಯನ್ನು ಹೆಚ್ಚಿಸುವಂತ ಒಂದು ಡ್ಯುಯೆಟ್ ಸಾಂಗ್ ಬೇಕು ಅಂತ. ಸರಿ, ಬರೆದುಕೊಡ್ತೇನೆ ಅಂತ ಹೇಳಿದ್ರು ಜಯಗೋಪಾಲ್. ಪಲ್ಲವಿಯನ್ನ ಹೇಗೆ ಶುರು ಮಾಡುವುದು ಅಂತ ಹೇಳಿ 5-6 ನಿಮಿಷ ನಿಂತಲ್ಲೇ ಯೋಚಿಸಿದ್ರು. ಯಾಕೋ ಒಂದು ಪದವು ಹೊಳಿಲಿಲ್ಲ. ಯಾವುದಾದ್ರೂ ಒಂದು ವಿಷಯ ಯೋಚಿಸುತ್ತಿರುವಾಗ ಉಂಗುರವನ್ನು ಎಡಗೈಯಿಂದ ತಿರುವುದು ಆರ್.ಎನ್. ಜೆ. ಅವರಿಗೆ ರೂಢಿಯಾಗಿತ್ತು. ಆವತ್ತು ಹಾಗೆ ಅಭ್ಯಾಸ ಬಲದಿಂದ ಉಂಗುರದ ಬೆರಳು ಮುಟ್ಟಿ ನೋಡಿಕೊಂಡ್ರು. ತಕ್ಷಣವೇ ಗಾಬರಿಯಾಯಿತು, ಯಾಕಂದ್ರೆ ಬೆರಳಲ್ಲಿ ಉಂಗುರ ಇರಲಿಲ್ಲ. ಉಂಗುರ ಎಲ್ಲಿ ಹೋಯಿತು ಎಂದು ಒಂದೇ ಸಮನೆ ಚಿಂತೆಗೆ ಬಿದ್ರು ಆರ್.ಎನ್. ಜಯಗೋಪಾಲ್. ಆಗಲೇ ತಾವು ಉಳಿದುಕೊಂಡಿದ್ದ ಹೋಟೆಲ್ನಲ್ಲಿ ಬೆಳಿಗ್ಗೆ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಟೇಬಲ್ನ ಮೇಲೆ ಬಿಚ್ಚಿಟ್ಟದು ನೆನಪಿಗೆ ಬಂತು. ಆಗಲೇ ಹಾಗೆ ಉಂಗುರವನ್ನು ಬಿಚ್ಚಿಡುವ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಜಾರಿದಂತೆ ಆದದ್ದು. ಹಾಗೆ ಕೈ ಜಾರಿದ ಉಂಗುರ ಅಲ್ಲಿದ್ದ ನೀರಿನ ಲೋಟದೊಳಗೆ ಬೀಳಬಹುದೆಂದು ತಾವು ಗಲಿಬಿಲಿಗೊಂಡದ್ದು ಎಲ್ಲವೂ ನೆನಪಾಯಿತು. ಇದೆಲ್ಲ ನೆನಪಾಗ್ತಲೇ ಉಂಗುರ ಹೋಟೆಲ್ನಲ್ಲಿಯೇ ಉಳಿದು ಹೋಗಿದೆ ಅಂತ ಹೇಳಿ ಸಮಾಧಾನ ಮಾಡಿಕೊಂಡ ಜಯಗೋಪಾಲ್ ಮತ್ತೆ ಸ್ವಗತದಲ್ಲಿ ತೇಲಿ ಹೋಗಿ ಹೀಗೆ ಯೋಚಿಸಿದ್ರು. ಒಂದು ವೇಳೆ ಬೆಳಗ್ಗೆ ಉಂಗುರ ಕೈಜಾರಿ ನೀರಿನ ಲೋಟದೊಳಗೆ ಬಿದ್ದಿದ್ರೆ ಮುಂದೇನಾಗ್ತಾ ಇತ್ತು? ಉಂಗುರ ಬಿದ್ದ ಕಾರಣದಿಂದಲೇ ನೀರೊಳಗೆ ಅಲೆಗಳು ಕಾಣಿಸಿಕೊಳ್ತಿದ್ದವು. ಹೀಗೆ ಯೋಚಿಸಿದ ಮರುಕ್ಷಣವೇ ಮಿಂಚಿನಂತ ಸಾಲೊಂದು ಆರ್.ಎನ್. ಜಯಗೋಪಾಲ್ ಅವರ ಕೈ ಹಿಡಿಯಿತು. ಅವರು ಹಾಳೆ ತೆಗೆದುಕೊಂಡು ಸರಸರನೆ ಬರೆದೇ ಬಿಟ್ರು, ನೀರಿನಲ್ಲಿ ಅಲೆಯ ಉಂಗುರ. ಇಂಥದೊಂದು ಕಲ್ಪನೆ ಕೈ ಹಿಡಿದ ನಂತರ ಆರ್.ಎನ್. ಜಯಗೋಪಾಲ್ ತಡ ಮಾಡಲಿಲ್ಲ, ಹಾಗೆ ಅನಿಸಿದ್ದನ್ನೆಲ್ಲ ಬರೆದೇ ಬಿಟ್ರು. ಬೆರಳಲ್ಲಿ ಇಲ್ಲದಿದ್ದ ಉಂಗುರದ ನೆನಪಿನಲ್ಲಿ ಹಾಡು ಬರೆದ ಜಯಗೋಪಾಲ್ ನಂತರ ತರಾತುರಿಯಿಂದ ಹೋಟೆಲ್ಗೆ ಹೋಗಿ ನೋಡಿದ್ರೆ ಟೇಬಲ್ನ ಮೇಲೆ ಉಂಗುರವಿರಲಿಲ್ಲ, ಪಕ್ಕದಲ್ಲಿದ್ದ ನೀರಿನ ಲೋಟದಲ್ಲೂ ಅದು ಕಾಣಿಸಲಿಲ್ಲ. ಕಡೆಗೆ ಆ ಉಂಗುರ ಸಿಗ್ಲೇ ಇಲ್ವಂತೆ. ಮುಂದೊಂದು ದಿನ ಈ ಸಂಗತಿಯನ್ನೇ ತಮ್ಮ ಪರಮಾಪ್ತರಾದ ಎನ್.ಎಸ್. ಶ್ರೀಧರಮೂರ್ತಿ ಅವರಿಗೆ ಹೇಳಿಕೊಂಡ್ರಂತೆ ಜಯಗೋಪಾಲ್. ಅದಕ್ಕೆ ಶ್ರೀಧರಮೂರ್ತಿಯವರು, ನಿಮ್ಮ ಉಂಗುರ ಕಳೆದು ಹೋದರೇನಂತೆ, ಆ ನೆಪದಲ್ಲಿ ಕನ್ನಡಿಗರಿಗೆ ಚಿನ್ನದ ಉಂಗುರಕ್ಕಿಂತ ಮಿಗಿಲಾದ ಹಾಡು ಸಿಕ್ಕಿದೆ, ಆ ಮಟ್ಟಿಗಿನ ಧನ್ಯತೆ ನಮ್ಮದು ಅಂದ್ರಂತೆ. ಅಲ್ಲ, ಈ ಕಾಡುವ ಹಾಡುಗಳ ಹಿಂದೆಲ್ಲ ಒಂದೊಂದು ಕಾಡುವ ಕತೆ ಇರ್ತದಲ್ಲ, ಇದ್ರ ಜೊತೆಗೊಂದು ಮಾಹಿತಿ ಇದೆ. ಆರ್.ಎನ್. ಜಯಗೋಪಾಲ್ ಅವರ ಈ ಹಾಡಿಗೆ ಕೆ.ಎಸ್.ಎನ್. ಅವರ ಇರುಳು ಯಾರು ಬಲ್ಲಿರೇನು ಕವನವೂ ಸ್ಫೂರ್ತಿಯಾಗಿದೆ ಎಂಬ ಮಾತು ಕೂಡ ಇದೆ. ಬೇಡಿ ಬಂದವಳು ಚಿತ್ರದ ಆರ್.ಎನ್. ಜಯಗೋಪಾಲ್ ಗೀತ ರಚನೆಯ, ಆರ್. ಸುದರ್ಶನ್ ಅವರ ಸಂಗೀತದ, ಪಿ.ಬಿ. ಶ್ರೀನಿವಾಸ್ ಹಾಗೂ ಪಿ.ಸುಶೀಲ ಹಾಡಿರುವಂತಹ ಈ ಹಾಡು ರೇಡಿಯೋ ಸಂಜೆಯಲ್ಲಿ ಬರ್ತಾ ಇದೆ.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ನಾಯಕನಾಗಿ ಡಾಕ್ಟರ್ ರಾಜ್ಕುಮಾರ್, ಅವರ ಪತ್ನಿಯಾಗಿ ಆರತಿ, ನಾಯಕಿಯ ಪಾತ್ರದಲ್ಲಿ ಜಯಂತಿ ಹಾಗೂ ಆಕೆಯ ಪತಿಯಾಗಿ ರಾಜಾ ಶಂಕರ್ ನಟಿಸಿರುವ ಕಸ್ತೂರಿ ನಿವಾಸದ ಚಿತ್ರಕತೆ ರಚನೆಯ ಸಂದರ್ಭದಲ್ಲಿ ನಾಯಕ ಬರಿಗೈದಾಸನಾಗಿ ಗುಡಿಸಲಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ಹಾಡು ಇದರ ಚಂದ ಅನಿಸ್ತಂತೆ. ಗುಡಿಸಲಿನಲ್ಲಿ ಮಗುವಿನೊಂದಿಗೆ ಆಡುತ್ತಾ ಕೂತಿದ್ದಾಗ ತನ್ನ ಕ್ಷಣದ ಸ್ಥಿತಿಯ ಬಗ್ಗೆ ತಾನೇ ಮರುಕ ಪಡುತ್ತಾ ತನ್ನನ್ನು ತಾನೇ ಸಮಾಧಾನ ಮಾಡಿಕೊಳ್ಳುತ್ತಾ ವಿಧಿಯಾಟದ ಮುಂದೆ ನಾವೆಲ್ಲ ದಾಳಗಳು ಎಂದು ವಿವರಿಸುತ್ತಾ, ಎಂಥ ಸಂದರ್ಭವೇ ಎದುರಾದ್ರು ನಾನು ದೇಹಿ ಅನ್ನಲಾರೆ ಅಳುತ್ತ ಕೂರಲಾರೆ ಎಂದು ಕಥಾನಾಯಕ ಹಾಡಬೇಕು. ಅದೇ ಸಂದರ್ಭಕ್ಕೆ ಆ ಹಾಡು ಮಗುವಿನ ಆಟಕ್ಕೂ ಅನ್ವಯಿಸಬೇಕು. ಅಂಥದ್ದೊಂದು ಹಾಡು ಬರೆಯಿರಿ ಉದಯ ಶಂಕರ್ ಅಂದ್ರಂತೆ ದೊರೆ ಭಗವಾನ್. ಈ ಚರ್ಚೆ ನಡೆದದ್ದು ಚೆನ್ನೈನ ಸ್ವಾಗತ್ ಹೋಟೆಲ್ನಲ್ಲಿ. ಗುಡಿಸಲಿಗೆ ಬಂದು ಮಗು ಆಡ್ತಾ ಇರುತ್ತೆ ಅಂದಮೇಲೆ ಆ ಸಂದರ್ಭಕ್ಕೆ ಒಂದು ಗೊಂಬೆನ ಇಟ್ಕೊಳ್ಳೋಣ. ಗೊಂಬೆ ಅಂದ್ರೆ ಮಕ್ಕಳಿಗೆ ಇಷ್ಟ, ಅದು ಎಲ್ರಿಗೂ ಗೊತ್ತಿದೆ. ಹಾಗಾಗಿ ದೃಶ್ಯ ಎಲ್ರಿಗೂ ಇಷ್ಟ ಆಗುತ್ತೆ. ಜೊತೆಗೆ ವಿದ್ಯೆ ಮುಂದೆ ಮನುಷ್ಯ ಕೂಡ ಒಂದು ಗೊಂಬೆ ಎಂದು ಆ ಮೂಲಕ ಹೇಳಿದಂತಾಗುತ್ತೆ ಎಂದು ಚರ್ಚೆಯಲ್ಲಿ ಮಾತಾಗಿದೆ. ನಂತರ ತಂಜಾವೂರಿನ ಕುರುಲಗಂ ಹ್ಯಾಂಡಿಕ್ರಾಫ್ಟ್ನಿಂದ ಒಂದು ಗೊಂಬೆಯನ್ನು ತರಿಸಿಕೊಂಡ್ರಂತೆ ದೊರೆ ಭಗವಾನ್. ತಂಜಾವೂರಿನ ಮಣ್ಣಿನ ಗೊಂಬೆಗಳ ವಿಶೇಷವೆಂದರೆ ನಗುಮೊಗದ ಗೊಂಬೆಗಳು ತಳಭಾಗದಲ್ಲಿ ಭಾರವಿರುತ್ತದೆ. ಹಾಗಾಗಿ ನೆಲದ ಮೇಲೋ ಟೇಬಲ್ನ ಮೇಲೋ ಇಟ್ಟು ಅದನ್ನು ನೂಕಿದ್ರೆ ಅವು ಎಡಕ್ಕೂ ಬಲಕ್ಕೂ ವಾಲಾಡ್ತವೆ ವಿನಃ ಮಕ್ಕಾಡೆ ಬೀಳುವುದಿಲ್ಲ. ಸ್ವಾಗತ್ ಹೋಟೆಲ್ನ ಟೇಬಲ್ ಮೇಲೆ ಗೊಂಬೆ ಇಟ್ಟು ಅದನ್ನೇ ಒಮ್ಮೆ ನೂಕಿದ ಸಂಗೀತ ನಿರ್ದೇಶಕ ಜಿ ಕೆ ವೆಂಕಟೇಶ್, ಯಾರು ಹೇಗೆ ನೂಕಿದ್ರೂ ಇದು ವಾಲಾಡುತ್ತೆ ವಿನಃ ಉರುಳಿ ಹೋಗೋದಿಲ್ಲ, ನಗೋದನ್ನು ನಿಲ್ಲಿಸೋದಿಲ್ಲ. ಇದನ್ನು ತಯಾರಿಸಿದ್ದನಲ್ಲ ಶಿಲ್ಪಿ, ಅವನ ಕೈ ಚಳಕ ದೊಡ್ಡದು ಅಂದ್ರಂತೆ. ಈ ಮಾತನ್ನೇ ಮತ್ತೆ ಮತ್ತೆ ಮೆಲುಕು ಹಾಕಿದ ಚಿ ಉದಯಶಂಕರ್ ಮುಂದಿನ 5 ನಿಮಿಷದಲ್ಲಿ ಆಡಿಸಿ ನೋಡು ಬೀಳಿಸಿ ನೋಡು ಹಾಡು ಬರೆದೇ ಬಿಟ್ರು. ಅದರಲ್ಲಿ ಮಗುವಿನ ಸಂಭ್ರಮವಿತ್ತು, ನಾಯಕನ ಸಂಕಟವಿತ್ತು, ಒಂದು ಸಂದೇಶವಿತ್ತು, ಎಚ್ಚರಿಕೆ ಇತ್ತು. ನಾವೆಲ್ಲರೂ ವಿಧಿ ಆಡಿಸುವ ಗೊಂಬೆಗಳು ಎಂಬ ವಿವರಣೆ ಇತ್ತು. ಆಡಿಸಿದ ಆತನ ಕೈಚಳಕದಲ್ಲಿ ಎಲ್ಲ ಅಡಗಿದೆ ಎಂಬ ಸಾಲಿನಲ್ಲಿ ಗೊಂಬೆಯೊಂದಿಗೆ ನಾಯಕನ ಬದುಕಿನ ಕಥೆಯು ತಳುಕು ಹಾಕಿಕೊಂಡಿತ್ತು. ಕಸ್ತೂರಿ ನಿವಾಸದಲ್ಲಿ ಈ ಹಾಡು 2 ಬಾರಿ ಬರ್ತದೆ. ಆಡಿಸಿ ನೋಡು ಬೀಳಿಸಿ ನೋಡು ಈ ಹಾಡನ್ನ ಪಿ ಬಿ ಶ್ರೀನಿವಾಸ್ ಅವರು, ಆಡಿಸಿದಾತ ಬೇಸರ ಮೂಡಿ ಆಟ ನಿಲ್ಲಿಸಿದ ಶೋಕಗೀತೆಯನ್ನು ಜಿ ಕೆ ವೆಂಕಟೇಶ್ ಅವರು ಹಾಡಿದ್ದಾರೆ.

ಮುಂದೆ ಉದಯಶಂಕರ್ ಅವರ 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ 250 ಗೀತೆಗಳ ಸಂಕಲನವೊಂದನ್ನು ತರಲು ಮೈಸೂರಿನ ಕಾವ್ಯಾಲಯ ಪ್ರಕಾಶನ ಸಂಸ್ಥೆ ನಿರ್ಧರಿಸಿತು. ಹಾಡುಗಳ ಆಯ್ಕೆಗೆಂದು ಚಿ ಉದಯಶಂಕರ್ ಜೊತೆಯೇ ಈಗಿನ ಮಲ್ಲಿಗೆ ಮಾಸಿಕದ ಸಂಪಾದಕ ಎನ್ಎಸ್ ಶ್ರೀಧರಮೂರ್ತಿ ಕುಳಿತಿದ್ರು. ಆಗ ಮೂರ್ತಿಯವರು, ಸರ್, ಸಂಕಲನಕ್ಕೆ ಕಸ್ತೂರಿ ನಿವಾಸದ ಹಾಡು ಸೇರಿಸೋಣ, ಅದು ಚೆನ್ನಾಗಿದೆ ಅಂದರಂತೆ. ಅದಕ್ಕೆ ಉದಯಶಂಕರ್, ಸಂಕಲನಕ್ಕೆ ಅದು ಬೇಡಪ್ಪ, ಯಾಕಂದ್ರೆ ನಾನು ಸತ್ತಾಗ ಖಂಡಿತ ಎಲ್ಲರೂ ಅದನ್ನ ನೆನಪು ಮಾಡಿಕೊಳ್ತಾರೆ ಅಂದರಂತೆ. ಮುಂದೆ ಆ ಗೀತಗುಚ್ಛ ಬರುವ ಮೊದಲೇ ಉದಯಶಂಕರ್ ತೀರಿಕೊಂಡ್ರು. ಆಗ ಪತ್ರಿಕೆಗಳು ನೀಡಿದ ಹೆಡ್ಲೈನ್, ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ ಅನ್ನುವಂಥದ್ದು. ಕಸ್ತೂರಿ ನಿವಾಸ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವಂತ, ಪಿ ಬಿ ಶ್ರೀನಿವಾಸ್ ಹಾಡಿರುವಂತ ಹಾಡು ನಿಮ್ಗಾಗಿ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

ಒಂದು ಪದವೂ ಅಲ್ಲದ, ಇತ್ತ ಬಿಡಿಯಕ್ಷರ ಕೂಡ ಅಲ್ಲದ ತನನಂ ತನನಂ ಎಂಬುದರ ಬಳಕೆಯೇ ಒಂದು ಅದ್ಭುತ. ಒಂದು ಕನಸಿನ ಹಾಡಿಗೆ ಅದುವರೆಗೆ ಯಾರೂ ಕೇಳಿರದಂತಹ ಸಾಲುಗಳನ್ನು ಹಾಕಲು ಧೈರ್ಯ ಇರಬೇಕಾಗಿತ್ತು. ಅದರಲ್ಲೂ ರಾಜ್ಕುಮಾರ್ ಅವರಂತಹ ಸೂಪರ್ ಸ್ಟಾರ್ ನಟಿಸಿದ್ದ ಚಿತ್ರದಲ್ಲಿ ಇಂಥ ಹಾಡು ಬಳಸಲು ಒಂದೆರಡಲ್ಲ 10 ಬಾರಿ ಯೋಚಿಸಬೇಕಿತ್ತು. ಈ ಕುತೂಹಲದಿಂದಲೇ ತನನಂ ತನನಂ ಹಾಡು ಸೃಷ್ಟಿಯಾದ ಸಂದರ್ಭದ ಬಗ್ಗೆ ಕೇಳಿದಾಗ ದೊರೆ ಭಗವಾನ್ ಜೋಡಿಯಲ್ಲಿ ಒಬ್ಬರಾದ ಭಗವಾನ್ ಹೀಗೆ ಹೇಳ್ತಾರೆ. ಎರಡು ಕನಸು ವಾಣಿ ಅವರ ಕಾದಂಬರಿ ಆಧಾರಿತ ಸಿನಿಮಾ. ಈ ಚಿತ್ರದ ನಿರ್ದೇಶನ ಮಾತ್ರವಲ್ಲ, ನಿರ್ಮಾಣ ಕೂಡ ಅವರದ್ದೇ. ಆ ಚಿತ್ರದ ನಾಯಕ ಹಳೆಯ ಪರಿಚಯದ ಹುಡುಗಿಯನ್ನು ಪ್ರೀತಿಸಿರ್ತಾನೆ. ಅವಳನ್ನೇ ಮದುವೆಯಾಗಬೇಕು ಅಂತ ಅಂದ್ಕೊಂಡಿರ್ತಾನೆ. ಅವನ ಪಾಲಿಗೆ ಅವಳೇ ಜಗತ್ತು, ಅವಳೇ ಬದುಕು. ಹೀಗಿರುವಾಗಲೇ ಆಕಸ್ಮಿಕವಾಗಿ ಆ ಹುಡುಗಿಗೆ ಬೇರೆ ಕಡೆ ಮದುವೆಯಾಗ್ತದೆ. ಮುಂದೆ ತಾಯಿಯ ಒತ್ತಾಯಕ್ಕೆ ಮಣಿದು ನಾಯಕ ಬೇರೊಂದು ಮದುವೆಯಾಗ್ತಾನೆ. ಆದರೆ ಅವನ ಮನದ ತುಂಬ ಹಳೆಯ ಗೆಳತಿಯ ಹೆಜ್ಜೆ ಗುರುತು, ಪಿಸುಮಾತು, ಮುಗುಳ್ನಗೆ, ತುಂಟತನವೆಲ್ಲ ಹೆಜ್ಜೆಯ ಗುರುತಿನಂತೆ ಉಳಿದುಕೊಂಡಿರ್ತದೆ. ಈ ಕಾರಣದಿಂದಲೇ ಕೈ ಹಿಡಿದ ಹೆಂಡತಿಯನ್ನು ಆದಷ್ಟು ಅವಾಯ್ಡ್ ಮಾಡ್ತಾ ಇರ್ತಾನೆ. ಒಂದೇ ಮನೆಯಲ್ಲಿದ್ದರೂ ಅವಳನ್ನು ಆಕಸ್ಮಿಕವಾಗಿಯಾದರೂ ಆತ ಮುಟ್ಟುವುದಿಲ್ಲ, ಮಾತಾಡಿಸುವುದಿಲ್ಲ, ಜೊತೆಗೆ ಸೇರುವುದಿಲ್ಲ, ಜಗಳ ಮಾಡುವುದೂ ಇಲ್ಲ. ಬದಲಿಗೆ ಅವಳನ್ನು ಕಂಡರೂ ಕಾಣದಂತೆ ಹೋಗ್ತಾ ಇರ್ತಾನೆ. ರಾತ್ರಿ ಬೇಗ ಬಂದರೆ ಅವಳೊಂದಿಗೆ ಮಾತನಾಡಬೇಕಾಗ್ತದೆ ಎಂಬ ಕಾರಣಕ್ಕೆ ತಡವಾಗಿ ಬರುತ್ತಿರ್ತಾನೆ. ಇಷ್ಟಾದರೂ ಆತನ ಹೆಂಡತಿ ಗಂಡನ ಒಂದೇ ಒಂದು ಪ್ರೀತಿ ಮಾತಿಗಾಗಿ ಬಾಗಿಲಲ್ಲೇ ಕಾದು ಕೂತಿರ್ತಾಳೆ ನಡುರಾತ್ರಿಯವರೆಗೂ. ಚೆನ್ನೈನ ಸ್ವಾಗತ್ ಹೋಟೆಲಿನ 108 ನಂಬರಿನ ಕೊಠಡಿಯಲ್ಲಿ ಕೂತು ಈ ಸನ್ನಿವೇಶ ಕುರಿತು ಚರ್ಚೆ ಆಗ್ತಾ ಇತ್ತು. ಒಂದೆರಡು ನಿಮಿಷ ಸುಮ್ಮನಿದ್ದ ಉದಯಶಂಕರ್ ಹೇಳಿದರು, ನೋಡ್ರಿ, ಈ ಸಿನಿಮಾದ ನಾಯಕಿ ವಿಪರೀತ ಕಷ್ಟಪಡ್ತಾಳೆ. ಗಂಡನ ಪ್ರೀತಿಗೆ, ಒಂದು ಅಪ್ಪುಗೆಗೆ, ಪಿಸು ಮಾತಿಗೆ ಹಾತೊರಿತಾ ಇರ್ತಾಳೆ. ಅದು ಸಿಗದಿರುವುದರಿಂದ ಪರಿತಪಿಸ್ತಿರ್ತಾಳೆ. ಅವಳಿಗೆ ಕನಸಿನಲ್ಲಾದರೂ ಆಕೆ ಬಯಸಿದ ಪ್ರೀತಿ ಸಿಗುತ್ತೆ ಎಂದು ಯಾಕೆ ಕಲ್ಪಿಸಿಕೊಳ್ಳಬಾರದು? ಇಂಥದ್ದೊಂದು ಕಲ್ಪನೆ ಇಟ್ಕೊಂಡೇ ಒಂದು ಹಾಡು ಬರಿತೇನೆ, ಅದನ್ನು ಸಿನಿಮಾದಲ್ಲಿ ಬಳಸಿಕೊಳ್ಳೋಣ. ಹೇಗಿದ್ರೆ ಸಿನಿಮಾದ ಹೆಸರೇ ಎರಡು ಕನಸು ಅಂತ ಇರೋದ್ರಿಂದ ಈ ಕನಸಿನ ಹಾಡು ಅದಕ್ಕೆ ಹೊಂದಿಕೊಳ್ಳುತ್ತೆ ಎಂದರಂತೆ. ಆಗ ಭಗವಾನ್, ಸರ್, ನಾನು ಈಗ ಅದನ್ನೇ ಯೋಚಿಸ್ತಾ ಇದ್ದೆ. ನಿಮಗೆ ಬಂದ ಯೋಚನೆಯೇ ನನಗೂ ಬಂದಿದೆ. ಕಾಕತಾಳಿ ಅಂದರೆ ಇದೇ ಇರಬಹುದು ಎಂದರಂತೆ. ನಂತರ ಇಬ್ಬರೂ ರಾಜನ್ ನಾಗೇಂದ್ರವರ ಬಳಿ ಹೋಗಿ ಹೀಗೀಗೆ ಹೇಳಿದರು. ಎಲ್ಲವನ್ನೂ ಕೇಳಿದಂತ ಅವರು, ವಾಹ್, ಇದೊಂದು ಅದ್ಭುತ ಕಲ್ಪನೆ, ಹಾಡು ಬರೀರಿ ಉದಯಶಂಕರ್ ಅಂದರಂತೆ. ತಕ್ಷಣವೇ ಕಥಾನಾಯಕಿಯ ಪಾತ್ರವನ್ನು ಕಣ್ಮುಂದೆ ತಂದುಕೊಂಡ್ರಂತೆ ಉದಯಶಂಕರ್. ಆಕೆ ಕೈತುಂಬಾ ಬಳೆ ತೊಟ್ಟು, ತುರುಬಿಗೆ ಹೂ ಮುಡಿದು ಗಂಡನ ಧ್ಯಾನದಲ್ಲಿ ಕೂತಿರ್ತಾಳೆ. ಅದುವರೆಗೂ ಹತ್ತಿರ ಬಾರದ, ಮಾತೇ ಆಡದ, ರಮಿಸದ ಗಂಡ ಅವತ್ತು ಆಸೆಯಿಂದ ಬಂದು ಅವಳನ್ನು ಬಾಚಿ ತಬ್ಬಿಕೊಳ್ತಾನೆ. ಹಾಗೆ ತಬ್ಬಿಕೊಂಡೇ ಕೆನ್ನೆ ಸವರ್ತಾನೆ, ಅವಳ ಕೈಬಳೆನಾದಕ್ಕೆ ಮನಸೋತು ಮುದ್ದು ಮಾಡ್ತಾನೆ, ಅವಳೆದೆಯ ಹಾಡಿಗೆ ದನಿಯಾಗ್ತಾನೆ. ಇಂಥ ಕ್ಷಣದಲ್ಲಿ ಉಂಟಾಗುವ ಮಧುರ ಭಾವಗಳನ್ನೇ ಹಾಡಾಗಿಸಬೇಕು. ನಿನ್ನ ಪ್ರೀತಿಯ ಮಾತು ಕೇಳಿ ನನ್ನ ಮನವೆಂಬ ವೀಣೆ ತಂತಾನೆ ಮಿಡಿಯುತ್ತಿದೆ, ಅದಕ್ಕೆ ಹಿಮ್ಮೇಳದಂತೆ ಕೈಬಳೆ ನಾದ ಕೂಡ ಸೇರಿಕೊಂಡಿದೆ ಎಂದೆಲ್ಲ ಆಕೆ ಹೇಳಿದಂತ ಭಾವದಲ್ಲಿ ಹಾಡಿದಬೇಕು. ಹೀಗೆಲ್ಲ ಯೋಚಿಸಿದ ಉದಯಶಂಕರ್ ಯಾವುದೋ ಮೋಡಿಗೆ ಒಳಗಾದವರಂತೆ ತಮ್ನಂ ತಮ್ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ ಎಂದು ಆರಂಭಿಸಿ ನಂತರದ 13 ನಿಮಿಷದಲ್ಲಿ ಇಡೀ ಹಾಡನ್ನು ಪೂರ್ಣಗೊಳಿಸಿದರಂತೆ. ಮುಂದಿನದು ಇತಿಹಾಸ. ಎರಡು ಕನಸು ಚಿತ್ರ ತೆರೆ ಕಂಡ ನಂತರ ತಮ್ನಂ ತಮ್ನಂ ಹಾಡು ಸೂಪರ್ ಹಿಟ್ ಆಯಿತು. ಅದನ್ನು ಹಾಡುವುದು ಅವತ್ತಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ಒಂದು ಹವ್ಯಾಸವೇ ಆಗಿ ಹೋಗಿತ್ತು. ಆ ಹಾಡು ಹುಟ್ಟುಹಾಕಿದ ಕ್ರೇಜ್ ನೆನಪಿಸಿಕೊಂಡು ಭಗವಾನ್ ಈಗಲೂ ಸಂಭ್ರಮದಿಂದ ಹೇಳ್ತಾರೆ, ಉದಯಶಂಕರ್ ಕೈಯಲ್ಲಿ ಸರಸ್ವತಿಯೇ ಇದ್ದು ಸರ್, ಅಂತ ಗೀತ ರಚನೆಕಾರರು ಸಾವಿರಕ್ಕೆ ಒಬ್ಬರು ಅಂತ. ಅವರ ಮಾತಿಗೆ ಸಾಕ್ಷಿ ಎಂಬಂತೆ ಚಿ ಉದಯಶಂಕರ್ ಅವರು ಬರೆದ ಅದೆಷ್ಟೋ ಹಾಡುಗಳು ಇಂದಿಗೂ ಇದೆ. ಎರಡು ಕನಸು ಚಿತ್ರದ ಚಿ ಉದಯಶಂಕರ್ ಗೀತ ರಚನೆಯ, ರಾಜನ್ ನಾಗೇಂದ್ರ ಅವರ ಸಂಗೀತದ, ಟಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ಕೇಳ್ತಾ ಬನ್ನಿ ರೇಡಿಯೋ.

ಹಾಡು ಹುಟ್ಟಿದ ಸಮಯ ಬರಹ ಎ.ಆರ್. ಮಣಿಕಾಂತ್. ಈ ಹಾಡು ಹುಟ್ಟಿದ್ದಾದ್ರೂ ಹೇಗೆ? ಈ ಹಾಡಿಗೂ ಒಂದು ಹಿನ್ನೆಲೆ ಇದೆಯಾ? ಅನಿರೀಕ್ಷಿತ ಸಂದರ್ಭದಲ್ಲಿ ಹುಟ್ಟಿತ್ತ ಅಥವಾ ಕೋಟಿಗೊಬ್ಬ ನಾಯಕಿ ಪ್ರಿಯಾಂಕಾರ ಚೆಲುವನ್ನ ಕಣ್ಣಲ್ಲಿ ತುಂಬಿಕೊಂಡೇ ಕಲ್ಯಾಣ್ ಈ ಹಾಡನ್ನ ಬರೆದ್ರ? ಇಂಥ ಪ್ರಶ್ನೆಗಳನ್ನ ಕಲ್ಯಾಣ್ ಅವರಿಗೆ ಕೇಳಿದಾಗ ಅವರು ಜೋರಾಗಿ ನಕ್ಕು ಹೀಗೆ ಹೇಳ್ತಾರೆ. ಒಮ್ಮೆ ನಾವು ಗೆಳೆಯರೆಲ್ಲ ಶ್ರೀರಂಗಪಟ್ಟಣಕ್ಕೆ ಟ್ರಿಪ್ ಹೋಗಿದ್ವಿ. ಪಶ್ಚಿಮ ವಾಹಿನಿ ತಲುಪುವುದರೊಳಗೆ ಎಲ್ಲರಿಗೂ ಒಂಥರ ಸುಸ್ತಾಗಿತ್ತು. ಅಲ್ಲಿ ಹರಿತಾ ಇರುವಂತಹ ನೀರು ಕಂಡದ್ದೇ ಎಲ್ಲರೂ ಖುಷಿ ಪಡ್ರು. ಕೆಲವರು ಈಜಿಗಿಳಿದ್ರು, ಇನ್ನು ಕೆಲವರು ಕೈಕಾಲು ತೊಳೆಯೋದಕ್ಕೆ ಮುಂದಾದ್ರು. ಉಳಿದವರು ಹಾಗೆ ಸುಮ್ಮನೆ ಅದು ಇದು ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇದ್ರು. ಹರಿತಾ ಇದ್ದಂತ ನೀರು ಯಾರ ಹಿಡಿತಕ್ಕೂ ಸಿಗದೆ ಹೋಗಿಬಿಡುತ್ತಿದ್ದಂತ ಕಾವೇರಿಯನ್ನ ಕಂಡೊಡ್ನೆ ಈ ನದಿ ನೀರಿಗೆ ಒಂದು ಕಾಲುಂಗುರ ತೊಡಿಸಿದ್ರೆ ಹೇಗೆ ಎಂಬ ಹುಚ್ಚುಚ್ಚು ಯೋಚನೆಯೊಂದು ಬಂತು. ಅದನ್ನೇ ಜೊತೆಗಿದ್ದ ಗೆಳೆಯರಿಗೆ ಹೇಳಿದೆ. ನನ್ನ ಮಾತು ಕೇಳಿ ಅವರೆಲ್ಲ ಜೋರಾಗಿ ನಕ್ರು. ಹೋಗ್ ಮರಯ್ಯ, ನಿನ್ನ ಕಲ್ಪನೆಗೂ ಒಂದು ಮಿತಿ ಬೇಡುವ ಎಂದು ಚುಚ್ಚಿದ್ರು. ಅದೇನೇ ಇರಲಿ, ಒಂದು ಪ್ರಶ್ನೆ ಕೇಳ್ತೀವಿ, ಉತ್ತರ ಹೇಳು. ಕಾವೇರಿಗೆ ಕಾಲುಂಗುರ ಹಾಕ್ತೀಯಾ ಅಂತಾನೆ ಇಟ್ಕೋ, ಬಳೆನ ಯಾರಿಗೆ ತೊಡಿಸ್ತಿ? ಹೀಗೆ ಕೇಳಿದಾಗ ಈ ಪ್ರಶ್ನೆ ಯಾಕೋ ಚಾಲೆಂಜಿಂಗ್ ಅನ್ನಿಸ್ತು. ತಕ್ಷಣವೇ ಕೊಡಚಾದ್ರಿಗೆ ಬಳೆ ತೊಡಿಸ್ತೀನಿ ಕಣ್ರು ಅಂದುಬಿಟ್ಟೆ. ತಕ್ಷಣವೇ ಅವರೆಲ್ಲ ಸರಿ ಸರಿ, ಆದರೆ ಹೂ ಮುಡಿಸಬೇಕು ಅನಿಸಿದ್ರೆ ಮಾತ್ರ ನಮ್ಮ ಕಿವಿ ಹುಡ್ಕೊಂಡು ಬರಬೇಡ ಅಂತ ಹೇಳಿದರು. ನಾನು ತಕ್ಷಣ, ಇಲ್ಲ ನಿಮ್ಮ ತಂಟೆಗೆ ಬರಲ್ಲ, ನಾನು ಮಲೆನಾಡಿಗೆ ಮಲ್ಲಯ್ಯನ ಮುಡಿಸ್ತೇನೆ ಅಂದೆ. 16 ನಿಮಿಷದ ನಂತರ ಅದನ್ನೆಲ್ಲ ಮರ್ತು ಬಿಟ್ಟೆ. ಪುನಃ ಬೆಂಗಳೂರಿಗೆ ಹಿಂತಿರುಗುವ ಮೊದಲೇ ಗೆಳೆಯರೆಲ್ಲ, ಕಲ್ಯಾಣ್ ಕಾವೇರಿಗೆ ಕಾಲುಂಗುರ ತೊಡಿಸಿ ಏನೋ ಅಂದಿಯಲ್ಲ, ಅದನ್ನೆಲ್ಲ ಇನ್ನೊಂದ್ಸಲ ಹೇಳು ಅಂದರು. ಹೇಳಿದೆ. ಎಲ್ಲರೂ ಒಟ್ಟಾಗಿ ಅದ್ಭುತ ಕಲ್ಪನೆ ಕಣು, ಸಖತ್ತಾಗಿದೆ ಅಂದರು. ತಕ್ಷಣವೇ ಅದನ್ನು ಬರೆದಿಟ್ಕೊಂಡೆ. ಬೆಂಗಳೂರು ತಲುಪಿದ ಮೇಲೆ ಅದಕ್ಕೆ ಒಂದು ರೂಪ ಕೊಟ್ಟೆ. ಹಾಡು ನನ್ನೊಳಗಿತ್ತು, ಗೆಳತಿಯ ನೆನಪಿಂತರ. ಮುಂದೆ ಕೋಟಿಗೊಬ್ಬ ಚಿತ್ರ ಶುರುವಾಯ್ತಲ್ಲ, ಅದರ ಗೀತ ರಚನೆ ಹೊಣೆ ನನ್ನ ಪಾಲಿಗೆ ಬಂತು. ಸಂಗೀತ ನಿರ್ದೇಶನ ದೇವ ಅವರದ್ದು. ಒಂದು ಡ್ಯೂಯೆಟ್ ಹಾಡಿಗೆ ಟ್ಯೂನ್ ಕಂಪೋಸ್ ಮಾಡುವ ಉದ್ದೇಶದಿಂದ ಬೆಂಗಳೂರಿನ ರೇಸ್ ವ್ಯೂ ಹೋಟೆಲ್ನಲ್ಲಿ ನಟ ವಿಷ್ಣುವರ್ಧನ್, ನಿರ್ದೇಶಕ ಸುರಪ್ಪ ಬಾಬು, ಸಂಗೀತ ನಿರ್ದೇಶಕ ದೇವ ಒಂದೆಡೆ ಸೇರಿದ್ರು. ನಾನು ಅಲ್ಲಿದ್ದೆ. ಆ ಸಂದರ್ಭದಲ್ಲಿ ದೇವ ಒಂದೆರಡಲ್ಲ 5-6 ಟ್ಯೂನ್ ಕೇಳಿಸಿದ್ರು. ವಿಷ್ಣುವರ್ಧನ್ ಅವರಿಗೆ ಯಾವುದೂ ಒಪ್ಪಿಗೆ ಆಗಲಿಲ್ಲ. ಅವರು ಬೇರೆಯದಿದ್ರೆ ಹೇಳಿ, ಇದು ಯಾಕೋ ಇಷ್ಟವಾಗಲಿಲ್ಲ ಅಂತ ಇದ್ರು. ಯಾವ ಟ್ಯೂನ್ ಕೂಡ ಓಕೆ ಆಗದ್ದರಿಂದ ಬೇಸರಗೊಂಡ ದೇವ ಸ್ವಲ್ಪ ಬ್ರೇಕ್ ತೆಗೆದುಕೊಳ್ಳೋಣ ಅಂದರು. ನಂತರ ಒಂದು ಸಿಗರೇಟ್ ಸೇತೀನಿ ಕಲ್ಯಾಣ್, ಯಾವುದಾದ್ರು ಹೊಸ ಟ್ಯೂನ್ ಹೊಳೆಯುತ್ತಾ ನೋಡೋಣ ಅಂದರು. ತಕ್ಷಣವೇ ನಾನು, ಸರ್ ಒಂದು ಐಡಿಯಾ ಕೊಡ್ಲ ಅಂದೆ. ಧಾರಾಳವಾಗಿ ಹೇಳಪ್ಪ ಎಂದರು ದೇವ. ಮರುಕ್ಷಣವೇ ಅವರಿಗೆ ಕಾವೇರಿಗೆ ಕಾಲುಂಗುರ ತೊಡಿಸಿ, ಕೊಡಚಾದರಿಗೆ ಕೈಬಳೆ ತೊಡಿಸಿ ಇದನ್ನು ಕೇಳಿಸಿದೆ. ಖುಷಿಯಾದ ದೇವ ತಮ್ಮ ಸಹಾಯಕರನ್ನು ಕರೆದು ಈ ಹಾಡು ಬರಕು ಅಂದರು. ನಂತರ ಎಲ್ಲರೂ ವಿಷ್ಣುವರ್ಧನ್ ಬಳಿಗೆ ಹೋದೆವು. ದೇವ ಅವರೇ ಮಾತು ಶುರು ಮಾಡಿ ಒಂದು ಹೊಸ ಟ್ಯೂನ್ ಮತ್ತು ಹಾಡಿನ ಸಾಲು ರೆಡಿ ಇದೆ ಅಂದರು. ಹಿಂದೆಯೇ ಕಾವೇರಿಗೆ ಕಾಲುಂಗುರ ತೊಡಿಸಿ ಎಂದು ಹಾಡಿದ್ರು. ಅದನ್ನು ಕೇಳಿದ ವಿಷ್ಣುವರ್ಧನ್ ಮುಖ ಅರಳಿತು. ಗುಡ್, ಚೆನ್ನಾಗಿದೆ, ಮುಂದೆ ಅಂದರು. ಕೊಡಚಾದ್ರಿಗೆ ಕೈಬಳೆ ತೊಡಿಸಿ ಎಂದಾಗ ವೆರಿ ಗುಡ್, ಮುಂದೆ ಮಲೆನಾಡಿಗೆ ಮಲ್ಲಯ್ಯನ್ನು ಮುಡಿಸಿ ಎಂದು ಹೇಳಿದ ಕ್ಷಣ ಖುಷಿಯಾದ ವಿಷ್ಣುವರ್ಧನ್ ಹಾಡು ಮತ್ತು ಟ್ಯೂನ್ ಎರಡೂ ಅದ್ಭುತ ಎಂದರು. ನೋಡ ನೋಡ್ತಿದ್ದಂತೆ ಹಾಡು ಸಿದ್ಧವಾಯಿತು. SPB ಅದನ್ನು ಹಾಡಿದ್ದು ಆಯಿತು. ಸನ್ನಿವೇಶದ ತೀವ್ರತೆ ಹೆಚ್ಚಿಸುವ ನಾಯಕಿಯಿಂದಲೂ ಒಂದು ಸಾಲು ಹೇಳಿಸಿದರೆ ಚೆನ್ನಾಗಿರುತ್ತೆ ಎಂಬ ಯೋಚನೆ ಕಡೆಯಲ್ಲಿ ಬಂತು. ತಕ್ಷಣವೇ ನಿನ್ನ ಹೃದಯ ಕರ್ನಾಟಕ ಭೂಪಟ ಎಂದು ಒಂದು ವಿಶೇಷ ಸಾಲು ಸೇರಿಸಿ ಅದನ್ನು ಚಿತ್ರಾರಿಂದ ಹಾಡಿಸಿದ್ದಾಯಿತು. ಇಷ್ಟು ಹೇಳಿ ಮಾತು ನಿಲ್ಲಿಸಿದ್ರು ಕಲ್ಯಾಣ್. ಅಷ್ಟರಲ್ಲೇ ಅಲ್ಲಿಗೆ ಕಾವೇರಿ ಅಂದರೆ ಕಲ್ಯಾಣ್ ಅವರ ಗೆಳತಿಯಲ್ಲ ಅನ್ನೋದು ಗ್ಯಾರಂಟಿಯಾಗಿತ್ತು. ಕೋಟಿಗೊಬ್ಬ ಸಿನಿಮಾದ ಕೆ ಕಲ್ಯಾಣ್ ಗೀತ ರಚನೆಯ, ದೇವ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಅವರು ಹಾಡಿದಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

ಈ ಹಾಡು ಕೇಳ್ತಿದ್ದಂತೆ ಬಹುಪಾಲು ಜನರಿಗೆ ತನ್ನ ಬಾಲ್ಯ ನೆನಪಾಗ್ತದೆ. ಶುಭಮಂಗಳ ಸಿನಿಮಾದ ಬಗ್ಗೆ ಶ್ರೀನಾಥ್ ಅವರು ಹೀಗೆ ಹೇಳ್ತಾರೆ, ಇದು 1975 ಮಾತು. ಆ ವೇಳೆಗೆ ನಾನು 39 ಚಿತ್ರಗಳಲ್ಲಿ ಅಭಿನಯಿಸಿದ್ದೆ. ನಾಯಕ ಅನಿಸಿಕೊಂಡಿದ್ದೆ ನಿಜ, ಆದರೆ ಸ್ಟಾರ್ ಅನಿಸಿಕೊಂಡಿರಲಿಲ್ಲ. ಮನಸ್ಸಿಗೆ ತೃಪ್ತಿ ಕೊಡುವಂತಹ ಪಾತ್ರಗಳು ಸಿಕ್ಕಿರಲಿಲ್ಲ. ಅಂತ ಸಂದರ್ಭದಲ್ಲಿ ನಿರ್ದೇಶಕ ಕೆ ಎಸ್ ಎಲ್ ಸ್ವಾಮಿ ಅಂದರೆ ರವಿ ಅವರು ತಮ್ಮ ರಘುನಂದನ್ ಇಂಟರ್ನ್ಯಾಷನಲ್ ಸಂಸ್ಥೆಗಾಗಿ ಒಂದು ಸಿನಿಮಾ ನಿರ್ದೇಶಿಸುವಂತೆ ಪುಟ್ಟಣ್ಣ ಕಣಗಾಲ್ ಅವರನ್ನು ಕೇಳಿಕೊಂಡರು. ಆ ವೇಳೆಗಾಗಲೇ ನಿರ್ದೇಶಕರಾಗಿ ಅದರಲ್ಲೂ ಕಾದಂಬರಿ ಆಧಾರಿತ ಸಿನಿಮಾಗಳ ನಿರ್ದೇಶನದಿಂದಾಗಿ ಖ್ಯಾತಿಯ ತುತ್ತ ತುದಿಯಲ್ಲಿದ್ದರು ಪುಟ್ಟಣ್ಣ. ರವಿ ಅವರು ಒಂದು ಸಿನಿಮಾ ನಿರ್ದೇಶಿಸಿ ಎಂದು ಕೇಳಿಕೊಂಡ್ರಲ್ಲ, ಆಗ ಶ್ರೀಮತಿ ವಾಣಿಯವರ ಶುಭಮಂಗಳ ಕಾದಂಬರಿಯನ್ನ ಕೈಗೆತ್ತಿಕೊಂಡ್ರು ಪುಟ್ಟಣ್ಣ. ನಿರ್ದೇಶಕ ಪುಟ್ಟಣ್ಣ ಕಣಗಾಲ್, ನಿರ್ಮಾಪಕ ರವಿ, ಸಹ ನಿರ್ದೇಶಕ ಶಿವರಾಮ್, ಸಂಗೀತ ನಿರ್ದೇಶಕ ವಿಜಯ ಭಾಸ್ಕರ್, ಗೀತ ರಚನೆಕಾರ ಚಿವುದಯಶಂಕರ್, ಇವರೆಲ್ಲ ಈ ಸಿನಿಮಾದಿಂದ ಶ್ರೀನಾಥ್ಗೆ ಒಳ್ಳೆಯದಾಗಲಿ ಎಂದೇ ಬಯಸಿದರು. ಮೊದಲ ಹಾಡು ಹೇಗಿರಬೇಕು ಎಂಬ ಚರ್ಚೆ ಶುರುವಾಯಿತು. ಬಾಲ್ಯವನ್ನು ನೆನಪು ಮಾಡಿಕೊಂಡು ನಾಯಕ ಹಾಡುವಂತಾಗಲಿ, ಇವನ ಹಾಡು ಕೇಳಿ ನಾಯಕಿಗೂ ಬಾಲ್ಯ ನೆನಪಾಗುವಂತೆ ಹಾಡು ಸೃಷ್ಟಿಯಾಗಲಿ ಎಂದರು ಪುಟ್ಟಣ್ಣ. ಹೀಗೆ ಹಾಡಿನ ಸಂದರ್ಭದ ಬಗ್ಗೆ ಹೇಳಿದವರೇ ತಮ್ಮ ಬಾಲ್ಯದ ಬಗ್ಗೆಯೂ ಹೇಳಿಕೊಂಡ್ರು. ತಾವು ಶಾಲೆಗೆ ಚಕ್ಕರ್ ಹೊಡಿತಾ ಇದ್ದದ್ದು, ತರಲೆ ಮಾಡ್ತಿದ್ದದ್ದು, ಕಾಲೇಜ್ ಮೆಟ್ಟಿಲೇರದೆ ಹೋದದ್ದು ಎಲ್ಲವನ್ನ ನೆನಪಿಸಿಕೊಂಡ್ರು. ಅವರ ಮಾತು ಕೇಳ್ತಿದ್ದಂತೆ ಚಿವುದಯಶಂಕರ್, ಕೆ ಎಸ್ ಎಲ್ ಸ್ವಾಮಿ, ವಿಜಯ ಭಾಸ್ಕರ್ ಇವರು ಕೂಡ ತಮ್ಮ ಬಾಲ್ಯದ ತುಂಟತನದ ಬಗ್ಗೆ ಹೇಳಿಕೊಂಡ್ರು. ಎಲ್ಲರ ಕತೆ ಕೇಳಿದ ನಂತರ, ಸರ್, ನಾಯಕ ಕಡಲಿನಲ್ಲಿ ದೋಣಿ ವಿಹಾರ ಹೋಗ್ತಾ ಇರ್ತಾನೆ, ಆಗಲೇ ಹಳೆಯ ನೆನಪಲ್ಲಿ ತೇಲಿ ಹೋಗಿ ಬಾಲ್ಯದ ಮಧುರ ಸ್ನೇಹವನ್ನ ನೆನಪು ಮಾಡಿಕೊಳ್ತಾನೆ ಅಲ್ವಾ, ಅಂದ್ರೆ ಇದು ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಾನ ಅಂದ್ರು ಚಿವುದಯಶಂಕರ್. ಅವರ ಮಾತು ಎಲ್ಲರೂ ಕೂಡ ಇಷ್ಟವಾಯಿತು, ಒಪ್ಪಿಗೆ ಆಯಿತು. ನಂತರದ 10 ನಿಮಿಷದಲ್ಲಿ ಒಬ್ಬರೇ ಕೂತು ಏನನ್ನು ಗುಣಗುಣಿಸುತ್ತಾ ಹಾಡಿನ ಪಲ್ಲವಿ ಹಾಗೂ ಚರಣವನ್ನು ಬರೆದು ಉದಯಶಂಕರ್, ಆಟದೆ ಸೋತು ರೋಷದಿ ಕಚ್ಚಿದ ಗಾಯವ ಮರೆತಿಲ್ಲ ಎಂದು ಬರೆದ್ರಲ್ಲ, ಅದನ್ನ ನೋಡಿ ಎಲ್ರಿಗೂ ಖುಷಿಯಾಯಿತು, ನಗು ಬಂತು, ತಮ್ಮ ತಮ್ಮ ಬಾಲ್ಯ ಬಿಟ್ಟು ಬಿಡದೆ ನೆನಪಾಯಿತು. ಹೀಗೆ ಗೆಳೆತನದ ಬಗ್ಗೆ ಸವಿ ಮಾತುಗಳನ್ನು ಆಡಿಕೊಂಡು ಶ್ರೀನಾಥ್ಗೆ ಒಳಿತಾಗ್ಲಿ ಎಂಬ ಸದಾಶಯದಿಂದಲೇ ಉದಯಶಂಕರ್ ಹಾಡು ಬರೆದ್ರು. ವಿಜಯ ಭಾಸ್ಕರ್ ಅದಕ್ಕೆ ರಾಗ ಸಂಯೋಜಿಸಿದ್ರು. ಅದೊಂದು ದಿನ SPB ಎದೆ ತುಂಬಿ ಹಾಡಿಯೂ ಬಿಟ್ರು. ಶುಭಮಂಗಳ ಸಿನಿಮಾದ ಚಿ ಉದಯಶಂಕರ್ ಅವರ ಗೀತ ರಚನೆಯ, ವಿಜಯ ಭಾಸ್ಕರ್ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ ಈ ಹಾಡು ನಿಮಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಂಜೆ. ನಾನು RJ ಅಭಿಷೇಕ್.

0: ಆಗಷ್ಟೇ ಮಿಂಚಿನ ಓಟ ಸಿನಿಮಾ ಬಿಡುಗಡೆಯಾಗಿ ಪ್ರಚಂಡ ಯಶಸ್ಸು ಕಂಡಿತ್ತು. ಆಗಲೇ ಒಂದು ಕಮರ್ಷಿಯಲ್ ಸಿನಿಮಾ ನಿರ್ದೇಶಿಸುವ ಯೋಚನೆಯಲ್ಲಿದ್ದರು ಶಂಕರ್ನಾಗ್. ಅದಕ್ಕೆ ಕತೆ ಚಿತ್ರಕಥೆಯ ಕೆಲಸವೂ ಮುಗಿದಿತ್ತು. ರಾಜ್ಕುಮಾರ್ ಚಿತ್ರಗಳನ್ನು ನಿರ್ಮಿಸುತ್ತಿದ್ದ ದ್ವಾರಕನಾಥ್ ಮತ್ತು ಭಕ್ತವತ್ಸಲಂ ನಿರ್ಮಾಣದ ಜವಾಬ್ದಾರಿ ಹೊರಲು ಮುಂದೆ ಬಂದಿದ್ರು. ಹೊಸ ಚಿತ್ರಕ್ಕೆ ಗೀತಾ ಎಂದು ಹೆಸರಿಟ್ಟಿದ್ದ ಶಂಕರ್ನಾಗ್ ಅದಕ್ಕೆ ಇಳಯರಾಜ ಅವರಿಂದಲೇ ಸಂಗೀತ ನಿರ್ದೇಶನ ಮಾಡಿಸಲು ನಿರ್ಧರಿಸಿದ್ರು. ಆ ಸಂದರ್ಭವಾಗಿ ಚರ್ಚಿಸಲೆಂದೇ ಶಂಕರ್ನಾಗ್ ಮತ್ತು ಅರುಂಧತಿ ಮದ್ರಾಸ್ಗೆ ತೆರಳಿದ್ರು. ಜೊತೆಗೆ ಉದಯಶಂಕರ್ ಅವರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಳಯರಾಜ ಹಾಗೂ ಶಂಕರ್ನಾಗ್ ಮಧ್ಯೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಯಾವ ಸಂದರ್ಭದಲ್ಲಿ ಹಾಡುಗಳಿರಬೇಕು ಅನ್ನೋದನ್ನ ಮಾಹಿತಿ ಪಡ್ಕೊಂಡಂತ ಇಳಯರಾಜ ಕೆಲವೇ ನಿಮಿಷದಲ್ಲಿ ಒಂದು ಟ್ಯೂನ್ ಕೇಳಿಸಿದ್ರು. ಆ ದಿನಗಳಲ್ಲಿ ಗೀತ ರಚನೆಗೆ ಹೆಸರಾಗಿದ್ದವರೆಂದರೆ ಚಿ ಉದಯಶಂಕರ್, ಆರ್ ಎನ್ ಜಯಗೋಪಾಲ್, ವಿಜಯ ನರಸಿಂಹ ಇವರೆಲ್ಲ. ಶಂಕರ್ನಾಗ್ ಅವರು ಚಿ ಉದಯಶಂಕರ್ ಅವರನ್ನು ಒಪ್ಪಿಸುವ ಜವಾಬ್ದಾರಿಯನ್ನ ರಮೇಶ್ ಭಟ್ ಅವರಿಗೆ ಕೊಡ್ತಾರೆ. ಆದರೆ ರಮೇಶ್ ಭಟ್ ಅವರ ಮಾತನ್ನು ಕೇಳಿದಂತ ಉದಯಶಂಕರ್ ಮಗುವಿನಂತೆ ನಕ್ಕು, ಅಲ್ಲಪ್ಪ ನಿಮಗೆ ಹಾಡು ಕೊಡೋದಕ್ಕೆ ನಾನು ರೆಡಿ, ಆದರೆ ಈಗ ನನ್ನ ಜೇಬೊಳಗೆ ಯಾವ ಹಾಡು ಇಲ್ವಲ್ಲ, ಏನು ಮಾಡಲಿ ಎಂದರು. ಕ್ಷಣಕಾಲದ ನಂತರ, ಗಾಬರಿಯಾಗಬೇಡಿ, ನಿಮಗೆ ಖಂಡಿತ ಒಂದು ಹಾಡು ಬರೆದು ಕೊಡ್ತೇನೆ, ಆದರೆ ನೀವು ನನಗೇನು ಕೊಡ್ತೀರಾ ಎಂದು ಕೇಳಿಬಿಟ್ರು. ಏನು ಕೊಡಬೇಕು ಅಂತ ನೀವೇ ಹೇಳಿ ಸರ್ ಅಂದ್ಬಿಟ್ಟೆ. ಈ ಮಾತು ಕೇಳಿ ನನ್ನನ್ನೇ ವಾರೆ ನೋಟದಿಂದ ನೋಡಿದ ಉದಯಶಂಕರ್, ಹಾಗಾಗಲ್ಲ ಬಿಟ್ರೆ, ಈಗ ಹಾಡು ಕೊಟ್ಟರೆ ಏನು ಕೊಡ್ತಾನೆ ಅಂತ ಶಂಕರ್ನಾಗ್ನೇ ಕೇಳಿಬಿಡಿ ಅಂದವರೇ ಒಂದು ಖಾಲಿ ಹಾಳೆ ತಗೊಂಡು ಅದರ ಮೇಲೆ ಓಂ ಎಂದು ಬರೆದರು. ಉದಯಶಂಕರ್ ಮಾತಿಗೆ ಪ್ರತಿ ಹೇಳುವ ಹಾಗಿರಲಿಲ್ಲ. ಅಲ್ಲಿಂದ ಮದ್ರಾಸಿಗೆ ಫೋನ್ ಮಾಡಿ ಶಂಕರ್ನಾಗಿ ಎಲ್ಲವನ್ನ ವಿವರವಾಗಿ ಹೇಳಿದೆ. ಈಗ ಹಾಡು ಬರೆದು ಕೊಟ್ರೆ ಏನು ಕೊಡ್ತಾರೋ ಕೇಳ್ಕೊಂಡು ಬನ್ನಿ ಅಂದಿದ್ದಾರೆ ಉದಯಶಂಕರ್. ನಾನು ಏನೆಂದು ಉತ್ತರ ಕೊಡ್ಲಿ ಶಂಕರ್ ಎಂದು ಗಾಬರಿಯಿಂದ ಪ್ರಶ್ನಿಸಿದೆ. ನನ್ನ ಮಾತು ಕೇಳಿ ಒಮ್ಮೆ ಜೋರಾಗಿ ನಕ್ಕ ಶಂಕರ್ನಾಗ್, ಅವರು ಏನು ಕೇಳಿದ್ರು ಕೊಡ್ತಾರೆ ಅಂತ ಹೇಳಿಬಿಡು ಅಂದ. ನಾನು ಸರ್ರನೇ ಉದಯಶಂಕರ್ ರೂಮಿಗೆ ಬಂದು, ಸರ್ ನೀವು ಏನು ಕೇಳಿದ್ರು ಕೊಡ್ತಾರಂತೆ ಶಂಕರ್ನಾಗ್ ಎಂದೆ. ನನ್ನ ಮಾತು ಕೇಳಿ ಒಮ್ಮೆ ಖುಷಿಯಿಂದ ಕನ್ನರಳಿಸಿದ್ರು ಉದಯಶಂಕರ್. ನಂತರ, ಹೌದಾ, ಏನು ಕೇಳಿದ್ರು ಕೊಡ್ತೀನಿ ಅಂದಿದ್ದಾನೆ ಶಂಕರ್ನಾಗ್. ಸರಿ ಸರಿ, ಸ್ವಲ್ಪ ಹೊತ್ತು ಇಲ್ಲೇ ಕುಳ್ತೀರಿ, ಹಾಡು ಬರೆದು ಕೊಡ್ತೀನಿ ಅಂದರು. ನಂತರದ 20 ನಿಮಿಷದಲ್ಲಿ ನನ್ನ ಕೈಲಿ ಹಾಡಿನ ಹಾಳೆ ಇತ್ತು. ಮೊದಲೆರಡು ಸಾಲು ನೋಡಿದೆನೋ ಇಲ್ವೋ ನನಗೆ ಗೊತ್ತಿಲ್ಲದಂತೆ ಕಣ್ತುಂಬಿಕೊಂಡಿತ್ತು. ಯಾಕಂದ್ರೆ ಏನು ಕೇಳಿದ್ರು ಕೊಡ್ತೇನೆ ಎಂದು ಶಂಕರ್ನಾಗ್ ಹೇಳಿದ್ನಲ್ಲ, ಆ ಸಾಲನ್ನೇ ಇಟ್ಕೊಂಡು ಏನೇ ಕೇಳು ಕೊಡುವೆ ನಿನಗೆ ನಾನೀಗ, ನಿನ್ನ ಬಯಕೆ ಏನು, ಮನದಾಸೆ ಏನು, ಹೇಳು ಬಾ ಕಿವಿಯಲ್ಲಿ ಎಂದು ಬರೆದಿದ್ರು. ನಾನು ಮಾತೆ ಹೊರಡದೆ ನಿಂತು ಬಿಟ್ಟಿದ್ದೆ. ಆಗ್ಲೇ ಉದಯಶಂಕರ್ ಮೆಲ್ಲಗೆ ನನ್ನ ಮೈ ತಟ್ಟಿ ಹೇಳಿದ್ರು, ಇನ್ನೂ ಸಮಯವಿದೆ, ಈ ಹಾಡಲ್ಲಿ ಏನಾದರೂ ಬದಲಾವಣೆ ಬೇಕಿದ್ರೆ ಹೇಳಿ, ಬದಲಿಸಿಕೊಡ್ತೇನೆ. ಅವರ ಸರಳತೆ, ದೊಡ್ಡ ಮನಸ್ಸು ಕಂಡು ಮತ್ತಷ್ಟು ಖುಷಿಯಾಯಿತು. ಹಾಡು ಅದ್ಭುತವಾಗಿದೆ ಸರ್, ನಾನು ಹೋಗಿ ಬರ್ತೀನಿ ಎನ್ನುತ್ತಾ ತಕ್ಷಣ ಹೊರಟೆ. ಹಾಡಿನ ಸಾಹಿತ್ಯ ಕಂಡು ಶಂಕರ್ನಾಗ್ ಇಳಯರಾಜ ತುಂಬಾ ಖುಷಿಪಟ್ರು. SPBS ಜಾನಕಿ ಅದ್ಭುತವಾಗಿ ಹಾಡಿದ್ರು. ಪರಿಣಾಮ ಅದು ಎಂದೂ ಮರೆಯದ ಹಾಡಾಯಿತು. ಹೀಗೆ ಹೇಳ್ತಾ ರಮೇಶ್ ಭಟ್ ಮಾತು ನಿಲ್ಲಿಸಿದ್ರು. ಗೀತಾ ಸಿನಿಮಾದ ಚಿ ಉದಯಶಂಕರ್ ಗೀತ ರಚನೆಯ, ಇಳಯರಾಜ ಅವರ ಸಂಗೀತದ, SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವಂತಹ ಈ ಹಾಡು ನಿಮ್ಗೋಸ್ಕರ ಬರ್ತಾ ಇದೆ. ಕೇಳ್ತಾ ಬನ್ನಿ ಇದು ರೇಡಿಯೋ ಸಂಜೆ, ನಾನು ಆರ್ಜೆ ಅಭಿಷೇಕ್.
1: ಹಲೋ, ಇಸ್ ಇಟ್ 266?
2: ಯೆಸ್.
1: ಹಾಯ್ ಸಂಜು.
2: ಹಾಯ್ ಗೀತಾ.
1: ಸಂಜು, ನಾ ಓಟಿಗೆ ಹೋಗ್ತಿದ್ದೀನಿ.
2: ಕಂಗ್ರಾಚ್ಯುಲೇಷನ್ಸ್. ಯಾವಾಗ?
1: ನಾಳೆ ಬರ್ತೀನಿ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ರಂಗು ರಂಗದ ಬದುಕು. ಬಿನ್ನೆರೆ ಪಾತ್ರಕತೆ.

0: ಬೇತೆ ಬೇತೆ ರಂಗೋಡು ಬೆನ್ಪಿನ ಜನಕ್ಲೆನ ಸಾಧನದ ಪಲಬು ಅಂಚನೆ ಬದುಕದ ದುನಿಪುನು ತೆರಿಪಾವನ ಕಾರ್ಯಕ್ರಮ
1: ரேடியோ சாரங்கநாட் 7.8 FM இனித்த துளு காரியக்ரமகு நிகலெக மாத்திரைகளா மோக்கிதிஞ்சு சொல்மேலு இனித்த இ காரியக்ரமடு பின்னர பாத்திரக்கத்தே ஈ வாரத பின்னர பாத்திரக்கத்திட்டு நம்மொட்டு குப்புன பின்னர் கரினா நல்ப வர்ஷர் திஞ்சா பிலிவேஷ தண்டன் கட்டுது பிலிவேஷ பாடுந்துப்புன சக்தி நகரத சாரதா ஹுலி தண்டத முக்கியஸ்தர் ரவி சக்தி நகர
2: ರೇಡಿಯೋ ಸಾರಂಗ್ ನೂತ ಏಳು ಪಾಯಿಂಟ್ NMFM ಮುಂದು ರಂಗ ರಂಗದ ಬದುಕು ಕೆಳಗರೆ ಬೇತೆ ಬೇತೆ ರಂಗೋಡು ಸಾಧನೆ ಮಲ್ತನ ಸಾಧಕರನ್ನು ಪರಿಚಯ ಮಲ್ಪನ ಕಾರ್ಯಕ್ರಮ ಬಿನ್ನೆರೆ ಪಾತ್ರಕತೆ. ಬಿನ್ನೆರೆ ಪಾತ್ರಕತೆ ಕಾರ್ಯಕ್ರಮ ಇಂಕ್ಲಿಗ್ ಮಾರ್ನೇಮಿದ ಪೊರ್ತುಡು ಪಿಲ್ತೇಸ ಪಾಡದು ಪುದರ್ ಪಡೆತಿನ ಅಂಚನೆ ಕರಿನ ನಲ್ಪ ವರ್ಷದಿಂದ ಆರೋಂಜಿ ಶಕ್ತಿನಗರಡು ಪಿಳಿತ ಒಂಜಿ ತಂಡನು ಕಟ್ಟದು ಪಿಲ್ತವೇಸನು ಮಾತಾ ಊರುಡು ಪರಿಚಯ ಮಲ್ತು ಕೊರ್ಪಿನಂಚಿನ ಮಾತಾ ಕೋಡಿಗೆ ಪೋದು ಪಿಲ್ತವೇಸನ ಗೊಬ್ಬುದು ಆರು ಪುಗರ್ತನೆ ಪಡೆತಿನಂಚಿನ ವ್ಯಕ್ತಿ ಆದುಲ್ಲಿರು ಅರ್ನ ಪುದರು ರವಿ ಶಕ್ತಿನಗರ ಕೆಳಗುರೆ ರವಿ ಶಕ್ತಿನಗರ ಮೆರನ ಒಟ್ಟುಗು ಅರ್ನ ಒಂಜಿ ನಾಲ್ಕು ವರ್ಷದ ಪಿಲಿತವೇಸದ ಪಿರವುದ ಕತೆ ಬೊಕ ಐತ ಪಿರವುಡು ಆರು ಬೆಂದಿನಂಚಿನ ಬೊಕ ಅರ್ನ ಬೇನೆ ಬೇಸರನು ಎಂಕ್ಲು ತಿರಿಯರೆ ಬಾಡದು ಅರ್ನ ಇಲ್ಲಡೆ ಬೈದ ಅರ್ನ ಶಕ್ತಿನಗರದ ಇಲ್ಲಡೆ ಉಳ್ಳ ಅಂಚನೆ ಈ ಪೊರ್ತುಡು ಆರು ಪಿಲಿತವೇಸದ ತಂಡದ ಒಂಜಿ ಕಷ್ಟ ಸುಖೋನು ಎಂಕ್ಲಡ ಪಟ್ಟೋನು ವೇರ ತಂದೆ ಅರ್ನ ಜೀವನ ನಿರ್ವಹಣೆಗೂ ಆರು ಒಂಜಿ ಶಕ್ತಿನಗರದ ಒಂಜಿ ರಿಕ್ಷಾ ಪಾರ್ಕ್ ದಲ್ಪ ಮೀನ್ದ ಬೇರೆಲ್ಲ ಮಲ್ತೊಂದುಲ್ಲೇರೆ ಅರ್ನ ಜೀವನ ಕರಿತೊಂದುಲ್ಲೇರೆ ಇಟ್ಟು ಬಲೆ ಕೇಳುಗುರೆ ಅರಡ ಪಾತೆರೆದು ಪಿಲಿತ ಅಂಚನೆ ಅರ್ನ ಒಂಜಾತು ಬದುಕದ ಪರಿಚಯ ಮಲ್ತೋನ್ಗ ರವಿಯನ್ನ ನಮಸ್ಕಾರ.
3: ನಮಸ್ತೆ
2: ರವಿಯನ್ನ. ಈರು ಪಿಲಿತವೇಸ ಪಾಡ್ರೆ ಈರಿಗೆ ಮನಸ್ಸು ಎಂಚ ಬತ್ತನು ಬಕ್ಕ ಈರು ಆ ಪಿಲಿತವೇಸ ಆತು ವೇಸ ಪಾಡ್ರೆ ಕಾರಣ ಹೆಂಚಿನ
3: ಪಿಲಿತವೇಸ ಪಾಡ್ರೆ ಕಾರಣ ಏನು ಎಲ್ಲಿ ಆಡಿದ್ರು ರಂಗು ಪಾಡು ಒಂದಿತ್ತೆ ಅಂಚ ಅವೇ ಮರಲು ಅಂಚ ಎನ್ನ ತಮ್ಮಲ್ಲೆಲ್ಲ ಪಿಲಿ ಜಪಡ ಒಂದಿತ್ತೀನಿ ಅಂಚ ಅರ್ನ ನೆಟ್ಟಿ ಮುಂಚುದು ಪಿಲಿ ಜಪಡ ಶುರು ಮಾಡ್ತೀನಿ.
2: ಏರು ತಮ್ಮಲ್ಲೆ ಅನ್ನ ಪರಿಚಯ
3: ಮಾರ್ಕೆಟ್ ಗಾಡಿ ಆನಂದ ಆರೆನ್ನ ತಮ್ಮಲೆ ಆ ದುಂಬು ಪಿಲಿ ಜಪಡ ಒಂದಿತ್ತೇರಿ ಅಂಚ ಆರೆ ಪೂರ ಮೊಲ್ಲು ರೆಡಿ ಮಾಡ್ಪೂನು ಟೊಪ್ಪಿ ಮಂಡೆ ಪೂರ ಅಂಚ ಅರ್ನೊಟ್ಟಿಗೆ ಸೇರಿಸಿ ಪೂರ ಇಂಗ್ಲೇ
2: ಇರು ಆವ ಹೂ ಮಾತ ತಂಡೋಡು ಇರು ಪಿಲ್ತೇಸ ಪಾಡ್ದಾರೆ
3: ಏನ್ ಪಂಡ ಫಸ್ಟ್ ಡೇ ಪಾಡ್ದಿನಿ ಮಾರ್ಕೆಟ್ ರೋಡ್ ಮನಿ ನಾಕೊಳ್ಳೊಟ್ಟಿಗೆ ಒಂಜನೆ ಮರಿಯದ್ದ ಪಿಲಿಟ್ಟು ಬಕ್ಕ ಒಂಜಿ ಚಿಲ್ಮಿಡು ಬಾಬ್ ಸಾಹಿಬ್ ಬೇರೆ ಬಂದಿದ್ದು ಯಾರು ಪಿಲಿ ಜಪಡ ಒಂದಿತ್ತೀರಿ ಕುದ್ರೋಳಿದಾರು ಅಂದರೆ ಕೆಲವು ತಂಡಡು ಪೂರ ಅವಳು ಅವಳು ಪಾಡ್ದೆ ಐದು ಬಕ್ಕ ಮೂಲು ರಂಗು ಇಂಗ್ಲೇ ಜಪಡ ಅಂತ ಶುರು ಮಾಡ್ತೀವಿ.
2: ಪಿಲಿತ ಒಂಜಿ ಸುರು ಸುರು ಕಲ್ಪೇರ ಬರ ಕಷ್ಟ ಅಂಡೀಗ ಮತ್ತೆ
3: ಪೂರ ಅಂಚನೆ ಗೊಬ್ಬುನು ಬಗ ಪೂರ ಎಲ್ಲ ಗೊಬ್ಬುನ ಸೂದು ಅಂಚನೆ ಗೊಬ್ಬಂದು ಬರ್ಬು ಮಾತು
2: ಅಲ್ಲ ಭಂಗ ಬಂದದಲ್ಲ ಆಯ್ತು
3: ಫಸ್ಟ್ ಫಸ್ಟ್ ಗೊಬ್ಬರೆ ಗೊತ್ತು ಪೂಜಿ ಬೊಕ್ಕ ಬೊಕ್ಕ ಅಕ್ಲೇನು ಸೂದಿ ಕಲ್ತೊಂದು ಕಲ್ತೊಂದು ಬರೋದು ಅಕ್ಲೆಂಚ ಗೊಬ್ಬರೆ ಅಂಚ
2: ದುಂಬುದ ಪಿಲಿತ ಒಂಜಿ ಗೊಬ್ಬುಲ ಇತ್ತದ ಗೊಬ್ಬುಗಳ ವ್ಯತ್ಯಾಸ ತೋಜಿನಿರಿ
3: ಉಂಡು ದುಂಬು ಪವಲ ಗೊಬ್ಬ ಹೊಂದಿತ್ತೇರು ತಾಸೆದ ಪೆಟ್ಟು ಗೊಬ್ಬ ಹೊಂದಿತ್ತೇರು ದೋಲ್ದ ಪೆಟ್ಟು ಗೊಬ್ಬ ಹೊಂದಿತ್ತೇರು ಇತ್ತ ಉಪ್ಪುರದ ಅಲ್ಲ ಜಿತ್ತ ನಾಲ್ ಸುತ್ತ ಕೈ ಬೀಜ ಅಂಡ ಪಿಲಿ ಬಕ ಆಮೇಕೆ ಮೇಕೆ ಲಾಗಿಂಡ ಪಿಲಿ ದುಂಬ ಅಂಚಜ್ಜಿ ಲಾಗ್ಯರೆ ಪತ್ತೆರೆ ಪುರಜ್ಜಿ ಪವಲಗ ತಕ್ಕ ಗೊಬ್ಬರೆ ಬ್ಯಾಂಡ್ಗೆ ತಕ್ಕ ದೋಲ್ದ ಪೆಟ್ಟಿಗೆ ತಕ್ಕ ಗೊಬ್ಬ ಹೊಂದಿತ್ತೇರು ತಾಸೆಗೆ ತಕ್ಕ ಅಂಚ ಇತ್ತ ಉಬ್ಬರದ ಅಲ್ಲ ಜಿತ್ತ ಇರು ಪಿಲಿ ಬ್ಯಾಂಡ ಇತ್ತ ಬ್ಯಾಂಡ್ಗೆ ನೆಕ್ಕ ತಕ್ಕ ಗೊಬ್ಬು ಜೇರು ನಾಲ್ ಸುತ್ತು ಪಲ್ಟಿ ಹಾಕಿಂಡ ಆಯ್ಕೆ ಬರೋ ಒಂದು ಲುಕ್ ದುಂಬದ ಸ್ಟೈಲ್ ಇರ್ದಿಲ್ಲ ಇಟ್ಟದ ಸ್ಟೈಲ್ ಬೇತಣ್ಣ ದುಂಬದ ಪ್ರಾಯದಕ್ಕೆಲ್ಲ ಪುರ ಪವಲ ಗೊಬ್ಬ ಹೊಂದಿತ್ತೇರಿ ಇತ್ತ ಅಂಚಪುರ ಎಲ್ಲ ಗೊಬ್ಬು ಜೇರಿ ಇತ್ತದಕ್ಕೆ ಲವ್ ಪುರಜ್ಜಿ
2: ದುಂಬು ಇರು ಪಿಲ್ತೆ ಪಿಲಿ ಜಪ್ಪಡಲ್ಲ ಅವು ಏತ ದಿನ ತ ಒಂಜಿ ಪ್ರಾಕ್ಟೀಸ್ ಮಾಡ್ತಾರೆ ಅಭ್ಯಾಸ
3: ಕಂಡದಲ್ಲ ಜೇಂಕುಲು ಒಂಜಿ ದಿನ ದುಂಬು ರಡ್ಡ ದಿನ ದುಂಬು ಇಂಚ ಅಭ್ಯಾಸ ಆತೆ ಬಕ್ಕ ಇಂಚ ಏನ ತಂಬನ ಇಲ್ಲಡೆ ಕುಲೊಂದು ಜೋಕ್ಲೇನ್ ಪುರ ಗೊಬ್ಬ ಒಂದು ಬತ್ತೊಂದು ಪುರ ಇತ್ತೇರಿ ಆರೆಗಾಯ್ತ ಪಿಲಿ ತಂಜಿ ಮಲ್ಲ ಮಾರಲಿ ಆರು ಕುದ್ರೋಳಿ ದೇವಸ್ಥಾನ ಪೂರ ಪಿಲಿ ಜಪಡ ಒಂದಿತ್ತೇರಿ ಕುದ್ರೋಳಿಗೆ ಕಾರ್ ಸೀಟಿಗೆ ಪೂರ ಬಕ ಬಕ್ಕ ಆರೆ ಪ್ರಾಯ ಅಂಡ್ರಿ ಆರು ಉಂತಾಯಿರಿ ಬಕ ಬಕ ಇಂಕ್ಲೆಗೆ ಮಂಡೆ ಟೊಪ್ಪಿ ಅವು ಇಂದು ಪೂರ ಆರೆ ಮಂತದ ಕೊರೊಂದಿತ್ತೇರಿ ಅಂಚ ಇಂಕ್ಲೆಗೆ ಖರ್ಚು ಅಂತ ಕಮ್ಮಿ ಆದ ಅಂಚ ಮಂತೊಂದಿತ್ತು
2: ಇದೆ ಒಂದು ಖಾಲಿ ಕಾರ್ಡ್ ಇಲ್ಲಿ ಲಡ್ಪೋಪರು ಸಾಧಿಡ್ ಮತ್ತ ಕಲ್ಲು ಮುಳ್ಳು ಮತ್ತು ಪುಳು ಅಂಚಿನದಲ್ಲ ನಡಪೆರದಲ್ಲ ಕಷ್ಟ ಆತಿನ
3: ಖಾಲಿ ಕಾರ್ಡ್ ಪೂರ ಗೊಬ್ಬಡು ಮುಟ್ಟುಬಾರದು ಪೂರ ಗೊಬ್ಬೆರಜ್ಜಿ ಖಾಲಿ ಕಾರ್ಡಿ ಪೂಡು ಖಾಲಿ ಕಾರ್ಡಿ
2: ದುಂಬುದ ಕ್ರಮಕ್ಕಲು ಪೂರ ಹೆಂಚ
3: ದುಂಬುದ ಕ್ರಮ ಬಂಡ ವ್ಯಂಜಿರಡು ಮುದ್ದಿನ ತರಕಾರಿ ಬಿಡೋಡು ಪಾಡ್ರೆ ಗಿಡ್ರೆ ಮೀನು ಮಾಸ ಪೂರ ದಾಲಜ್ಜಿ ತರಕಾರಿ ಡೆಡ್ಡ ಭಕ್ತಿ ಪೂರ ಪಿಲಿ ಬಾಡ ಒಂದಿತ್ತೇರಿ ಪಿಲಿ ಬಂಡ ಪೋಡಿ ಒಂದಿತ್ತೇರಿ ರಂಗು ಪೂರ್ನಾಗ
2: ದುಂಬುದ ಒಂಜಿ ಪಿಲಿತ ರಂಗು ಲಂಚನ ಇತ್ತು ಇತ್ತದ ರಂಗು ಒಂಜಿ ದಿನಟ್ಟು ರಡ್ ದಿನಟ್ಟು ಪೋಪುಂಡು ದುಂಬು ಒಂಜಿ ವಾರ ಮಟ್ಟ ಬರೋಂತ ಐತ ಗುಟ್ಟು ತಂದು
3: ಐತ ಗುಟ್ಟು ಬಂಡ ದುಂಬು ಪಜ್ಜಿ ಪೇಂಟ್ ಹಾಕೊಂದಿತ್ತೇರಿ ಐಕ ತೆತ್ತಿ ಮಿಕ್ಸ್ ಮಂತ್ ಒಂದಿತ್ತೇರಿ ಪೇಂಟಿಗೆ ಇತ್ತೆ ಬಂಡ ಕಂಪಿನಿ ಹಿಡಿದೆ ಬೇಯ್ಪದು ಬರ್ಪುಣ ಪೇಂಟ್ ಅವು ಹಾಕಿ ಕೊಡ್ದು ಒಂದು ಹಾಕದು 5 ನಿಮಿಷ 10 ನಿಮಿಷನ ನುಂಗುಂಡು ಡ್ರೈ ಆಗ್ಬಿಡು ಪಿಲಿ ಪೂರ ಆಯ್ಬೇಕ ಅವು ಇಡೀ ಪೊಡಿ ಪೊಡಿ ಹಾಕ್ಬಿಡು ಬೇಕಾರಿಗೆ ಇಡೀ ಜತ್ತು ಪೊಡಿ ಪೊಡಿ ಆದು ಅಂಚ ದುಂಬುದ ಪಿಲಿ ಅಂಡಕ್ಕೆಲ್ಲ ಫಸ್ಟ್ ಫಸ್ಟ್ ಎಂಕುಳು ಪುಟ್ಟಂದು ಪೂರ ಪಜ್ಜಿ ಪೇಂಟನ್ನು ಅರೆತೊಂದಿತ್ತೀನಿ ಅರೆತದು ಪೇಂಟ್ ಮಂತ್ ಒಂದಿತ್ತೇನೆ ಐಡ್ದ ಬೇಕ ಪಜ್ಜಿ ಪೇಂಟನ್ನೇ ಡೈರೆಕ್ಟ್ ಡೈರೆಕ್ಟ್ ಹಾಕೊಂದಿತ್ತೀರಿ ತೆತ್ತಿ ಮಿಕ್ಸ್ ಮಂತದ ಅವು ಅಂಟು ಜಾಸ್ತಿ ಅಂಚಪುರ ಇತ್ತು ಅಂಚಪುರ ಪಿಲಿ ಅಪ್ಪಾಗ ಅವು ಸಹಿಸೊಂಡ್ರೆ ತೀರುಜಿ ದೊಂಬುದ ಬೆಟ್ಟಿಗೆ ಪೂರ ಉರಿ ಜಾಲೆಲ್ಲ ಹಾಕ್ಕೊಂಡು ಪೋಯಿನ ಅವಳು ಪೂರ ಪೈಪ್ ಹೋಲುಂಡು ಗುವೆಲು ಉಂಡು ನೀರು ಇತ್ತ ಅವು ಪೂರ ತೆಜ್ಜಿ ಐಕ್ಯ ಪೂರ ಇತ್ತ ಕಾಪಾಡು ಬಂಡ ದಾಲಜ್ಜಿ ಉರಿಲ್ ಹಾಕೊಂಡು ಜಾಲೆ ಬರ್ಪುನ ಅವು ಪೂರ ದಾಲಜ್ಜಿ ತೆಮ್ಮಂಡ ಅರ್ಧ ಗಂಟೆ ದುಳ ಪಿಲಿ ಅದಾಪು
2: ದುಂಬು ವಾರಗಟ್ಟಲೆ ಪಿಲಿ ಇತ್ತೀನಿ ಇತ್ತೆ ಅವು ರಡ್ಡು ದಿನಕ್ಕೆ ಜೈದಿನ ದಾದಾ ಬಂದು
3: ಅವು ಬಂಡ ದುಂಬುದ ಪಿಲಿ ಬಂಡ ಅಂಚೆ ಇತ್ತುಂಡು ಖರ್ಚು ಕಮ್ಮಿ ಬೊಕ್ಕ ಪಿಲಿ ತಕ್ಕು ಲಂಚನ ಇತ್ತೇರು ಪಾಡ್ನಾಕುಲು ಆಡು ಜಪಡವನ್ನಾಕುಲು ಆಡು ಇತ್ತ ಅವುಪುರದ ಅಲ್ಲ ಇತ್ತ ಬಂಡ ಒಂಜಿ ದಿಂತ ಪಿಲಿಗೆ ಜನಕ್ಕೆ ಬೆಕ್ಕಸದು ಬೋಪುನು ಬಂಡ ಮೂಲೆ ಮೂಲೆ ಪಿಲಿ ಐಕೆ ಕೆಲವೇರಿ 3 ದಿನ 4 ದಿನ ಜಪಡವನ್ನಾಕುಲು ಪೂರ ಇತ್ತ ರಡ್ಡು ದಿನ ಅತ್ತ ಒಂಜಿ ದಿನ ಅತ್ತ ಅಂತ ಉಡುಪಿಯರಿ ಸಾಕಾಪುಂಡು ಈ ದೊಂಬುದ ಬೆಟ್ಟಿಗೆ ಪೂರ ನಡಪೆರ ಪತ್ತೆರ ಬೊಕ್ಕ ಇತ್ತದ ಬ್ಯಾಂಡ್ದ ರೇಟ್ ಪೂರ ಕೊರ್ದು ಅಸಲಾಬಿ ಪಿಲಿ ತಕ್ಕಲ್ಲ ಸಂಬಳ ಪಿಲಿ ತಕ್ಕಲು ರೇಡಿ 3 ಸಾವಿರ 4 ಸಾವಿರ 2 ಸಾವಿರ ಇಂಚ ಪೂರಕ್ಕೆ ಡಿಮ್ಯಾಂಡ್ ಮಾಡ್ತೀವಿ ದುಂಬು ತಕ್ಕಲು ಅವುಪುರ ದಾಲೇಜ್ ಕೊರೋನ ಕಾಸು ಬತ್ತೊಂದು ಪಿಲಿ ಬಾಡೊಂದು ಇತ್ತೇರಿ ಅಪಗದ ಪಿಲಿ ಕೊಂಚ ಮರ್ಯಾದೆ ಇತ್ತು
2: ತೀರು ಶಕ್ತಿನಗರಡು ಇರ್ನ ಒಂಜಿ ಪಿಲಿತ ಒಂಜಿ ತಂಡವನ್ನು ಕಟ್ಟದ್ದು ಮತ್ತು ಪಿಲಿತ ಮತ್ತು ಪಾಡ್ದು ಇಲ್ಲಿಲ್ಲ ಪೋಂದಿಲ್ಲ ಇತ್ತೆ ಕೆಲವು ಕೊಡಿ ದಾದಾಪುರ ಬಂಡ ಕೆಲವು ಮಾತ್ರ ಇಲ್ಲಡೆ ಪೋಪಿನಿ ಪಂಡ ಅಕ್ಲೆ ಐಕ ಅಕ್ಲೆಗೆ ಒಂಜಿ ಮಲ್ಲ ಅಮೌಂಟ್ ಕೊರ್ಪೇರು ಆತೆ ಅಂಚೆ ಮಾತ ಕ್ರಮ ಇತ್ತದ ಉಂಡು ದಾದಾಪುರ
3: ಅವೆ ದುಂಬು ಪೂರ ಒಂಜಿ 100 ರೂಪಾಯಿ 200 ರೂಪಾಯಿ ಆವಡಂಡ ಅಂಚಿನ ಸಾರಡು ಒಂಜಿಲ್ಲ ಇತ್ತೆ 100 200 ಕೊರ್ಪು ಜೇರಿ ಇತ್ತೆ ಪೂರ ಫೋನ್ ಡೆಪಿಲಿ ಇಡೇ ಬೆಲೆ ಅಡೇ ಬೆಲೆ ಅಕ್ಕಲ ಅಕ್ಕಲ ಕಾಂಟ್ರಾಕ್ಟ್ ಮಲ್ಲ ಮಲ್ಲ ಜನಕ್ಕಲ್ಲ ಕಾಂಟ್ರಾಕ್ಟ್ ಉಂಟು ಅವಳು ಪೋಯಿನ ಅವಳು ಮಲ್ಲ ಮಲ್ಲ ಕಾಸು ಕೊರ್ಪೇರಿ ಲೆತ್ತಿನ ಹಾಕಳು ಈ ಬಕ್ಕ ಇಲ್ಲಿಲ್ಲ ಗೊಬ್ಬಿನ ಈ ಇರ್ನೋದು ನೋದು ಮುನ್ನೋದು ಐನೋದು ಇಂಚ ಇಲ್ಲಿಲ್ಲ ಲೈನ್ ಎಂಕುಲು ಬಂಡ ಎಂಕ್ಲಿಗೆ ಆತದ ಮಲ್ಲ ಕಾಂಟ್ರಾಕ್ಟ್ ದಲ್ಲಜ್ಜಿ ಎಂಕುಲು ಇಂಚನೆ ಕಾಂಟ್ರಾಕ್ಟ್ ಇತ್ತಿನಾಗಲ ಇಲ್ಲಾಗ ಮಾತ್ರ ಪೋಪುನೆ ಮತ್ತೆ ದುಂಬದ ಲೆಕ್ಕ ಎಂಕುಳು ಇಲ್ಲಿ ಇಲ್ಲಿ ಬತ್ತದ ಪೂರ ಪೋಪುನು ಕಮ್ಮಿ ಎಂಕುಲ್ಲ ಎಂಕುಲು ಇಂಚನೆ ಗಾಡಿ ಮಂತದ್ದು ಬಸ್ ಮಂತದ್ದು ಎಂಕುಲ್ಲ ಸೆಲೆಕ್ಟ್ ಬೋಡಿ ತಿನ್ನಾಡಿ ಬೋಡಿ ತಿನ್ನಾಡಿ ಐಕಿ ಬಡದು ಎಂಕುಲ್ಲ ಒಂಜಿ ದಿನ ತಪ್ಪಿಲಿ ಮನ್ಪುನಿತ್ತೆ ಇಜ್ಜಿ ಬಂಡದನ್ನ ಎಂಕ್ಲಿಗೆ ಕೈಡ್ದು ಕಾಸು ಪೋಪು ಲೆಕ್ಕ ಹಾಪುನು ಈ ಬ್ಯಾಂಡ್ ತಕ್ಕಲಿಗೆ ಪಿಲಿ ತಕ್ಕಲ ಸಂಬಳ ಕೂಡ ಐತ ಮನ್ನದಾನಿ ಪೇಂಟಿಗೆ ಇಂದ ಒಂಜೇ ಖರ್ಚಿಡಾದ ಪೋಪುನು ಐಕಿ ಬಡದು ಒಂಜಿ ದಿನ ತಪ್ಪಿಲಿ ಮನ್ಪುನು
2: ಅವೈತೆ ಪಿಲಿತ ಪಿಲಿವೇಸ ಪಾಡ್ನೋಕ್ಲೇ ಕಮ್ಮಿ ಆತೇರಿತ್ತೆ ಒಂಜಿ ಮೇಟ್ ಬ್ಯಾಂಡ್ ದಕ್ಕಲ ಐತೆ ತಿಕ್ಕು ಜೇರು ದಾದ ಅನ್ಪರ ಎಂಚ ಅಡ್ಜಸ್ಟ್ ಅನ್ಪರ ಒಂಜಿ ದಿನಕ್ಕೆ ಪಿಲಿಕ್ ಬ್ಯಾಂಡ್ ದಕ್ಕಲೆ ಅನ್ಪರ
3: ಎಂಕಲ್ ಪಂಡ ಅಕ್ಲೇಗೆ ಒಂಜಿ ಟೈಮ್ ಉಂಡು ಈ ಅಷ್ಟಮಿ ಅಷ್ಟಮಿ ದುಂಬೆ ಪೂರ ಬುಕ್ ಮಾನ್ಪೋಡು ಅಕ್ಲೆ ನಾಡೊಂದು ಪೋಡು ಓಲ್ ಓಲ್ ಏರಿಯಾಡು ಉಲ್ಲೇರಿ ಬಂಡು ಅಪ್ಪಗ ಅಕ್ಲೇನ ಒಂದು ರೇಟ್ ಕಮ್ಮಿ ಉಂಡು ಅಪ್ಪಗೆ ಅಡ್ವಾನ್ಸ್ ಕೊಡ್ದು ಅಕ್ಲೇನು ಬುಕ್ ಮಾಡ್ತದೆ ಓಡು ಒಂಜಿ ತಿಂಗಳು 2 ತಿಂಗಳು ದುಂಬು ಬಕ್ಕ ಪರ್ಮನೆಂಟ್ ಬರ್ಪುನ ಅಕ್ಲೇಗೆ ಅಕ್ಲೆ ಫೋನ್ ಡೇ ಬಂಡಣ್ಣ ಆಗಲೇ ಕಾಸು ಬಾಂಡೇ ಬಾಂಡ ಅಂಟು ಈ ಇಂಚ ನಂಗೆ ಈ ವರ್ಷ ಇರ್ನೊಂಜಿ ರೇಟ್ ಜಾಸ್ತಿ ಇರ್ನ ಬರ್ತಿ ಬಾಕಿದ ಒಂಜಿ ತೂಕ ಕಮ್ಮಿಡು ಓಲ್ ಹಾಕೊಂಡು ಕೆಲವು ಮಲ್ಲ ಮಲ್ಲ ಸಟ್ಟದ ಅಕ್ಲೆಗೆ ಅಂಚಾತಿ ಅಕ್ಲೆಗೆ ಮಲ್ಲ ಮಲ್ಲ ಸಟ್ಟದ ಅಕ್ಲೆಗೆ ಗೊತ್ತುಂಡು ಹಾಂ ಮೂಲು ಈತಗೆ ಅಮೌಂಟ್ ಬಂಡಣ್ಣ ಈತ ಅಮೌಂಟ್ ಹೆಂಗ್ಲೇ ಬತ್ತ ಎತ್ತುಂಡು ಬಂಡು ಈ ಎಲ್ಲಿ ಎಲ್ಲಿ ಸಟ್ಟದ ಅಕ್ಲೆ ಬಂಡ ಈತ ಅಮೌಂಟ್ ಬಂಡ ಅಕ್ಲು ಆತ ಅಮೌಂಟ್ ಕೊರ್ಪುಜಿ ಬಂಡ ಆತ ಅಮೌಂಟ್ ಕೊರ್ರೆ ಅಕ್ಲ ಒಪ್ಪುಜಿ ಅಕ್ಳು ಬಂದ ಮಲ್ಲ ಕಾಸು ಕೊರ್ರೆ ಅಕ್ಲ ಒಪ್ಪುಜಿ ಅವ್ಳು ಕಲೆಕ್ಷನ್ ಆದು ಪೂಜೆ ಅಂಚ ಒಂದಾಕ್ಲೆ ಬಾಕಿ ಮಾಡ್ಬೇರಿ ಅಪ್ಪ ಕೂಡ ಒಂದು ವರ್ಷ ಅಕ್ಳು ಬರ್ಬೇಕೇರಿ ಬೊಕ್ಕ ಇತ್ತೆ ಮೂಲೆ ಮೂಲೆ ಬಂಡ ಪಿಲಿವೇಸ ಜಿಂಜಿ ಒಂದು ಬೋತು ಅವ ಏರಿ ಎರಡು ಮೂಜಿ ಸಟ್ಟು ನಾಲ್ಕು ಸಟ್ಟು ಐದು ಸಟ್ಟು ಬಿಲ್ಲಿ ಉಂಡಿತ್ತೆ ವಾ ಏರಿ ಎಡ್ಕೊಂಡಲ್ಲ ಅವಳು ಅಳಿತೆ ಈರೊಂಜಿ ಫಸ್ಟ್ ಜಪಡ ಒಂದಿತ್ತೇ ಆ ಮೀಟ್ ಇರ್ನೇ ದುಡು ಇರ್ನೊಟ್ಟಿಗೆ ರಂಗು ಬಾಟ್ ನೋಕ್ಲಿ ಕೂಡ ಒಂದು ಸಟ್ಟು ಮಾಡ್ಬೇರಿ ಆಯ್ತ ಅಕ್ಕಳೊಟ್ಟಿಗೆ ಮುಂಚಿನಾಗ್ಲು ಅಕ್ಕಳು ಕೂಡ ಒಂದು ಸಟ್ಟು ಮಾಡ್ಬೇರಿ ಅಂಚೆ ಒಂದೊಂದು ಏರಿ ಎಡು ಒಂದೊಂದು ಊರುಡು ಐನೈನು ಆಜಾದಿ ಸಟ್ಟು ಬಿಲ್ಲಿ ಉಂಡು ಇತ್ತೆ ಎಂಗಲ ಊರುಡೆ ಫಸ್ಟ್ ಎನ್ನೊಟ್ಟಿ ಎನ್ನ ಒಟ್ಟಿಗೆ ಉಂತಿನಾಕುಲೆ ಇತ್ತು ಒಂದು ಕ್ಲಬ್ ಮಂತದ್ದು ಕ್ಲಬ್ ಬೀಲಿ ಉಂಡು ಆಯ್ತು ಆಮೇಡ್ದು ನಾಗ ಅಕ್ಕಳೊಂಜು ಬೀಲಿ ಉಂಡು ಜವನೇರ್ನ ಅಂಚ ರಡ್ ಮೂರು ಸಟ್ಟು ಮೂಲ ಶಕ್ತಿನಗರಡೆ ಉಂಡು ಹಾಂ ಅಂಚ ಇತ್ತ ಈ ಬ್ಯಾಂಡ್ ದಕ್ಕಲು ಪೂರ ಡಿಮ್ಯಾಂಡ್ ಮಾಡ್ಬೇಡಿ ಹಾಂ ಈ ಹೊಸ ಹೊಸದು ಜಪಡೋನಕ್ಲೆಗಾಕ್ಲೆ ಗೊತ್ತಿಜ್ಜಿ ಬ್ಯಾಂಡ್ ದಕ್ಕಲೆಗೆ ಏತುಕೊರೋಡು ಹೆಂಚಿನ ಬಂಡದು ಯಾನ್ ಪೂರ ಫಸ್ಟ್ ಬೀಲಿ ಜಪಡನಾಗ ಬೆದ್ರಾಡ್ದು ತಾಸೆಕನಾಗ ಆರು ಪುದರ್ ಪೋಯಿನಾರು ಬೆದ್ರದ ಅನ್ನಿ ಬಂಡಿದ್ದು ಅರ್ನ ಮೆಗ್ಗೆನ ತಾಸೆ ಕನೊಂದಿತ್ತಿನ ಮೂಜಿ ತಾಸೆ ಒಂಜಿ ದೋಲುಗು ಒರ್ಮನೂದು ರೂಪಾಯಿ ಕೊರೊಂದಿತ್ತೆ ಅಪ್ಪಾಗ ಇತ್ತೆ ಒರ್ಮನೂದು ಬೋದು ಒಂಜಿ ತಾಸೆ ಒಂಜಿ ಒಂಜಿ ತಾಸೆಗೆ ಒರಂಬ ಸಾರ ಪತ್ತು ಸಾರಾಗೆ ಎಣ್ಣೆ ಅಪ್ಪ ಮೂಜಿ ತಾಸೆ ಒಂಜಿ ದೋಲುಗು ನಲ್ಪ ಸಾರಾಗೆ ಎಣ್ಣೆ ಇತ್ತೆದ ರೇಟ್ ದುಂಬು ಒರ್ಮನೂದು ರೂಪಾಯಿ ಇಡು ಒಂಜಿ ಸಾರ ಬರೊಂದಿತ್ತೇರಿ ಇತ್ತೆ ಅಲ್ದಾಡೆ ನಲ್ಪ ಸಾರ ಬೈದಿನಿ ಹಾ ಅಂಚ ಇತ್ತೆದಾಗ್ಲೆ ಇವಾಗ ಕಾಸು ಬರ್ಪುಂಡು ಅಕ್ಲೆ ಕೊರ್ರೆ ತಕ್ಕ ಈ ಮಲ್ಲ ಮಲ್ಲ ಸಟ್ಟದ ಪೂರ ಪಂಡ್ರೆ ಅಪ್ಪ ಜಕ್ಲೆ ಫೋನ್ ಇಡು ಪೂರ ಕಾಸು ಬರ್ಪುಂಡು ಅಕ್ಲ ಪಕ್ಕ ಪರಿಚಯದ ಕುಳು ಮಲ್ಲ ಮಲ್ಲ ದನ್ನ ಕುಳು ಪೂರ ಅವಳು ಇಂಚ ಮಲ್ಲ ಮಲ್ಲ ಕಾಸು ಪಾಡ್ಬೇಕು ಅಕ್ಲೆ ಪೂರ ವರ್ಕೌಟ್ ಆಗ್ಬೋದು ಈ ಎಲ್ಲೆ ಎಲ್ಲೇ ಸಟ್ಟದಾಗ್ಲೆ ಪೂರ ಅಂಚಿನದಲ್ಲ ಕಾಸು ವರ್ಕೌಟ್ ಆಗ್ಬೋದು ಹಾಂ ಅಂಚ ಬ್ಯಾಂಡ್ ದಾಗ್ಲೆ ಪೂರ ಒಂದಂತ ಕಮ್ಮಿ ಆಗ್ಬೋದು ಬ್ಯಾಂಡ್ ದಾಗ್ಲೆ ಪೇಂಟರ್ನ ಆಗ್ಲೆ ಅವು ಪೂರ ಕಮ್ಮಿ ಕಮ್ಮಿ ಕೊರ್ರೆ ಸಿಕ್ಕೊಂಡು ಅಂಚ ಕೆಲವು ಬ್ಯಾಂಡ್ ದಾಗ್ಲು ಅಡೆ ಬಡ್ಚಿ ಮಾರೆ ಅಕ್ಳು ಕಾಸು ಕೊರ್ಪು ಜೇರಿ ಅಂಚೆ ಪೂರ ಸಮಸ್ಯೆ ಉಂಟು ಅಯ್ಕೆ ಕೆಲವೇರು ಬರ್ಪೇರಿ ಕೆಲವೇರು ಬರ್ಪು ಜೇರಿ ಬಕ್ಕ ಅಕ್ಲೇನ್ ಬಿಡುದು ಬೇತ ಅಕ್ಲೇನ್ ನಾವು

ಜಲ ರಂಗಿಗೆ ಕಪ್ಪುದ ಬಟ್ಟೆ ತಾಸಿದ ಪೆಟ್ಟಿಗೆ ದುಂದದ ನಲಿಕೆ ರಂಗಿದ ಶಕ್ತಿ ತುಳುವೆರೆ ಬಟ್ಟೆ ಕನಮ್ಮ ನೊಟುಲ ನನ್ನ ದುನಿ ಪುನ ನಲಿಕೆ ಪಚ್ಚಿಡಿ ತಾಸೆ ಡೋಲುದ ಪೆಟ್ಟಿ ನಲಿಕೆ

0: ಇದೆ ಇನ್ನ ಈ ಟೀಮ್ ಜನ ಉಳ್ಳಿರು
1: ಎನ್ನಟ್ಟಿಗೆ ಪಿಲಿ ಪಾಡ್ನಾಕುಲು ಮುಪ್ಪ ಬೊಟ್ಟು ನಾಕುಲು ಪದ್ರಾಡಿ ನಲ್ಪತ್ತೆರಡು ಒಟ್ಟಿಗೆ ಬರ್ಪು ನಾಕುಲು ಅಂಜಿ ಪತ್ತು ಜನ ಐವತ್ತೆರಡು ಜನ ಉಳ್ಳ
0: ಇತೆ ಅಕ್ಲೆ ಪೂರ ಪಿಲ್ ತಕ್ಲೆ ಪೂರ ಕಾಸು ಬಕ ಈ ಬ್ಯಾಂಡ್ ತಕ್ಲೆ ಪದ್ರಾಡು ಜನ ಪಂಡಾರ ಅಕ್ಲೆ ಮಾತ್ರ ಕಾಸು ವ್ಯವಸ್ಥೆ ಹಾಕೊಂಡಿರಿ
1: ಅಂದು ಬ್ಯಾಂಡ್ ತಕ್ಕಲ ಸಾಧಾರಣ ಅಂಜಿ ಐವತ್ತು ಸಾವಿರ ಬ್ಯಾಂಡ್ ತಕ್ಲೆ ಪಿಲಿ ತಕ್ಕಲ ಪೂರ ಬರ್ಪುಂಡು ಒರಿಯುಜಿ ಅಕ್ಲ ಅಕ್ಲ ಕಾಸು ಕೊಡ್ರೆ ಎತ್ತುಂಡು ಪಕ್ಕ ಎಂಕುಲು ಅಂತ ಡೊನೇಷನ್ ಪೂರ ಮನ್ಪ ಯಾವ ಜಾತಿ ಕಾಸು ಅವಂಜಿ ಮುಜಿ 4 ಲಕ್ಷ ರೂಪಾಯಿ ಖರ್ಚು ಉಂಡು ಅಂಚ ಇಂಕ್ಲು ಅಂತ ಡೊನೇಷನ್ ಮನ್ಪ ಅವ್ಲವ್ಲು ಬೋದು ಅಂಚ ಆ ಕಾಸುಡು ಅಂತ ಇಂದಾಪು ಇಜ್ಜಂಡ ಆಪುಜ್ಜಿ
0: ಸ್ಪರ್ಧೆ ಇರ್ದಾದ ಪಿಲಿತ ಒಂಜಿ ಜನಕ್ಕಳಿಗೆ ಆಸಕ್ತಿ ಜಾಸ್ತಿ ಆಪುಂಡ ಈ ಸ್ಪರ್ಧೆದ ಒಂಜಿ ಮಲ್ತಿ ನೆಟ್ಟಿದಾದ
1: ಅಕ್ಲೆಗೆ ಸ್ಪರ್ಧೆ ಅವಂಜಿ ಜನಕ್ಕಳಿಗೆ ಇಂಟ್ರೆಸ್ಟ್ ಪಿಲಿತ ಇತ್ತೆ ತುಳುನಾಡು ಹೆಚ್ಚ ಪಿಲಿತಾನೆ ಒಂಜಿ ಇಂಟ್ರೆಸ್ಟ್ ಅಂಚೆನೇಟ್ ಪಿಲಿ ಓ ಮೂಲೆಡು ಬಂಡಲ್ಲ ಜವನೇರು ಒಂಜಿ 10-15 ಜವನೇರು ತಿಕ್ಕುವರೆ ಪಿಲಿತ ಅಕ್ಕಳು ಅಕ್ಕಳು ಇಂಪ್ರೂವ್ಮೆಂಟ್ ಮನ್ಪೇರಿ ಅಂಚ ತೂಪು ನಕ್ಲೆಗಳ ಒಂಜಿ ಇಂಟ್ರೆಸ್ಟ್ ಪಿಲಿ ಪರ್ಬ ಪೂರ ಅಂಚ ಮಲ್ಲ ಮಲ್ಲ ದನ್ನಕ್ಕಳು ಪೂರ ಸೇರಿದು ಒಂಜಿ ಮನ್ಪವೇರಿ ಪಿಲಿ ಪರ್ಬ ಅಕ್ಲೆಗಳ ಒಂಜಿ ಖುಷಿ ಹಾ ಅಂಚ ಆತೆ
0: ಇರ್ಗೆ ಕಲ್ಪಾಯಿ ನಕ್ಲು ಮಸ್ತ್ ಜನ ಪುದರ್ ಪಡಿತಾರೆ
1: ಇತ್ತೆ ಬಜಲಿಗೇರು ಪಿಲಿಬಾಡು ಏರಿ ಹಾ ಕೆಲವೇರು ರಡ್ ನಂಬರ್ ಅದು ರಾಘವ ಶೆಟ್ಟಿ ನೊಟ್ಟಿಗೆ ಪಿಲಿಬಾಡು ಏರಿ ಇತ್ತೆ ಅಕ್ಕಲ ಜನ ಎನ್ನೊಟ್ಟಿಗೆ ಬಾಡು ಏರಿ ಈ ರಾಘವ ಶೆಟ್ಟನ ಪುರ ಎನ್ನ ಜನ ಅಂಚಿಂಚು ಹೋಗ್ಬೋದು ಪರ್ಮನೆಂಟ್ ಬಂಡಿ ಏರಿಯಾಗಲೇ ಹೆಚ್ಚು
0: ಪಿಕ್ಚರ್ ಇಡ್ಲ ಪಿಲಿ ಬೈದು ದಾದಾ
1: ಪಿಲಿ ಬರ್ಬ ಐಕೆ ಪುರ ಹೆಂಗಲ್ಲ ಜವನೇರು ಪುರ ಪಿಲಿಗೆ ಹೋಗ್ಬೇರು
0: ಪಿಲ್ತಾ ಸ ಶೂಟಿಂಗ್
1: ಒಂದು ಕೊಂಚ ಎರಡು ಮೂರು ಜೋಕ್ಲು ಉಳ್ಳೇರು ಆಕುಳು ಐಕ್ಯ ಬಂಡದೆ
0: ಇತ್ತೆ ಜೋಕ್ಲ ಪಿಲಿಲ ಉಂಡು ಜೋಕ್ಲು ಮತ್ತೆ ಪಿಲಿ ಪಾಡುವೆ ಇರ್ನ ಟೀಮ್ ಇಟ್ಲ ಜೋಕ್ಲು ಉಳ್ಳಿರ
1: ಎನ್ನೆಟ್ಲ ಐನಾಲ್ಕು ಜೋಕ್ಲು ಉಳ್ಳ ಹಾ ಪಾಡುವೆ ಹಾ ಎಲ್ಲೆಲ್ಲೇ ಜೋಕ್ಲು ಪುರ ಅವು ಬಂಡ ಟ್ರಕ್ಕಗೆ ಮಾತ್ರ ಬೊಕ್ಕ ಗೊಬ್ಬರ ಆಪುನ ಮಾತ್ರ ಗೊಬ್ಬರಲ್ಲೇ ತೊಗೊಂಬೋಪುನ ಈ ಜನ ಖಾಲಿ ಟ್ರಕ್ಕಗೆ ಮಾತ್ರ ಭಯ ಮುಲ್ತು ಶಕ್ತಿನ ಹರಿದಂಗಲ ಟ್ರಕ್ ಬಿದ್ದು ಆ ಟ್ರಕ್ಕ ಗೊಂಜಿ 4-5 ಜೋಕ್ಲೇನು ಪಾಡುವ ಎಲ್ಲೆಲ್ಲೇ ಜೋಕ್ಲೇನು ಅಂಚ
0: ಇತ್ತೆ ಪೊಂಜೋಕ್ಲ ಪಿಲಿ ಇಲ್ಲ ಬಿದ್ದಾಡ್ದೀನಿ
1: ಅಂದು ಅವು ಫಸ್ಟ್ ಉಡುಪಿಡು ಬಿದ್ದಾಡ್ದೀನಿ ಐದು ಬಗ್ಗೆ ಪೂರ ಜಾಗ ಇಡ್ಲಿತ್ತ ಪ್ರೇಮ ಸಾಂಡ್ರಿ ಬಗ್ಗೆ ಇತ್ತ ಪಿಕ್ಚರ್ಲ ಪುನ್ಲೇನ ಪಿಲಿ ಪುರ ಉಂಡು ಶೂಟಿಂಗ್ ಡೇಟ್ ಐಟ್ಲ ಡ್ರೆಸ್ ಬಾರದು ಪೂರ ಪಿಲಿ ಮಾಡ್ ಖಾಲಿ ಮೋನೆಗೆ ಮಾತ್ರ ಒಂಜಿ ರಂಗ್ ಬಗ್ಗೆ ಫುಲ್ಲು ಆಗ್ಲೇ ಡ್ರೆಸ್ ಉಂಡು ಹಾ ಡ್ರೆಸ್ ಉಂಡು ಪಿಲಿತ ಅಂಚ ಪುರ ಉಂಡು ಟೊಪ್ಪಿ ಪುರ ಇಂಚನೆ ನಮ್ಮ ಲೆಕ್ಕ ಇಂಚ ಪಿಲಿ ಬಾರ್ಡ್ ಲೆಕ್ಕನೆ
0: ಇರ್ನ ಐತೆ ಪಿಲಿ ಪಿದಡ್ನ ದಿನತ ಒಂಜಿ ಎಂಚ ಎಂಚ ಉಪ್ಪುಂಡು ಆತ ದಿನ ಎಂಚ ಮಾತ ಪೂಜೆ ಮಾತ ಎಂಚಿನ ಕ್ರಮದಾತ
1: ದುಂಬುದಾನಿ ರಾತ್ರಿ ಎಡು ಊದು ಬಾಡ್ರೆ ಬಕ್ಕ ಅವು ಕರಿದಾಯ್ಬೇಕ ರಂಗು ಗುಂತು ನಾಗ 24 ತಾರೀಕಿಗೆ ರಂಗು ಗುಂತಾರೆ ಎಂಕ್ಳಿಗೆ ಅನಿ ಒಂಜಿ ತರಕಾರಿ ವನಸು ಒಂಜಿ ಊದು ಬಾಡ ಗೊಬ್ಬರಂಡು ಗೊಬ್ಬದಾದ ರಂಗು
0: ಬಕ್ಕ ಜಲಕದ ವಿಷಯ ಓಲು ಜಲಕ
1: ಜಲಕ ಕಾರ್ಶಿಟ್ಟಿ ವೆಂಕಟರಮಣ ದೇವಸ್ಥಾನ ಅವಳು ಕಾರ್ಶಿಟ್ಟಿಡು ಹೆಂಗು ಜಲಕ ಮಾಡ್ಪುನು ಲಾಸ್ಟ್ ದಾನಿದ 25 ತಾರೀಕಿಗೆ ಅವು ಐಕ್ ದುಂಬು ಮುಜಿದಿಂತ ಪಿಲಿ ಮಂತ ಹೊಂದಿತ್ತ ಇತ್ತೆ ಹೆಂಗ್ಳೆಲ್ಲ ತೀರುಜ್ಜಿ ಬೊಕ್ಕ ಜನಲ ತಿಕ್ಕುಜ್ಜಿ ಮುಜಿದಿಂತ 4 ದಿನ ಎರಡು ದಿನ ಪಿಲಿ ಪೂರ ಜನ ತಿಕ್ಕುಜ್ಜಲಿತ್ತೆ ಕಮ್ಮಿ ಪಂಡ 4 ಮೀಟು ಪಿಲಿ ಉಂಡು ಅಂಚ ಜನಕ್ಕಳು ಪೂರ ಅಂಚು ಇಂಚು ಚಲ್ಲ ಪಿಲಿ ಹಾಪೇರಿ ಐಕು ಒಂಜಿ ದಿನ ಪಿಲಿ ಮಂತು
0: ಇತ್ತೆ ರವಿ ಅಣ್ಣ ಇರು 4 ವರ್ಷದಿಂದ ಪಿಲ್ತೇಸ ಪಾಡೊಂದಿಲ್ಲರು ಪಿಲ್ತೇಸ ಗೊಬ್ಬ ಒಂದಿಲ್ಲರು ಈ ಬೇತೆ ಜವನೇರಿಗೆ ಮತ್ತೆ ಕಲ್ಪ ಒಂದಿಲ್ಲರು ಈ ಪಿಲಿತ ಕಲಾವಿದರಿಗೆ ಸರ್ಕಾರದ ಸವಲತ್ತು ತಿಕ್ಕನೆ ನಿಗಲ್ದಲ್ಲ ಪ್ರಯತ್ನ ಮಾಡ್ತಾರ
1: ಪಿಲಿತ ನೆಟ್ ಸರ್ಕಾರದ ಕೊರ್ಪು ಜೈಕು ಐಕ ಬೆಂಬಲ ಹಜ್ಜಿ ಅವು ಸರ್ಕಾರ ಟಚ್ ಇಜ್ಜಿ
0: ನಿಕ್ಲಿಗೆ ಒಂದು ಕೆಲವು ತುಲೆಗೆ ಕೆಲವು ಕಲಾವಿದರನ್ನ ಕೂಟ ಮಲ್ಪಿರು ಕೆಲವೇ ಕಲಾವಿದರನ್ನ ಸಂಘ ಮತ ಮಲ್ತದ್ದು ಈ ಮತ ಕಲಾವಿದರಿಗೆ ಸರ್ಕಾರದ ಸವಲತ್ತು ತಿಕ್ಕಲಿಕ್ಕೆ ಪ್ರಯತ್ನ ಮಲ್ತಂದ್ರಿ ನಿಕ್ಕಲ ಒಂಜಿ ಪಿಲಿತ ಒಂಜಿ ಕಲಾವಿದರನ್ನ ಒಂಜಿ ಇದಾದ ಕೂಟ ಮಲ್ದಾರ ಇಂಚ ಉಂಡ
1: ಆಯ್ತ ಪಿಲಿತ ಕೂಟ ಬಂಡದು ಓಲ ಇಜ್ಜಿ ಐಕೆ ಸರ್ಕಾರದಲ್ಲ ಬೆಂಬಲ ಎಲ್ಲ ಇಜ್ಜಿ ಸರ್ಕಾರ ಆಗ್ಲಿ ಪಿಲಿ ವೇಷ ಆಗ್ಲಿ ಅದೆಲ್ಲ ಟಚ್ ಇಲ್ಲ ಅಂಚೆನೆಟ್ ಸರ್ಕಾರದ ನೆಕ್ಕದಲ್ಲ ಸಾಗ ಇರ್ತ ಮನ್ಪುಜ್ಜಿರಿ
0: ಮಲ್ಪಡ್ ಬಂದದಲ್ಲ ಉಂಡ ಇರ್ನ ಒಂಜಿ ಆಸೆ
1: ಅವು 10 ಜನ ಜಪಡವನಕ್ಕಳು ಒಟ್ಟು ಸೇರಿನ ಮನ್ಪೋಲಿ
0: ಲೇಬಂಡ ಪಿಲಿತ ಟೀಮು ತಂಡ ಮಸ್ತ್ ಉಂಡು ಒಂಜೊಂಜಿ ಇರ್ ಪಂಡಾರ್ ಇರ್ನ ಶಕ್ತಿ ನಗರಡ ಇತ್ತೆ ಒಂಜಿ ನಾಲ್ ಟೀಮ್ ಉಂಡು ಪಂಡಾರ್ ಅಂಚನೆ ಪ್ರತಿ ಒಂಜಿ ಊರುಡು ಉಳ್ಳೇರು ಪಿಲಿತ ಕಲಾವಿದರು ಅಕ್ಲ ಇತ್ತೆ ಗೊಬ್ಬರು ಪಿಲಿತ ಸಹ ಪ್ರದರ್ಶನ ಮಲ್ಪೇರು ಇಲ್ಲಿ ನಡಪೋಪೇರು ಮಾತ ಅಕ್ಲು ಪುದರ್ ಪಡೆಪೇರು ಆಂಡ ಅಕ್ಕೇರಿಗೆ ಅಕ್ಲ ಒಂಜಿ ಕಷ್ಟೋಡು ಸೀಕಡ ಪೂರ್ನಾಗ ಒಂಜಿ ಸಹಾಯ ಮಲ್ಪನ ಅಕ್ಲು ಬಾರಿ ಕಮ್ಮಿ ಅಕ್ಲಿಗೆ ಏರ್ಲ ತಿಕ್ಕುಜೀರು ಸರ್ಕಾರದ ತಿಕ್ಕೋಡಂಡ ಐಕ್ ಮಲ್ಲ ಮಟ್ಟದ ಒಂಜಿ ಸಂಘಟನೆ ಇಲ್ಲಬೋಡು ದಾದಾ ಬನ್ಪಾರ
1: ಐಕ್ ಪೂರಾ ಊರ್ದ ಏರಿಯಾದಕ್ಕುಲ್ಲ ಪೂರಾ ಊರ್ದಕ್ಕುಲ್ಲ ಒಂಜಿ ಐತ ಫಸ್ಟ್ ಇಡ್ದು ಪಿಲಿ ಚಪ್ಪಡ ಒಂದಿತ್ತಿನ ಅಕ್ಲ ಪರಂಪರಾದಕ್ಕಲು ಇತ್ತಿರ ತಕ್ಕಲು ಎದುರುಂತದ್ದು ಒಂಜಿ ಕಮಿಟಿ ಇತ್ತೊಂಜಿ ಎನ್ನ ಊರುಡು ಒಂಜಿ ನಾಲ್ ಟೀಮ್ ಉಂಡು ಅಪ್ಪಗ ಏನ್ ಪನ್ನೋಡು ಇಂದ ಮರ ನಮ್ಮಂಜಿ ಮೂಲ ಮೆಂಬರ್ ಅಕ್ಕ
0: ಬೇತೆ ಮಾತ ಕಲಾವಿದರಿಗೆ ಮತ್ತೆ ಪ್ರಶಸ್ತಿ ತಿಕ್ಕೊಂಡು ಮಾತ ಸರ್ಕಾರದ ಹತ್ರ ಬೇತೆ ಕೊಡಿರು ಪ್ರಶಸ್ತಿ ಸನ್ಮಾನ ಮತ ತಿಕ್ಕೊಂಡು ಅಂಡ ಪಿಲಿತ ವೇಷ ಪಾಡ್ನಗಳಿಗೆ ಸನ್ಮಾನ ಪ್ರಶಸ್ತಿ ತಿಕ್ಕೊನ ಬಾರಿ ಕಮ್ಮಿ
1: ಅಂಚ ಓಲ್ಲ ಅವು ಪ್ರಚಾರ ಲಾತಿಜಿ ಅವು ಈ ಕುಡ್ಲಾಡು ಮಾತ್ರ ಪಿಲಿ ಬರ್ಬ ಅವು ಹಿಂದೆ ಬಂದಿದೆ ಅಂಚ ಮುಲ್ತ ಕುಳಿತ ಒಂದು ಟೀಮ್ ಅಂತ ಒಂದು ಉಳ್ಳೇರಿ ಮುಲ್ತ ಎಮ್ ಎಲ್ ನ ಕುಳಪುರ ಅವಳು ಅವಳು ಪೂರ ಇತ್ತೆ ಅಂಚ ಅಂಚೆ ಇತ್ತೆ ಪೂರ ಅವಂತೆ ಪ್ರಚಾರ ಮಿತ್ತು ಪೋಂಡು ಈ ಪಲಿ ಪಿಲಿ ಬರ್ಬ ಅವು ಪೂರ ಮಂತಿನೇಟು ಪಿಲಿ ವೇಷದೊಂದು ಪ್ರಚಾರ ಮಿತ್ತು ಪೋಂಡು ಆತೆ ಬಕ್ಕ ಗೌರ್ಮೆಂಟ್ ಇದಕ್ಕೆ ಸಹಕಾರ ಪೂರ ಏರ್ಲ
0: ಪಿಲಿ ಗೊಬ್ಬುನ ಕಲಾವಿದರಿಗೆ ದಾಲ ಪ್ರಯೋಜನ
1: ಪಿಲಿ ಗೊಬ್ಬು ನಾಕ್ಲೆಗಿಲ್ಲ ಪ್ರಯೋಜನ ಇಚ್ಚು ಪಿಲಿ ಜಪಡವನ ಹಾಕ್ಲೆಗಿಲ್ಲ ಪ್ರಯೋಜನ ಇಚ್ಚು ಪಿಲಿ ಜಪಡವನ ಹಾಕಲ್ಲ ಅಂತ ಬಂಗನೆ ಬರೋಡ ಹತ್ತಿ ದಾಲ ಗೌರ್ಮೆಂಟ್ ಬಂಡು ದಾಲ ಇಚ್ಚು
0: ರವಿಯನ್ನ ಇರಗ ಪಂಡ ಈತ ವರ್ಷ ಪಿಲಿ ಜಪಡ ಒಂದು ಮಾತ ನಾಲ್ ಮೆಟ್ಲ ಇರ್ ಪುದರ್ ಪಡೆತಾರೆ ಕೆಲ ಸರ್ತಿ ಇರಗ ಮನಸ್ಸಿಗೆ ಆಯ್ನ ಉಂಡ ಯಾವ ಪಿಲಿತ ಗೊಬ್ಬು ಉಂತಾಗ ಅಂದ
1: ಪಂಡ ಎಂಕೆ ಬೊರ್ಚಿ ಬಂಡ ಆಪು ಎಂಕ್ಲಿಗೆ ಮುಳು ದಾಯಿಗೆ ಆಯ್ತ ಪೀರಾವ್ಡು ತಿರುಗುನು
0: ಅವ ಇಲ್ಲಡ ಬರ ಪನ್ಪೇರ
1: ಇಲ್ಲ ಇಲ್ಲದಾಗ್ಲೇಗ್ಲ ಉಪ್ಪಾದ್ರ ಬೇಪದು ಪಾಡೋಡು ಅವು ಚಾಕಿರಿ ಮನ್ಪೋಡು ಅವು ಮನ್ಪೋಡು ಇಂದು ಮನ್ಪೋಡು ರಡ್ಡು ಮುದ್ದಿನ ನಿದ್ರೆ ಇಜ್ಜ ಅಂದ ಅವು ಪೂರ ಕಿರಿಕಿರಿ ಹಾಕೊಂಡು ಕೊಂಚಿ ಇಲ್ಲದಕ್ಲ ಬಕ್ಕಂಜಿನ ಮಂಡ ಈ ಮೂಜಿ ನಾಲ್ಕು ದಿನ ನಿದ್ರೆ ಗಜ್ಜರು ಒಂದು ಐತ ಬೀರೋಡು ತಿರುಗೊಂದು ಪತ್ತೊಂದಿತ್ತು ದಾಲ ಪಾಯ್ದ ಮನ್ಪುನ ದಾಲೆ ಜೊಂಜಿ ಪುದಾರ ಮಾತ್ರ ಆತೆ ಬಕ್ಕ ದಾಲಜ್ಜಿ
0: ಬುಡಿಯರ್ಲತ್ತು
1: ಬುಡುಪುನ ಬನ್ಪುನ ದಾಲಜ್ಜಿ ಎಂಕ್ಲೆ ಮನಸ್ಸಿತ್ತಿನ ಜಪಡೋಲಿ ಬೋಡ್ ಬಂಡ ಜಪಡೋಲಿ ಬರ್ಚಿ ಬಂಡ ಬುಡ್ದು ಬಿಡೋಲಿ ಅಂಡ ಇಂಗ್ಳು ಫಸ್ಟ್ ಇಂಗ್ಳು ಕೆಲವೇರು ಒಂಜಿ ಕಷ್ಟ ಬಂಡದು ಎಂಕ್ಲ ಕಷ್ಟ ಪರಿಹಾರ ಅಣ್ಣ ಪಿಲಿ ಜಪಡ ಒಂದು ಎಪ್ಪುವ ಬಂಡದು ಕೆಲವೇರಿನ ಮನಸ್ಸಿಡು ಇಂಕ್ಲೆ ಕೊಂಚ ಪುದರ್ ಬರೋಡು ಬಂಡದು
0: ಪರಕ್ಕೆದ ಪಿಲಿ ಬಂದು ಪರಕ್ಕೆಗೆ ಬಂದ
1: ಕೆಲವೇರು ಪರಕ್ಕೆಗೆ ಬಂದು ಪಿಲಿ ಜಪಡೋರಿ ಕೆಲವೇರು ನಂಗೆ ಕೊಂಚ ಪುದರ್ ಬರಾಡು ಬಂಡದು ಮಿಡ್ಲ್ ಕ್ಲಾಸ್ ತಕ್ಕಳು ಪೂರ ದಾಲ ಮನ್ಪೇರ ಅವು ಪುದರ್ಗೆ ತಕ್ಕಳು ಜಪಡ ಒಂದು ಬೋಡ್ ಆತಿ
0: ಹಿರಿಯಗೆ ಮನಸ್ಸಿಜ್ಜಿಂಡಲ್ಲ ಕೆಲವು ಜನ ಇರಡಕ್ಕೆ ಏನು ಜರ ರವಿಯಣ್ಣ ಹೆಸರ್ತಿ ಪಿಲಿ ಉಂಡೈರಿನ ಎಂಚ
1: ಅಂಚಕ್ಕೇನು ಬೇರಿ ಮಾ ದಸರಾ ಕೈತಾಲ್ ಕೈತಾಲ್ ಬಂದಾಗ ರವಿಯಣ್ಣ ಪಿಲಿ ಜ ಪಿಲಿ ಜಪಡ ಜಾರ ಅದಾನೆ ಬಂದು ಅಂತಾರ ಇಜ್ಜಪ್ಪ ಜಪಡವೆ ಒಂಜಿ ದಿನ ಹತ್ತ ನಾನೆ ರಡ್ಡು ಮುದ್ದಿನ ಹತ್ತ ಆಪುಜಿ ವರ್ಕೌಟ್ ಆಪುಜಿ ರಡ್ಡು ಮುದ್ದಿನ ಹತ್ತ ಐಕ್ ಒಂಜೈದು ದಿನ ತಮನ್ಪುನು ಪೋಡು ತಿಕ್ಕಾಡು ಒಂಜಿ ದಿನ ಪಿಲಿ ಮನ್ಪುನು ಅವು ದೇವರಿಗೆ ನಾ ನೆಕ್ಕು ಪೋಡ ಅದೇ ಅನ್ ಪಿಲಿ ಜಪಡ ಒಂದಿತ್ತೀನಿ ಆ ಕಟೀಲ್ ತಪ್ಪೆನ ಪುದಾರ್ಡು ಅಂಚೆ ಇತ್ತ ಅಂಚೆ ಒಂಜಿ ದಿನ ಪಿಲಿ ಮನ್ಪುನು ತಿಕ್ಕಾಡು ಪೋಡು ಅದೇ
0: ಅದೇ ಕೆಲವು ಇಲ್ಲ ಇಲ್ಲ ಮಾತ ಒಂದು ಮಲ್ತದೆ ಮಾತ ಇಲ್ಲಕ್ಕೆ ಬಪ್ಪರ
1: ಪಂಡ ಮಾತ ಇಲ್ಲ ಪೋಪುನ ಅಥವಾ ಟೈಮ್ ಇಜ್ಜೆ ಎಂಕ್ಲೆಗೆ ತಿಕ್ಕಿನ ದಿಕ್ಕಿನ ಇಲ್ಲ ಗೊಬ್ಬ ಒಂದು ಪೋಪುನ ಆತಿ
0: ಅದಲ್ಲ ಕೆಲವು ಜನ ಏರ್ ಮಾತ ಬುಕ್ಕಿಂಗ್ ಉಂಡ ಅಂಚ ಮದಲ ಉಂಡ ಇಲ್ಲಡೆ ಬಲೆ ಪಂದು ಲೆಪ್ಪುನಾಕ್ಲ
1: ಎತ್ತಿನಾಕಲು ಉಳ್ಳೇರಿ ಅಂಚ ಲೆತ್ತಿನಾಕಲು ಇಲ್ಲಾಗಲ ಪೋಪ ಅವಳು ಕೆಲವು ಲೆತ್ತಿನಾಕಲು ಕೆಲವು ಇಲ್ಲಡೆ ಉಪ್ಪು ಜೇರಿ ಲೆತ್ತದು ಅಂಚ ತಿಕ್ಕಿನ ಇಲ್ಲ ಗೊಬ್ಬಂದು ಪೋಪ ಅಂಚ ಒಂಜೆ ನಂಕ ಇತ್ತ ಇರು ಲೆತ್ತಾರನ ಇರ್ನ ಇಲ್ಲಾಗ ಐತ್ ಗಂಟೆಗೆ ಬಂದಿದ್ದು ಇಲ್ಲಡ ಪನ್ಪ ಇಂಗಳು ಆತ್ ಗಂಟೆಗೆ ಇಂಗಳು ಪೋದೆತ್ತೋಡು ಪತ್ತು ಇರತ್ತೈದು ಮುಪ್ಪೈ ಇಲ್ಲುಂಡು ಗೊಬ್ಬರ ಪರ್ಮನೆಂಟ್ ಅಂಚ ಐಕ್ ಅವ ಅದು ಟೈಮ್ ತಿಕ್ಕಿನ ಬೇತ ಇಲ್ಲ ಪುರ ಗೊಬ್ಬಂದು ಪೋಪ ಐತ ಒಟ್ಟಿಗೆ
0: ಪಿಲಿ ಪಿದಾಡ್ನಡು ತುಂಬ ಜಂಡೆ ಬತ್ತೊಂದು ದೇವಸ್ಥಾನಗ ಆತನ ಒಂದು ಪೂಜೆ ಆದ ಪಿದಾಡ್ನು ಅವನ ಜಂಡೆದ ಮೆರವಣಿಗೆ ಎಲ್ಲ ಮಾತ ಮಲ್ಪೇರು ಇರ್ನ ಪಿಲಿ ಓಲ್ತು ಪಿದಾಡ್ನು ಎಂಚ
1: ಪಿಲಿ ಎಂಕುಳು ಓಲ್ ರಂಗುಂತ ಅಲ್ತಿರ್ದು ಓಲ್ ಗಣಪತಿ ದೀಪ ಅಲ್ತಿರ್ದು ಜಂಡೆ ಮೆರವಣಿಗೆ ಹೋದು ಒಂದು ಸುತ್ತ ಅದು ಬತ್ತದೆ ಬಕ್ಕ ಪಿಲಿ ಪಿದ ರಂಗುಂತು ಅಲ್ತಿರ್ದೆ ಪಿದಾಡ್ನು
0: ಬೇತೆದಲ್ಲ ದೇವಸ್ಥಾನದಲ್ಲ ಪೂಜೆ
1: ದೇವಸ್ಥಾನ ಒಂದು ಮೂಜಿ ವರ್ಷ ಕಟೀಲು ಕೊನೋದು ಪಿಲಿ ಅಲ್ತಿರ್ದು ಜಪಡ ಒಂದಿತ್ತೆ ಮೂಲು ರಂಗಾಯಿ ಕೂಡಲು ಸೀದಾ
0: ಗಾಡಿ
1: ಅವು ಪೋದು ಬಂದಾಗ ಮಧ್ಯಾಹ್ನ ಹಾಕೊಂಡು ಅಂಚೆ ಟೈಮ್ ಎಷ್ಟು ಹಾಕೊಂಡು ಅಂಚಿತ್ತೆ ಅಡೆ ಪೂಜ
0: ಪಿಲಿ ಆಯ್ನ ಹಿಡ್ದವರ ಆಯ್ನ ಹತ್ತು ಬೇಗ ಬೇಗ ಪಿದಾಡ್ದು ಬೇಗ ಒಂದ್ಯಾತ್ ಮುಗಿಪೇರೆ ಬಡದು
1: ಕಾಂಡಂಜಿ ಒರಂಬ ಗಂಟೆ ದುಲೈ ಒರಂಬ 10 ಗಂಟೆ ಆಪನ್ ಪಿಲಿಬಿದಾಡ್ನಾಗ ಬೊಕ್ಕ ರಾತ್ರಿ 8 ಗಂಟೆ ದುಲೈ ಟ್ರಕ್ ಕುಂತೋಡು ಅವಳು ಕಾರ್ ಸೀಟಿಡ್ ಅಂಚೆನಾಟ್ಟು ಬೇಗ ಬೇಗ ಬಿದಾಡ್ದು ಒಂಜದಿಂತ ಪಿಲಿಯತ್ತಾನ್ ಈ ರಡ್ಡು ಮುದ್ದಿಂತ ಪಿಲಿ ಪೂರ ಮಂತುಂಡ ಈ ಪಿಲಿ ತಗ್ಲ ಸಂಬಳ ಈ ಪೇಂಟರ್ ನಕ್ಲಿಗಳ ಈ ಬ್ಯಾಂಡ್ ತಗ್ಲೇ ಕೊರೇನೆ ಅಸಲಾಪುಚ್ಚು ಅದಕ್ಕೆ ಒಂಜಿ ದಿನ ತಪಿಲಿ ಮನ್ಪುನ್ ಕೆಲವೇ ರಡ್ಡು ದಿನ ತಪಿಲಿ ಮನ್ಪೇರಿ ಕೆಲವೇ ಟೈಮ್ ತಿಕ್ಕು ಅಕ್ಲೇ ಗೊಬ್ಬರ ಆಗ್ಲೇ ವಾಟ್ರ್ ಪೂರಪ್ಪನ್ ಅಂಚೆ ಹಾಕಲು ರಡ್ಡು ದಿನ ತಮನ್ಪೇರಿ ಕೆಲವೇ ಮೂಜಿ ದಿನ ತಮನ್ಪೇರಿ ಆತೆ
0: ರವಿಯನ್ನ ಈತ ವರ್ಷ ಎಂಚ ಪಿಲ್ತೇವೆ ಸಹ ಪಾಡೊಂದುಲ್ಲರು ನನ್ನ ದುಂಬಗ ಇನ್ನು ನಡಪನ ಎಂಚ ಅದಲ್ಲ
1: ಐತ ದುಂಬದ ಬಂಡ ಪಂಡ್ರೆ ಆಪುಜ್ಜಿ ಒಂಜು ವೇಳೆ ಯಾನ ಈತ ಸಮಯ ಮಂತೆ ನನ್ನ ಇನ್ನ ಜೋಕುಲು ಅಲ್ಲ ಮಂತೇರಿ ನಮ್ಮ ಅಂತೇರಿ ಇಜ್ಜಂಡ ಇಜ್ಜಿ ಆ ಗ್ಯಾರಂಟಿ ಬಂದ್ಪುಣದ ಆಲಚ್ಚಿ
0: ಇತ್ತೀರಿಗೆ ಈತ ವರ್ಷ ಅಂದು
1: ಇತ್ತೆ ಹಿಂಗೆ 50 ರೂಪಾಯಿ ಅಂದ
0: ಅಂಡಲ್ಲ ನಲ್ಲಾತು ಈ ರೀತಿ ರೇಟ ಇನ್ನು ದುಂಬು ಕೊನೋಡೊಂದಿಲ್ಲರು
1: ಯಾನಿತ್ತೆ ಬದುಕದು ಒರಿನ ಮುಟ್ಟವೇನು ಕೊನೆ ಈ ಬಂಡಿದ್ದು ಬಕ್ಕ ಬೋಡ ಅನ್ನ ಉಂತಾನಂಡ ಉಂತಾಗ ಆ ಜೋಕುಲಲ್ಲ ಮನ್ಪುಣ ಅನ್ನ ಮನ್ಪಾಡು ಬಂಡಿ
0: ಇಲ್ಲದಕ್ಕೆ ಕೂಡ ಸಪೋರ್ಟ್ ಉಳ್ಳೇರಿ
1: ಉಳ್ಳೇರು ಉಳ್ಳೇರು ಹಾ ಇಲ್ಲದಕ್ಕೂ ಪೂರ ಸಪೋರ್ಟ್ ಉಳ್ಳೇರು
0: ಊರ್ದಕ್ಕಿಲ್ಲ
1: ಊರ್ದಕ್ಕುಲ್ಲ ಸಪೋರ್ಟ್ ಉಳ್ಳೇರು ಊರ್ದಕ್ಕುಲ್ಲ ಸಪೋರ್ಟ್ ಇಜ್ಜಂಡ ಪಿಲಿ ಚಪ್ಪಡವ್ರ ಆಪ್ ಊರ್ದಕ್ಕಿಲ್ಲ ಸಪೋರ್ಟ್ ಉಡೇ ಪಿಲಿ ಚಪ್ಪಡವನ್ ಬಕ್ಕ ಎಂಕಲ ಸಪೋರ್ಟ್ ಉಡ್ದಲ್ಲಾತ್ ಊರ್ದಕ್ಕಲು ಪೂರ ಒಟ್ಟಿಗೆ ಸೇರಿದೆ ಜವನೇರ್ ಪೂರ ಹೆಂಗುಳ್ಳ ಬರ್ಪ ಹೆಂಗುಳ್ಳ ಬರ್ಪ ಅಂಚ ಬಂದಿಟ್ಟು ಪಿಲಿ ಚಪ್ಪಡವನ್ ಬಕ್ಕ ಒರಿಯಾಡ್ದೆ ಆಪುಚ್ಚು
0: ಇದು ಈರನ ದಿನತ್ತ ಒಂಜಿ ಖರ್ಚಿಗೆ ಮಾತ ದಿನ ಕರಿಪೇರೆ ಈರ ಒಂಜಿ ಮೀನ್ದ ಬೇರೆ ಮಲ್ ತಂದಿಲ್ಲ ಏತು ವರ್ಷ ಅಂದ ಈ ಮೀನ್ದ ಬೇರೆ ಮಲ್
1: ಇತ್ತೆ ಮೀನ್ದ ಬೇರೆ ಶುರು ಮಂತದ ಒಂಜಿ 2-3 ವರ್ಷ
0: ಐದು ಬೇತೆ ಬೆಲೆ
1: ದುಂಬು ಇಂಚ ಕೂಲಿ ಬೆಲೆ ಬಂದಿತ್ತು ಐದು ದುಂಬು ಬಿಸ್ನೆಸ್ ಚಾಲಜಿ ಕೂಲಿ ಬೆಲೆ ಬಂದಿತ್ತು ಇದ್ರ ಬಗ್ಗೆ ಇತ್ತೆ ಬೇರೆ ಬಂದ ಮೀನ್ದ ಬೇರೆ ಬಡ್ದು ಕುಲ್ದೆ ಅವು ಕೊರ ನಡೆದು ಬೊಕ್ಕ
0: ಇತ್ತೆ ಈ ಬೇರೆ ಇರ್ನ ಕೈ 10 ದಿನ ಇಂಚ
1: ಇತ್ತೆ ಸಾಧಾರಣ ಈ ಬೇರೆ ಅಲ್ಲ ತೊಂದರೆ ಇಜ್ಜಿ ನಡಪು ಒಂದು ದಿನ ತಿಕ್ಕು ಒಂದು ದಿನ ತಿಕ್ಕು ಉಪ್ರದ ಅಂಚಪುರ ಉಂಟು ಒಂದಿನ ಜಾಸ್ತಿ ತಿಕ್ಕುನು ಒಂದಿನ ಕಮ್ಮಿ ತಿಕ್ಕುನು ಒಂದಿನ ದಾಲ ಮೀನು ಖಾಲಿ ಆಯ್ತಂಡ ದಾಲ ತಿಕ್ಕುಚ್ಚು
0: ಇರ ಇಲ್ಲಿ ಲೇಡಪ್ಪ ಪೂಜಾರ ಮೀನು ಬತ್ತೊಂದು
1: ಇಲ್ಲಿಲ್ಲ.

0: ರೇಡಿಯೋ ಸಾರಂಗ್ 107.8 FM ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಮಂಗಳೂರಿನಲ್ಲಿ ನಡೆದ ಜಿಲ್ಲಾ ಪತ್ರಕರ್ತರ ಸಮ್ಮೇಳನದಲ್ಲಿ ಮಾತನಾಡಿದ ವಿಜಯ ಕರ್ನಾಟಕದ ಸ್ಥಾನೀಯ ಸಂಪಾದಕರಾದ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
1: ಎಲ್ರಿಗೂ ನಮಸ್ಕಾರ. ಪ್ರಸ್ತುತ ಮತ್ತು ಭವಿಷ್ಯದ ಮಾಧ್ಯಮದ ಬಗ್ಗೆ ಮಾತಾಡಲಿಕ್ಕೆ ಇಲ್ಲಿ ಹೇಳಿದ್ದಾರೆ. ಬಹುಶಃ ಇದು ಚರ್ಚೆಗೆ ಆಗಬೇಕಾದ ಮತ್ತು ನೀವೆಲ್ಲ ಅದನ್ನು ತಿಳ್ಕೊಳ್ಬೇಕಾದ ವಿಷಯ. ನಾನು ಒಂದು ಉದಾಹರಣೆಯೊಂದಿಗೆ ಆರಂಭಿಸ್ತೇನೆ. ಒಂದು ಊರಿನಲ್ಲಿ ಬರಗಾಲ ಇತ್ತು. ಅಲ್ಲಿ ಎಲ್ಲರೂ ಊರಿನವರು ಒಟ್ಟು ಸೇರಿ ಒಂದು ಪ್ರಾರ್ಥನೆ ಮಾಡುವ, ಮಳೆಗಾಗಿ ಪ್ರಾರ್ಥನೆ ಮಾಡುವ ಅಂತ ಸೇರ್ತಾರೆ. ಆವಾಗ ಒಂದು ಪುಟ್ಟ ಬಾಲಕ ಅಲ್ಲಿ ಬರ್ತಾನೆ. ಅವನ ಕೈಯಲ್ಲಿ ಕೊಡೆ ಇರುತ್ತೆ. ಅದು ಆ ಬಾಲಕನ ವಿಶ್ವಾಸ, ಮಳೆ ಬರಬಹುದು ಅನ್ನುವ ವಿಶ್ವಾಸ. ಒಬ್ಬ ಅಪ್ಪ ತನ್ನ 1 ವರ್ಷದ ಮಗುವನ್ನು ಮೇಲಕ್ಕಿಗೆ ಚುಮ್ಮಿ ಹೀಗೆ ಹಿಡ್ಕೊಳ್ತಾನೆ. ಆ ಮಗು ನಗ್ತಾ ಇರ್ತದೆ. ಆ ಮಗುವಿಗೆ ಆ ಅಪ್ಪನ ಮೇಲೆ ಭರವಸೆ, ಕೆಳಗೆ ನನ್ನ ಬಿಡುವುದಿಲ್ಲ ಅನ್ನುವ ಒಂದು ಭರವಸೆ. ನಾವೆಲ್ಲರೂ ರಾತ್ರಿ ಮಲಗುತ್ತೇವೆ, ನಾಳೆ ಬೆಳಿಗ್ಗೆ ಎದ್ದೇಳ್ತೇವೋ ನಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ನಾವೆಲ್ಲರೂ ಕೂಡ ಅಲರಾಮ್ ಇಡ್ತೇವೆ, ನಾಳೆ ಬೆಳಿಗ್ಗೆ ಇಷ್ಟು ಗಂಟೆಗೆ ಎದ್ದೇಳಬೇಕು ಅಂತ. ಅದು ನಮ್ಮ ನಂಬಿಕೆ. ಈ ವಿಶ್ವಾಸ, ಈ ಭರವಸೆ, ಈ ನಂಬಿಕೆ, ಇದು ಮೂರು ಕೂಡ ಮಾಧ್ಯಮ ಕ್ಷೇತ್ರದಲ್ಲಿ ಮತ್ತು ಪತ್ರಕರ್ತರಲ್ಲಿ ದೂರ ಆಗ್ತಾ ಇದೆ ಅನ್ನೋ ಒಂದು ಆತಂಕ. ನಾವು ನಮ್ಮನ್ನು ವಿಮರ್ಶೆ ಮಾಡಬೇಕಾದ ಸಂದರ್ಭ ಇದು. ಈ ಮೂರನ್ನು ಕೂಡ ಉಳಿಸಿಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಂಡ್ರೆ, ನಮ್ಮ ಮಾಧ್ಯಮ ಭವಿಷ್ಯದಲ್ಲಿ ಇನ್ನೂ ಚೆನ್ನಾಗಿ ಕೆಲಸ ಮಾಡುವ ಅವಕಾಶ ಇದೆ ಅಂತ ಹೇಳ್ತಾ, ಮಾಧ್ಯಮದ ಭವಿಷ್ಯವನ್ನು ತಿಳ್ಕೊಳ್ಬೇಕಾದ್ರೆ ಪ್ರಸ್ತುತತೆಯನ್ನು ನಮಗೆ ಗೊತ್ತಿದೆ. ನಾವು ಮಾಧ್ಯಮದ ಪೂರ್ವವನ್ನು ಕೂಡ ತಿಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಮಟ್ಟಿಗೆ. ನಿಮ್ಗೆ ಗೊತ್ತಿರ್ಬೋದು ಮಾಧ್ಯಮದ ಬೆಳವಣಿಗೆ ಹೇಗೆ ಆಯಿತು ಅಂತ ಗೊತ್ತಿರ್ಬೋದು. ಆರಂಭದಲ್ಲಿ ಮಾಧ್ಯಮ ಹೇಗೆ ಬಂತು ಅಂದರೆ, ಅದು ಇಟಲಿಯ ವೆನಿಸ್ ನಗರದಲ್ಲಿ ಒಂದು ಗೋಡೆಯಲ್ಲಿ ವಿಷಯವನ್ನು ಬರೀತಾ ಇದ್ರು, ಅದನ್ನು ಎಲ್ಲರೂ ಬಂದು ಓದ್ತಾ ಇದ್ರು. ಸ್ವಲ್ಪ ಮುಂದೆ ಹೋದಾಗ ಓದುವುದಕ್ಕೆ ಒಂದು ಗೆಜೆಟ್ ಅಂತ ನಾಣ್ಯವನ್ನು ಕೊಡಬೇಕು ಅಂತ ಹೇಳಿದರು. ಹಾಗೆ ಆ ಗೆಜೆಟ್ ನಾಣ್ಯವನ್ನು ಕೊಡುವುದು, ಓದುವುದು, ವಿಷಯವನ್ನು ತಿಳ್ಕೊಳ್ಳೋದು, ಅಂದರೆ ಸತ್ಯ ವಿಷಯವನ್ನು ತಿಳಿಸ್ಕೊಳ್ಳೋಕ್ಕೋಸ್ಕರ ಈ ವಿಷಯ ಬಂತು, ಈ ಒಂದು ಮಾಧ್ಯಮ ಬಂತು. ಅದಕ್ಕಾಗಿ ಅದರ ಮುಂದೆ ಗೆಜೆಟ್ ಅನ್ನುವ ಪತ್ರಿಕೆಗಳು ಬಂತು. ನಿಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತಕ್ಕೆ ಬೆಂಗಾಲ್ ಗೆಜೆಟ್ ನಿಮ್ಗೆ ಗೊತ್ತಿರ್ಬೋದು. ಜೇಮ್ಸ್ ಅಗಸ್ಟ್ ಸಿಕ್ಕಿ ಅವರು ಪತ್ರಿಕೆಯನ್ನು ತಂದರು. ಆ ಸಂದರ್ಭದಲ್ಲಿ ಏನಿತ್ತು, ಪ್ರಭುತ್ವದ ವಿರುದ್ಧ ಅಥವಾ ಪ್ರಭುತ್ವವನ್ನು ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಪ್ರಭುತ್ವದ ಎಚ್ಚರಿಕೆಯನ್ನು ಮೂಡಿಸುವ ದೃಷ್ಟಿಯಿಂದ ಆ ಪತ್ರಿಕೆಗಳು ಬರ್ತಾ ಇತ್ತು. ಆವಾಗ ಏನಾದರೂ ತಪ್ಪು ಮಾಡಿದರೆ ಅವ್ರಿಗೆ ಏನು ಮಾಡ್ತಾ ಇದ್ರು ಅಂದರೆ ದೇಶದಿಂದ ಗಡೀಪಾರು ಮಾಡ್ತಾ ಇದ್ರು. ಆವಾಗ ಕೂಡ ಪತ್ರಿಕೆಯ ವಿರುದ್ಧ ಒಂದು ವ್ಯವಸ್ಥೆಗಳಿತ್ತು, ದೇಶದಿಂದಲೇ ಗಡೀಪಾಡು ಮಾಡ್ತಾ ಇದ್ರು. ಅದರ ನಂತರದಲ್ಲಿ ನಾವು ನಮ್ಮ ಮಂಗಳೂರು ಸಮಾಚಾರ ಅಂದರೆ ಕನ್ನಡದ ದಿನಪತ್ರಿಕೆ ಆರಂಭವಾದ್ದು ಮಂಗಳೂರಿನಿಂದ, ಮಂಗಳೂರು ಸಮಾಚಾರ ಅನ್ನೋದು. ನಿಮ್ಗೆ ಗೊತ್ತಿರ್ಬೋದು ಫಾದರ್ ಹರ್ಮನ್ ಮೊಗ್ಲಿಂಗ್ ಅವರು ಅದನ್ನು ಆರಂಭಿಸಿದರು. ಆವಾಗ ಒಂದು ಅವರ ಉದ್ದೇಶ ಏನಿತ್ತು, ಸತ್ಯ ವಿಷಯಗಳನ್ನು, ಮಾಹಿತಿಯನ್ನು ಜನರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಆ ಪತ್ರಿಕೆಯನ್ನು ಆರಂಭಿಸಿದರು. ಹೀಗೆ ಸತ್ಯ ವಿಷಯಗಳು ತಿಳಿಸ್ಕೋಸ್ಕರ ಈ ಪತ್ರಿಕೆಗಳು ಆರಂಭದಲ್ಲಿ ಆರಂಭ ಆಯಿತು, ಶುರುವಾಯಿತು. ಅದರ ನಂತರ ಇದು ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಂಡಿತು. ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ಸ್ವಾತಂತ್ರ್ಯ ಚಳವಳಿ ನಿಮ್ಗೆ ಗೊತ್ತಿರ್ಬೋದು. ಸ್ವಾತಂತ್ರ್ಯದಲ್ಲಿ ಕೂಡ ಅನೇಕ ಪತ್ರಿಕೆಗಳು ಆಯಿತು. ಆಗ ಒಂದೇ ಉದ್ದೇಶ ಇದ್ದದ್ದು, ಆಗ ಪತ್ರಿಕೆಗಳಿಗೆ ಒಂದು ಉದ್ದೇಶ ಇತ್ತು. ಆ ಉದ್ದೇಶ ಒಂದೇ ಇದ್ದದ್ದು ಅಂದರೆ ಸ್ವಾತಂತ್ರ್ಯ ಪಡ್ಕೊಳ್ಬೇಕು ಅಂತ. ಅದರ ನಂತರ ಪತ್ರಿಕೆಗಳು, ಅನೇಕ ಪತ್ರಿಕೆಗಳು ಕೆಲಸ ಮಾಡಿದವು. ಆವಾಗ ಏನು ಉದ್ದೇಶ ಇತ್ತು, ನಮ್ಮ ಅಭಿವೃದ್ಧಿ ಆಗಬೇಕು, ಬೇರೆ ಬೇರೆ ರಂಗದಲ್ಲಿ ನಾವು ಮೇಲೆ ಹೋಗಬೇಕು ಅನ್ನೋ ಬೇರೆ ಬೇರೆ ಉದ್ದೇಶ ಇಟ್ಟುಕೊಂಡು ಒಂದು ಸದುದ್ದೇಶದಿಂದ ಪತ್ರಿಕೆಗಳು ಆರಂಭ ಆಯಿತು, ಅಥವಾ ಅದು ಮುಂದುವರಿಯಿತು. ಪತ್ರಿಕೆಗಳು ಹೀಗೆ ಮುಂದುವರಿಯುತ್ತಾ ಒಂದು ಹಂತದಲ್ಲಿ ಪತ್ರಿಕಾ ರಂಗ ಪತ್ರಿಕೋದ್ಯಮ ಆಯಿತು. ಪತ್ರಿಕೋದ್ಯಮ ಆಗುವಾಗ ಏನಾಯಿತು ಅಂದರೆ, ಯಾವುದೇ ಉದ್ಯಮ ನೀವು ತಗೊಂಡ್ರೂ ಕೂಡ ಅದರಲ್ಲಿ ಲಾಭ ನಷ್ಟದ ಒಂದು ಲೆಕ್ಕಾಚಾರಗಳು ಶುರುವಾಯಿತು. ಆ ಲಾಭ ನಷ್ಟದ ಲೆಕ್ಕಾಚಾರಗಳು ಶುರುವಾಗುವಾಗ ನಮಗೆ ನಮ್ಮ ಮೂಲ ಉದ್ದೇಶಗಳು, ವಿಶ್ವಾಸಾರ್ಹತೆ, ಇದೆಲ್ಲವೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಕಾಡಲಿಕ್ಕೆ ಶುರುವಾಯಿತು. ಯಾವುದು ಪ್ರಶ್ನಾರ್ಥಕ ಚಿಹ್ನೆಗಳು ಕಾಡ್ತಾ ಇದೆ ಅನ್ನೋದನ್ನು ನಾವು ಒಪ್ಪಿಕೊಳ್ಬೇಕಾಗಿದೆ. ಇಲ್ಲಿ ನಾನು ಏನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ, ಅದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆಗಳು, ಯಾವುದೇ ನಮ್ಮ ಸಂಸ್ಥೆಗೆ ಸಂಬಂಧಿಸಿದ ಅನಿಸಿಕೆಗಳಲ್ಲ. ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ. ಈಗ ಈ ಲಾಭ ನಷ್ಟದ ಲೆಕ್ಕಾಚಾರಗಳು ಬಂದಾಗ ಪತ್ರಿಕೆಗಳು ಬೇರೆ ಬೇರೆ ಆಯಾಮಗಳನ್ನು ಪಡ್ಕೊಂಡವು. ಅದು ಈ ಒಂದು ಕವಲು ದಾರಿಯಲ್ಲಿ ಇರುವಾಗಲೇ ನಮಗೆ ಸೋಷಲ್ ಮೀಡಿಯಾದ ಎಂಟ್ರಿ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಎರಡು ಸಾವಿರದ ಎರಡರಲ್ಲಿ ಆರ್ಕುಟ್ ಅಂತ ಒಂದು ಸಾಮಾಜಿಕ ಜಾಲತಾಣ ನಿಮ್ಗೆ ಗೊತ್ತಿರ್ಬೋದು ಕೆಲವರಿಗೆ ಶುರುವಾಯಿತು. ಈ ಸಂದರ್ಭದಲ್ಲಿ ಪತ್ರಿಕೆಗಳು ಮುಗಿದೇ ಹೋಯಿತು, ಅಥವಾ ಟಿವಿ ಬಂದಾಗ ಪತ್ರಿಕೆಗಳು ಮುಗಿದೇ ಹೋಯಿತು ಅನ್ನುವ ಒಂದು ಆತಂಕ ಇತ್ತು. ಹಾಗೆ ಆಗಲಿಲ್ಲ. ಆರ್ಕುಟ್ ಅಂತಹ ಸೋಷಲ್ ಮೀಡಿಯಾಗಳು ಬಂದಾಗ ಪತ್ರಿಕೆ ದೊಡ್ಡ ಸವಾಲಾಗ್ತದೆ ಅಂತ ಇತ್ತು, ಅದು ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂದರೆ ಅಲ್ಲಿಯೂ ಕೂಡ ಬಹಳ ಕಾಂಪಿಟೇಷನ್ ಇತ್ತು. 2006ರಲ್ಲಿ ಫೇಸ್ಬುಕ್ ಬಂತು, ಟ್ವಿಟರ್ ಬಂತು, ಬೇರೆ ಬೇರೆ ಮಾಧ್ಯಮಗಳು ಬಂತು, ಸೋಷಲ್ ಮೀಡಿಯಾದ ಮತ್ತೊಂದು ಮುಖಗಳೆಲ್ಲ ಬಂತು. ಆದರೆ ಅದು ಕೂಡ ವ್ಯಾಪಕವಾಗಿ ಹರಡುವಲ್ಲಿ ಯಶಸ್ವಿಯಾಯಿತು, ಮತ್ತು ನಮ್ಮ ಸಿಟಿಸನ್ ಜರ್ನಲಿಸಂ ಅನ್ನೋ ಒಂದು ಪರಿಕಲ್ಪನೆ ಏನಿತ್ತು ಅದು ಜೋರಾಗಿ ಆಮೂಲಕವಾಗಿ ಆಗಲಿಕ್ಕೆ ಶುರುವಾಯಿತು. ಆರ್ಕುಟ್ 2014ರಲ್ಲಿ ಬಂದಾಯಿತು. ಕಾರಣ ಏನು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ತುಂಬ ಕಾಂಪಿಟೇಷನ್ ಇದೆ, ತಂತ್ರಜ್ಞಾನದ ಅಪ್ಗ್ರೇಡೇಷನ್ ಇದೆ, ಅದು ಅದಕ್ಕೆ ಆ ಕಂಪನಿಗೆ ಅದನ್ನು ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ. ಹಾಗೆ ಅದು ಬಂದಾಯಿತು. ಅದರ ನಂತರ ಸುಮಾರು 2009ರಲ್ಲಿ ನಿಮ್ಮ ವಾಟ್ಸಪ್ ಅನ್ನುವ ಒಂದು ಆ್ಯಪ್ ಬಂತು. ಈ ಆ್ಯಪ್ ನಾವು ಪ್ರತಿನಿತ್ಯ ಎಲ್ಲರೂ ವಿದ್ಯಾರ್ಥಿಗಳಿಂದ ಸೇರಿ ಎಲ್ಲರೂ ಕೂಡ ರಾತ್ರಿ ಮಲಗುವಾಗ ಕೊನೆಗೆ ನೋಡುವಂಥದ್ದು, ಮತ್ತು ಬೆಳಿಗ್ಗೆ ಎದ್ದ ತಕ್ಷಣ ಪ್ರಥಮವಾಗಿ ನೋಡುವಂತಹ ಒಂದು ಆ್ಯಪ್ ಆಗಿ ಪರಿಣಮಿಸಿದೆ. ಈ ರೀತಿ ಸೋಷಿಯಲ್ ಮೀಡಿಯಾಗಳ ನಡುವೆ ಮಾಧ್ಯಮಗಳು, ವಿಶೇಷವಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮಗಳು ಪೈಪೋಟಿಯಲ್ಲಿ ಕೆಲಸ ಮಾಡುವ ಸಂದರ್ಭ ಪ್ರಸ್ತುತ ಇದೆ. ಅನೇಕ ಸುಳ್ಳುಗಳ ಸಂತೆಯ ನಡುವೆ ನಾವು ಸತ್ಯವನ್ನು ಹುಡುಕಿಕೊಡುವಂಥ ಜವಾಬ್ದಾರಿ ನಮ್ಮ ಮಾಧ್ಯಮಕ್ಕಿದೆ, ಅದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಈ ಒಂದು ಹಂತದಲ್ಲಿರುವಾಗ ಇದು ಪ್ರಸ್ತುತ ಪರಿಸ್ಥಿತಿ, ಆದರೆ ಭವಿಷ್ಯದ ಪರಿಸ್ಥಿತಿಯನ್ನು ಊಹಿಸುವುದು ನಿಮಗೆ ಸಾಧ್ಯ ಆಗ್ತದೆ. ಈಗ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಆಯಾಮಗಳು ಬರಬಹುದು, ಆದರೆ ಮಾಧ್ಯಮ ಕೂಡ ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿ ಪರಿಣಾಮಕಾರಿಯಾಗಿ ಕೆಲಸ ಮಾಡತಕ್ಕಂಥ ಶಕ್ತಿಯನ್ನು ಹೊಂದಿದೆ. ಯಾಕೆಂದರೆ ಅದರಲ್ಲಿ ವಿಶ್ವಾಸಾರ್ಹತೆ ಇದೆ, ಒಂದು ಬದ್ಧತೆ ಇದೆ, ಒಂದು ಭದ್ರವಾದ ವ್ಯವಸ್ಥೆ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಅನೇಕ ಮಂದಿ ಆ ವಿಷಯವನ್ನು ಉಲ್ಲೇಖ ಮಾಡಿದರು, ಅದಕ್ಕೆ ಇಂಥ ಒಂದು ಸಿಸ್ಟಮ್ ಅಂತ ಇಲ್ಲ. ಬಟ್ ಇಲ್ಲಿ ನಮ್ಮ ಮಾಧ್ಯಮ, ವೃತ್ತಿ ಮಾಧ್ಯಮ, ಇದು ದೃಶ್ಯ ಮಾಧ್ಯಮ ಇರ್ಬೋದು ಅಥವಾ ನಮ್ಮ ಮುದ್ರಣ ಮಾಧ್ಯಮ ಇರ್ಬೋದು, ಅದರಲ್ಲಿ ಒಂದು ವ್ಯವಸ್ಥೆ ಇದೆ, ಅದಕ್ಕೆ ಒಂದು ನಿಯಮ ಇದೆ. ಇದೆಲ್ಲವನ್ನು ಪಾಲಿಸಿದಾಗ ಮಾತ್ರ ಸಶಕ್ತವಾಗಿ ಒಂದು ಮಾಧ್ಯಮ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲ ಪತ್ರಕರ್ತರಿಗೂ ಇದೆ. ಇನ್ನು ಸೋಷಿಯಲ್ ಮೀಡಿಯಾ ಈಗ ಈ ಕಾಲಘಟ್ಟ ಹೇಗಿದೆ ಅಂದರೆ ಒಂದು ವೈರಲ್ ಯುಗ ಅಂತ ಹೇಳಬಹುದು. ಈಗ ವೈರಲ್ ಯುಗ, ಈ ವೈರಲ್ ಯುಗದಲ್ಲಿ ನಾವು ಅತ್ಯಂತ ಶ್ರದ್ಧೆಯಿಂದ, ನಿಷ್ಠೆಯಿಂದ ಮತ್ತು ವಿಶ್ವಾಸಾರ್ಹತೆಯಿಂದ ಕೆಲಸ ಮಾಡಬೇಕಾದ ಸವಾಲು ಎಲ್ಲ ಪತ್ರಕರ್ತರಿಗಿದೆ, ಮುಂದೆ ಬರುವಂಥ ಎಲ್ಲ ಯುವ ಪೀಳಿಗೆ ಪತ್ರಕರ್ತರಿಗೂ ಕೂಡ ಇದೆ. ಅದನ್ನು ಮಾಡಿಕೊಂಡು ನಾವು ಭವಿಷ್ಯದಲ್ಲಿ ಒಳ್ಳೆಯ ಪತ್ರಿಕೆಗಳನ್ನು, ಒಳ್ಳೆಯ ದೃಶ್ಯ ಮಾಧ್ಯಮವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಹೆಚ್ಚಿನ ವಿಷಯಗಳನ್ನು ಇನ್ನು ನಮ್ಮ ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ, ಅವರು ಮಂಡನೆ ಮಾಡ್ತಾರೆ, ಸುದೀರ್ಘವಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಈ ವೈರಲ್ ಯುಗದಲ್ಲಿರುವ ನಮ್ಮ ಈ ಸಂದರ್ಭದಲ್ಲಿ ಈ ಸೋಷಿಯಲ್ ಮೀಡಿಯಾ ಅನ್ನುವ ಈ ಒಂದು ವ್ಯವಸ್ಥೆಗೆ ಒಂದು ಕಾನೂನಾತ್ಮಕವಾದ ಒಂದು ನಿಯಂತ್ರಣ ಅಗತ್ಯ ಇದೆ. ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡುವ ಯೋಚನೆಗಳನ್ನು, ಯೋಜನೆಗಳನ್ನು ಹಾಕಿಕೊಳ್ಳುವ ಅಗತ್ಯ ಇದೆ ಅಂತ ಹೇಳ್ತಾ, ಇದನ್ನು ನಿಯಂತ್ರಣ ಮಾಡಿದರೆ, ಅದನ್ನು ಪಾಸಿಟಿವ್ ಆಗಿ ಬಳಸಿಕೊಂಡ್ರೆ ನಮಗೂ ಪೂರಕ ಆಗತ್ತೆ ಮತ್ತು ಸಮಾಜಕ್ಕೂ ಪೂರಕ ಆಗ್ತದೆ ಅಂತ ಹೇಳ್ತಾ, ಅದಕ್ಕೊಂದು ನಿಯಂತ್ರಣ ಬರಲಿ ಮತ್ತು ಇದಕ್ಕೆ ನಮ್ಮ ಇರುವಂಥ ವ್ಯವಸ್ಥೆಗೆ ಹೆಚ್ಚು ವಿಶ್ವಾಸಾರ್ಹತೆ ಬರಲಿ, ಹೆಚ್ಚು ಬದ್ಧತೆ ಬರಲಿ, ನಮ್ಮ ಹಿಂದಿನ ಪತ್ರಕರ್ತರ ಹಾಗೆ ಅದಕ್ಕೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತೇನೆ. ನಮಸ್ತೆ.
2: ಇಷ್ಟವರೆಗೆ ಶ್ರೀ ರವೀಂದ್ರ ಶೆಟ್ಟಿ ಇವರ ಮಾತುಗಳನ್ನು ಕೇಳಿದ್ರಿ. ಇದು ರೇಡಿಯೋ ಸಾರಂಗ 107.8 FM.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ, ಭಾಗವತರು, ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಚ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ 7ನೇ ಕಂತು.

0: ಗೊತ್ತಿಲ್ಲಕ್ಕ ಬತ್ತಿಲ್ಲ
1: ಏನ ಬಿಡದಿ
0: ಗೊತ್ತು
1: ನೆನಪುಂಡ
0: ನೀರನ್ನ ಕಂಡಿ
1: ಬಕ್ಕ
0: ಗೊತ್ತು
1: ಇಲ್ಲಿದ್ದ ದಿನವು ನಮ್ಮ ಎಲ್ಲಿ ಇಲ್ಲಿ ಕಟ್ಟದ ಪ್ರಥಮ ರಾತ್ರಿ ಜೀವನದ ಶುಭ ರಾತ್ರಿ ಖಂಡನೆ ಬಿಡದಿ ಒಂಜಾಪನ ರಾತ್ರಿ ಎದ್ದೆದಿನ ಚಿಂತನೆ ಮಲ್ಪನ ರಾತ್ರಿ ಎದ್ದೆದಿನ ನೆನೆ ಪಟೊಣ್ಣ ರಾತ್ರಿ ನಮ್ಮ ಜೀವನದ ಬದುಕು ವೃದ್ಧಾಪನ ರಾತ್ರಿ ನಮ್ಮ ಜೀವನದ ಬದುಕನ್ನು ವಿಮರ್ಶೆ ಮಲ್ಪನ ರಾತ್ರಿ ನಮ್ಮ ಜೀವನದ ಶುಭೋದಯ ರಾತ್ರಿ ನಮ್ಮ ಜೀವನದ ಸಂತೋಷದ ರಾತ್ರಿ ನಮ್ಮ ಜೀವನದ ತುರನ್ನು ಕೊತ್ತವನ ರಾತ್ರಿ
0: ಯಾವ ಉಂಟಾರೆ ಒಂದೇ ರಾತ್ರಿ ಗೊತ್ತು ನಿಂಕಿಲ್ಲ ನನ್ನ ಬೇಕೆ ರಾತ್ರಿ ಆಯ್ತು ಅರ್ಥದಲ್ಲ ಗೊತ್ತಿಜ್ಜಿಂದ ಅತ್ತಿ ಅಣ್ಣ ಕಾರಣ ಉಂಡು ಈರಿ ಈರಿನ ಮನಸ್ಸದ ಆಸೆನೆ ತೀರ್ಪುಡು ಬರಂಗಿಲ್ಲ ರೀ ಅಂಚಾಂದ್ ಎನ್ನ ಎಂಕ್ಲ ಎನ್ನ ಉಡಲಡು ಆಸೆ ಇಜ್ಜಿಂದ ಆಲೋಚನೆ ಮಾಡ್ಕೊಡ್ತು
1: ಆಸೆ ತಿಳಿದ್ರಿ
0: ಈರಿ ಕೈತಲ್ ಬಂದಾಗ ಅಂದ್ರೆ ದೂರ ಹೋಗಿಲ್ಲ ಬಲವಾಯ್ನ
1: ಕಾರಣ
0: ಈರಿ ಅಂದ್ರೆ ಕೈತಲ ಬರೆಯರವಲ್ಲಿ ದೂರ ಒಂದು ದೂರ ಒಂದು ದೂರ ದೂರ ದೂರ ದೂರ
1: ಈಗ ಮಂಡ್ಯ ಸಮಸ್ಯೆ ನೇರು ದುಬ್ಬೆ ಬಂದ್ರವಲ್ಲಿ ಸನ್ನಿ ಬಿತ್ತು ನನಗೆ ನನೇ ಅನ್ಕೋದು ಬೀದಿ ಬರೋದು ನಿನ್ನ ದುಂಬೆ ಬಂಡ್ರ ಬಲ್ಲಿತ್ತಿನ ಇಲ್ಲಿ ಒಂದತ್ತ ಇಯೇ ಬಂಡ ದೂರ ದೂರ ಬಂಡ
0: ದೂರ ದೂರ ಇಲ್ಲಿ
1: ಬಗ್ಗೆ ಹೌದಾ
0: ಕಾರಣ ಉಂಟು
1: ದಾನೆ ಮಂಡಲ ದಿನ
0: ಅವಾಪುಜಿ ಈ ಗಳಿಗೆರೆದ ಪಕ್ಕನೆ ವೃತಾಚರಣೆ ಮಲ್ಪೋಡು ನಿಷ್ಠೆಡು ನಿಯಮಡು ಉಪ್ಪೋಡು ಎನ್ನಮೇ ಈ ಮುಟ್ಟು ಲೆಕ್ಕ ಇಚ್ಚಿ ತಪ್ಪಿಸಿಲ್ಲ ಯಾ ನೀರೇನು ಮುಟ್ಟು ಲೆಕ್ಕ ಇಚ್ಚಿ ಮಾತ್ರ
1: ಅತ್ತೆ ದೇಹ ಸುಖ ಪಡೆದು
0: ಬೊಕ್ಕಲ ಒಂದು ಕಾರಣ ಉಂಟು ಇರ್ ದಿನೋಲ ಬೆನ್ನೊಂದು ಬತ್ತಂಡ ಕೊಂಜಿ ಪಣವು ನಿನ್ ಕೊರಿಯರ್ ನಂಡ ನಲ್ಪತ್ತ ಎಣ್ಮ ದಿನ ಹುಂಡಿಗೆ ಪಾಡ್ಲ
1: ಆ
0: ಹುಂಡಿದ ಪಣವನು ತರೇಕ ಮೇಕ ಮೀದಿ ಈರ್ಲ ಯಾಳ್ಲ ಕೊಲ್ಲೂರು ಮುಟ್ಟ ಹೋದು ಅಪ್ಪನ ಸನ್ನಿಧಾನ ಗೊಪ್ಪಿಸಾದ ಬತ್ತಿನಡೆಗೆ ವೃತ ಸಮಾಪ್ತಿ
1: ಕಂಡನಿ ಬೆನ್ಪುಣ ಐತೆಂದ್ರೆ ಬಿಡದಿ ಪರಚಯನ ಯಾನು ಕೊಡತ್ತೆ ಕೊರ್ನ ಪಾನ ಹೊಡ್ರಿ ನಿನ್ನ ಪಾಲಕ್ಕೆ ಸಂದನ
0: ಈರಿನ ಬಗ್ಗೆ ವಿಶ್ವಾಸ ಉಂಟು ಈರ ಮನಸ್ಸು ಮಲ್ ತರ್ನಂಡ ಒಂದೊಂದು ದಿನ ರಡ್ ರಡ್ ಮೂಜು ಮೂಜು ಕೊಡಿ ಹೋದು ಬರ್ತದಿಲ್ಲ
1: ಖಂಡಿತವಾದ ಬುಡೆದಿನ ಆಸೆಯನ್ನು ಈಡೇರಿಸ ತೀರನ್ನ ಖಂಡನೆ ಅತ್ತೆ ಬುಡೆದಿನ ಆಸೆಯನ್ನು ಈಡೇರಿಸ ಬಡದು ಅನ್ನ ಕಂಕಣ ಬದ್ದೆ ಅದು
0: ಎನ್ನ ಖಂಡನೆ ದೇವರಲ್ಲ ಕಂದನ ಅರಮನೆ
1: ಅಲ್ಲ
0: ಗೊತ್ತು
1: ಹೊಂದಾಣಿಕೆ ಅಂಡ ದೇವೇರಿ ದಿನ ಭೂತ
0: ಈರ ಬಗ್ಗೆ ಅಭಿಮಾನ ಉಂಟು ಅಂಚಾದಿ
1: ಖಂಡಿತ ಕೊಡದು ಕೊರತೆ ನಿನ್ನ ದೇಹ ಸಂಪರ್ಕ ಬಯಕುಜಿ ನಲ್ಪತ್ತೇಳು ದಿನ ಮಟ್ಟ ಆಸೆ ಇದ್ದಂಕ ಆಸೆನ ಪುರ ಮರತೆ ದೇವರಿಗೆ ಸಮರ್ಪಣೆ ಮಲ್ದೆ ರಾತ್ರಿ ಗೊತ್ತು ನನಗೆ ಇಲ್ಲ ನನ್ನ ಯಜಮಾನ ಮಂಡ್ಯ ಸರಿ ನನಗೆ ಭದ್ರಬಾಯಿನ ಮಾಡಿ ಬತ್ತು ಅಂತದ ನಟ್ಟು ನಾಯನ ಮಗಲೇ
0: ಕಣುಡಿಸಿ ಕಟ್ಟಿಡಿ
1: ಎಲ್ಲರೂ
0: ಬೇಕ ನಂಗೆ ಲವ್ ಐತಿ ಒಂದು ಸಂಗತಿ ಉಂಟು
1: ಈ
0: ದಾಯಿ ನನ್ನ ಗಳಿಗೆಗಳಿಗೆಲ್ಲ ನಟ್ಟುನಾಲ್ ನಟ್ಟುನಾಲ್ ಪನ್ಪರ್ ನಟ್ಟುನಾಲ್ ಪನ್ನುಡ್ಚಿ ದಾಯಿ ಕೋಪಂದ ಇತ್ತೆ ಗೊತ್ತಾಣಿ ನಾನು ವೃತಾಚರಣೆ ನಲ್ಪತ್ತೆರಡು ಮಂದಿನ ದೂರ ಮಂಡಿ ಅತ್ತ ಅವು ಬೆಚ್ಚ ಐತೆ ಯಜಮಾನ್ರಿ
1: ಯಾವೇ ಹಾಸಿಗಡಿ ಚಪ್ಪಡೆ ವ್ಯವಸ್ಥಿತವಾಗಿ ವ್ಯವಸ್ಥೆ ಬಲ್ಪು ರಾಜಕುಮಾರ ಮಗ
0: ನಾಯಿ ಜನ್ಮತ್ತಿ ಹಾಸಿಗೆ ನಿತ್ತು ತುಲೆ ಅರಮನೆ ಅತ್ತು ಗುಡ್ಚಿ ಇಲ್ಲಿ ನಮ್ಮ ಪ್ರಥಮ ರಾತ್ರದ ಹಿಂದೆ ಗುಡ್ಚಿ ಗಿಡ ಚಪ್ಪು ಹಿಂದೆ ಸತ್ಯವಂತ ಈ ತಂಡ ತಿಕ್ಕಿ ಆಡು ಕರ್ಕೀರೆ ಕೊಡ್ ನಿಂತು ಇದನ್ನ ನಾವು ಲಜ್ಜಿರಿ ನಮ್ಮ ದೇವರ
1: ಮಂಗಲಿಗೆ ತೂಕನು
0: ಗೊತ್ತಾಯ್ತು ಗೊತ್ತಾ
1: ಸರಿ ಗೊತ್ತು

אני אתן.

0: ಎತ್ತಿ ಬರೋದು ಮೇರಿ ಎತ್ತಿ ನೋವು ಕೊಡ್ತದೆ ಎಚ್ಚರಿಗೆ ಓದಿದ ಮೆರಿಗೆ ಓ ಮೆರಿಗೆ ಪದೇ ಲೆಕ್ಕದ ಮಾತ್ರ ನೆಲ ತಿಳಿ ಲಕ್ಕ ಹೊಡ್ತಿ ಕೊಡ್ತಾ ಅಂದ್ರೆ ಪದೇ ಬೇರೆ ಜಾತ ಮನ
1: ಕಾಡಬಹುದು ಕನಕ ಕನಕ ಅಯ್ಯ ಪಾಡಿ ಭಕ್ತ ನಮ್ಮ ದಾನಂಡಲ್ಲ ಬಂದಿ ಗಂಜಿ ಮಲ್ಪು ಅಲ್ಲಿ

0: ಬೆಕ್ಕಿನ ಸಂತೋಷಿಲು ಒಕ್ಕರನ ನೆಮ್ಮದಿ ಕೆಡಿಸದೆ ಆ ಮೂಲಕ ಸಂತೋಷ ಪಡಿಕೊಳ್ಳಲು ಒಂದು ಊರು ನನ್ನ ಕಟ್ಟದ ಆಳು ನಾ ಅರಸಲು ಒಬ್ಬೇ ಒಂದು ಕಾರಣ ತಂದೆ
1: ಎಂಚಿ ಸಾವ ಮಲಿ ಮಲಿ ಅಂದ.

ನಿನ್ನ ಗಡಿ ಬಾರ್ ನೀನ ಯಾರಿಗೆ ನನ್ನ ಯಾರು ಬಂದಿಲ್ಲ.

0: ഗുഡത്തി വന്നാല്
1: ഗുഡത്തി ശബ്ദം ഉണ്ടോ കണ്ടനെ ഒരേക്ക് മാത്രം പണപ്പണ അധികാര ഈ മണ്ണത്തെ സംസ്കൃതിയോ
2: ഇത് ബുഡത്തി എന്ന് പണ്ടത്തെ ബുഡത്തിനെ പുതർക്കൊത്തിക്ക് ബുഡത്തി
0: ಮಂಡೆ ಹಾಕದು ನಿನ್ನ ಈ ಊರಿನ ತಂಡ ನಿಕ್ಕ ಬಿಡದಿ ಅವು ಈ ಮೂಲಿ ಜಾತ
1: ಎನ್ನ ಬದುಕಡೆ ಮಲ್ಲ ಸಂಪಾದನೆ ಮಂಡ ಬಿಡುತ್ತೆ
0: ಅಂದ
1: ಬಡತಿನ ಉಂಡೆ ಎನ್ನ ಬದುಕಿ
0: ಎಂಕುಂಡತ್ತ ಬುಕ್ಕೋರಿಯನ ಸಂಪಾದನೆ ಪಡೆಪಿನಂಡ ಎಂಕು ಪಾರಿ ತೃಪ್ತಿ ಅಂಚಾದು ನಿನ್ನ ಬುಡೆತಿನ ಮೂಳು
1: ಓಡೆ ನನಗೆ
0: ಎಂಕು ಓಡಿ
1: ಎಂದೊತ್ತಾಳೆ ನೀ ಕೊಟ್ಟರೆ ಪೊಣ್ಣು ಕೊಡು ಮೂಳು
0: ನಿನ್ನ ಬುಡೆತಿ ಮೂಳಿ ಪಡಿ ಫಲ
1: ನಿಕ್ಕ ಬೇತ ವ್ಯವಸ್ಥೆ ಮಾಡ್ಪ
0: ಎಂಜಿರು
1: ಬುಡತಿ ಆಗುತ್ತೆ
0: ಬುಗ
1: ಎನ್ನ ಅಪ್ಪೆ ಒಳ್ಳದು
0: ಇದು ನಿಕ್ಕ ಅಪ್ಪೆ
1: ಅಪ್ಪ ಅಪ್ಪನ ಮೂಲೆ ಬಿಡ್ದು ಹೋಗ್ತೆ
0: ಅಪ್ಪೆ ನಿನ್ನಪ್ಪೆ
3: ಬದುಕಡೆ
1: ಬಂಗುಡು ಪ್ರಾಯಸ ಅಂದ್ರೆ ಅಪ್ಪನೇ ನಾನು ಓಟೆಲ್ ಎದ್ದು ಒಂದು ಉಪಕಾರ
0: ಮಾಡ್ಬೋದು
1: ಹೆಚ್ಚು ವರ್ಷ ಬದುಕೈರೆ ಬದುಕಲಾದ ದಿನ ಮೂಜಿ ಬರ್ತು ಬರ್ತಿ ಒಂಜಿ ಬರ್ತು
0: ಇವನ್ ಬೇಡ ಮನ್ಪು ಪರಬೇರ್ ನಗಳಿಗೆ ಬರ ನುಪ್ಪು ಕೊರ್ದು ಸಾಂಕು ನಂಚಿನ ಗತಿ ಕಟ್ಟಿ ಎಂಕ ಬೈದಿಜಿ ಅಂತ ಅಂದ್ರೆ ನಿನ್ನ ಅಪ್ಪನೇ ಯಾಣದಾಲ ಮನ್ಪುಜಿ ನಿನ್ನ ಬುಡೆತಿಲ ಎಂಕ ಬರ್ಚಿ ನಿನ್ನ ಅಪ್ಪನ ಒಂಜಿ ಬುಗಿಯಲ್ಗೆ ಕಟ್ಟೋಣ ನಿನ್ನ ಬುಡೆತಿನ ಬುಕ್ಕೊಂಜಿ ಬುಗಿಯಲ್ಗೆ ಕಟ್ಟೋಣ ಬುಕ್ಕೊಂಜಿ ಮಲ್ಲ ಕಲ್ಲನ್ನು ಕಂಟೆಲ್ಗೆ ಕಟ್ಟೋಣ ಕಾರ್ ಗೊಂಜಿ ಕರ್ಗಲ್ಲ ಕಟ್ಟೋಣ ಹೋದು ಕಟ್ಟದ ಗುಡ್ಡಿಗಳಾಗಿ ಈ ಊರು ಸಜ್ಜೆ ಊರು ಬಿಡ್ದು ಪೋರ್ ಯಾರು ಪ್ರಾಯಕಾಲಿಕ ಮರ್ಯಾದೆ ಕೊಡ್ತಾರೆ ಎಲ್ಲ ಕೈ ಇಲ್ಲ ಕಂಟೆಂಟ್ ಬರ್ತೇವೆ ಬರೀ ಬರೀ ಅವಕಾಶ
4: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ 7ನೇ ಕಂತು ಕೇಳಿದಿರಿ. ಇನ್ನು ಮುಂದಿನ ಕಂತು ನಾಳಿನ ಯಕ್ಷಗಾನದ ಪ್ರಸಾರದಲ್ಲಿ. ಅಲ್ಲಿವರೆಗೂ ಕೇಳ್ತಾ ನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
4: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
6: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
6: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರ್ ಯಾರು?
7: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

रेडियो सारंग 107.8 FM. रेडियो सारंग 107.8 FM. ಎಂದೂ ಮರೆಯದ ಹಾಡು.

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ನಾನು ಒಮ್ಮೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
2: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
3: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ICU ಅಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
4: ಹೌದು, ಯಾರದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
5: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
4: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.